ಇಂದು 1948ನೇ ಶಕವರ್ಷ, ಶ್ರಾವಣ ಮಾಸದ 11ನೇ ದಿನ, ಅಂದರೆ 2026ನೇ ಇಸ್ವಿ ಆಗಸ್ಟ್ ತಿಂಗಳ 2ನೇ ತಾರೀಕು ಭಾನುವಾರ. ನಿಲಯದ ಇಂದಿನ ಪ್ರಸಾರವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಸಮಯ 5:58:32. ಆತ್ಮೀಯ ಕೇಳುಗರೆಲ್ಲರಿಗೂ ಮಾನಸ ಮಾಡುವ ಪ್ರೀತಿಯ ನಮಸ್ಕಾರಗಳು.

ಕೇಂದ್ರ ಜವಳಿ ಖಾತೆ ಸಚಿವ ಗಿರಿರಾಜ್ ಸಿಂಗ್ ಉಪಸ್ಥಿತರಿರಲಿದ್ದಾರೆ. ಭಾರತದ ಯುವಜನತೆ ವಿಶ್ವದ ಮೂರನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆ, ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನಗಳನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವಂತಹ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿಗಾಗಿ ಇಂದು ರಾಜ್ಯಾದ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆ ಜರುಗಲಿದೆ. ಲಿಖಿತ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಅಥವಾ ಲೋಪಗಳಿಗೆ ಆಸ್ಪದ ನೀಡದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಧಾರ್ಮಿಕ ನಂಬಿಕೆಯನ್ನು ಗೌರವಿಸಲು ಶಿವತಾರ, ಜನಿವಾರ, ಮಾಂಗಲ್ಯಸರ ಮುಂತಾದವುಗಳನ್ನು ಅನುಮತಿ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ವಿಶೇಷ ಸ್ವಾಪ್ ಸೌಲಭ್ಯದ ಮೂಲಕ ನಿನ್ನೆವರೆಗೆ 40.81 ಬಿಲಿಯನ್ ಡಾಲರ್ಗಳಷ್ಟು ವಿದೇಶಿ ವಿನಿಮಯ ಒಳಹರಿವು ಸಂಗ್ರಹವಾಗಿದೆ. ಜುಲೈ 17ರಂದು ದಾಖಲಾಗಿದ್ದ 20.71 ಬಿಲಿಯನ್ ಡಾಲರ್ಗೆ ಹೋಲಿಸಿದರೆ ಇದು ಸುಮಾರು ದುಪ್ಪಟ್ಟಾಗಿದೆ. ಕರ್ನಾಟಕ, ಕೇರಳ, ಮಾಹೆ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರ, ರಾಜಸ್ಥಾನ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಮುನ್ನೆಚ್ಚರಿಕೆ ನೀಡಿದೆ. ಬಾಂಗ್ಲಾದೇಶದ ಢಾಕಾದಲ್ಲಿ 4-17ರವರೆಗೆ ನಡೆಯಲಿರುವಂತಹ 15ನೇ ಆವೃತ್ತಿಯ ಸಾಫ್ ಚಾಂಪಿಯನ್ಶಿಪ್ 2026 ಫುಟ್ಬಾಲ್ ಟೂರ್ನಿಯ ಬಿ ಗುಂಪಿನಲ್ಲಿ ಹಾಲಿ ಚಾಂಪಿಯನ್ ಭಾರತ ತಂಡವು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ಮತ್ತು ಮಾಲ್ಡೀವ್ಸ್ ವಿರುದ್ಧ ಸೆಣಸಾಟ ನಡೆಸಲಿದೆ. ಭೂತಾನ್ನ ಥಿಂಪುನಲ್ಲಿ ನಡೆದಂತಹ ಅಧಿಕೃತ ಡ್ರಾ ಕಾರ್ಯಕ್ರಮದಲ್ಲಿ ಈ ಗುಂಪುಗಳನ್ನು ವಿಂಗಡಣೆ ಮಾಡಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಆತ್ಮೀಯ ಕೇಳುಗರೆಲ್ಲರಿಗೂ ಬೆಳಗಿನ ಎಲ್ಲ ಕಾರ್ಯಕ್ರಮಗಳಿಗೆ ಶುಭ ಸ್ವಾಗತ. ಈ ಹೊತ್ತು ಯಾವೆಲ್ಲ ಕಾರ್ಯಕ್ರಮಗಳು ಈ ದಿನ ಪ್ರಸಾರ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಕಾರ್ಯಕ್ರಮಗಳ ವಿವರಣೆಯ ನಂತರ ಭಕ್ತಿಗೀತೆಗಳ ಸಮರ್ಪಣೆ, ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು. ಗಂಟೆಗೆ ಇಂದಿನ ವಿಶೇಷ, 10:00 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. 11:02 ಹೊಸ ಹಾಡು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, 1:02 ಕನ್ನಡ ಚಿತ್ರಗೀತೆಗಳು, 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ಸ್, 2:45 ಚಿತ್ರತಾನ, 3:00 ಹಿಂದಿ ಕಾರ್ಯಕ್ರಮಗಳು, 4:00 ಪರಿಮಳ, 5:05 ಹಳೆಯ ಸುಂದರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜನ ಕಾರ್ಯಕ್ರಮ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಬೆಳ್ಳಿ ಬದುಕು, 9:15 ಪ್ರಾಯೋಜಿತ ಕಾರ್ಯಕ್ರಮ, ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್, ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಇವರ ಪ್ರಾಯೋಜಕತ್ವದಲ್ಲಿ. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. 7 ಕಾರ್ಯಕ್ರಮಗಳಿಗಾಗಿ ಟ್ಯೂನ್ ಮಾಡಿ ಕೇಳ್ತಾನೆ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಬೆಳಗಿನ ಮೊದಲ ಕಾರ್ಯಕ್ರಮಕ್ಕೆ ಶುಭ ಸ್ವಾಗತ. ಇದು ಭಕ್ತಿ ಗೀತೆಗಳ ಸಮರ್ಪಣೆ ನಾದೋಪಾಸನೆ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ 6:30 ಭಕ್ತಿ ಗೀತೆಗಳು ನಿಮಗಾಗಿ ಮೂಡಿಬರುತ್ತೆ. 6:30 ಚಲನಚಿತ್ರಗಳಲ್ಲಿ ಇರುವಂತಹ ಭಕ್ತಿಭಾವದ ಗೀತೆಗಳನ್ನು ಪ್ರಸಾರ ಮಾಡ್ತೇವೆ. ಮೊದಲ ಗೀತೆ ಕೇಳಿ.

ಗಣಪತಿ ಹಾಗೂ ಶಾರದೆಯ ಎರಡು ಗೀತೆಗಳನ್ನ ಕೇಳಿದ್ರಿ. ಮೊದಲ ಗೀತೆಯನ್ನ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಟೀಕೆ ಪುಗಲೆಂಡಿ ಅವರು ಸಂಗೀತವನ್ನ ಸಂಯೋಜಿಸಿದ್ರು. ಇನ್ನು ಎರಡನೆಯ ಗೀತೆ ಶಾರದೆಯ ಗೀತೆಯನ್ನ

ಹಾಡಿದವರು ಡಾಕ್ಟರ್ ರಾಜ್ಕುಮಾರ್. ಸಿ ಉದಯಶಂಕರ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರು ಸಂಗೀತವನ್ನು ಸಂಯೋಜಿಸಿದರು. ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ.

0: ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಮಯ ಈಗ 6:30 ಆಗ್ತಾ ಇದೆ.
1: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ

14555 ಕರೆ ಮಾಡಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಿನಿಮಾಗೆ ಅಳವಡಿಸಿರುವಂತಹ ವಚನಗಳು ಹಾಗೆ ದಾಸರ ಪದಗಳನ್ನು ಆಲಿಸ್ತೀರಿ. ಮೊದಲಿಗೆ ಮೂಡಿ ಬರ್ತಾ ಇದೆ ಶ್ರೀ ಅಲ್ಲಮ ಪ್ರಭು ಚಿತ್ರದ ಒಂದು ಗೀತೆ. ಅನುಪಮಾ ಶರದಿಯವರು ದನಿಯಾಗಿದ್ದಾರೆ. ಅಕ್ಕ ಮಹಾದೇವಿಯವರ ರಚನೆಗೆ ಕುಮಾರ್ ಈಶ್ವರ್ ಅವರು ಸ್ವರ ಸಂಯೋಜನೆಯನ್ನು ಮಾಡಿದ್ದಾರೆ.

ದಾಸರು ಮತ್ತು ವಚನಕಾರರು ಕೇವಲ ಭಕ್ತಿಯನ್ನು ಪ್ರಚಾರ ಮಾಡಲಿಲ್ಲ, ಭಕ್ತಿಯ ಮೂಲಕ ಸಮಾಜದಲ್ಲಿ ಸುಧಾರಣೆಯನ್ನು ಮಾಡುವಂಥ ಒಂದು ಅತಿದೊಡ್ಡ ಪ್ರಯತ್ನವನ್ನು ಮಾಡಿದವರು ವಚನಕಾರರು, ಹಾಗೆ ದಾಸರು. ಮುಂದಿನ ಗೀತೆ ಕನಕದಾಸರ ರಚನೆ, ಮೌನಗೀತೆ ಚಿತ್ರದ್ದು. ರಾಜ್ಕುಮಾರ್ ಭಾರತಿಯವರು ತನಿಯಾಗಿದ್ದಾರೆ, ಎಂ ರಂಗರಾವ್ ಅವರು ಇದಕ್ಕೆ ಸಂಗೀತವನ್ನು ಸಂಯೋಜಿಸಿದ್ದಾರೆ.

ನಾದೋಪಾಸನೆಯ ಈ ಭಾಗದಲ್ಲಿ ಸಿನಿಮಾಗೆ ಅಳವಡಿಸಿರುವಂತಹ ವಚನಗಳು ಹಾಗೆ ದಾಸರ ಕೃತಿಗಳನ್ನು ಆಲಿಸ್ತಾ ಇದ್ದೀರಿ. ಸಾಮಾಜಿಕ ಚಿಂತನೆ, ವೈಚಾರಿಕ ದೃಷ್ಟಿಕೋನದ ಮೂಲಕ ಸಮಾಜವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದವರು ದಾಸರು. ದಾಸರು ಕೀರ್ತನೆಗಳ ಮೂಲಕ ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ದಾರೆ, ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸಿದ್ದಾರೆ. ದಾಸರು ಬರೀ ಭಕ್ತಿಭಾವದ ಒಂದು ಅನುಭವವನ್ನು ಕೊಟ್ಟಿದ್ದಷ್ಟೇ ಅಲ್ಲ, ತಮ್ಮ ಹರಿತವಾದ ಮಾತುಗಳಿಂದ ಸಮಾಜದ ಕುಂದು ಕೊರತೆಗಳನ್ನು ಮುಚ್ಚುಮರೆಯಿಲ್ಲದೆ ಖಂಡಿಸ್ತಾರೆ. ದಾಸರ ಕೀರ್ತನೆಗಳಲ್ಲಿ ಸಾಮಾಜಿಕ ಕಳಕಳಿ ಇದೆ, ಮಾನವೀಯ ಮಿಡಿತಗಳಿದ್ದಾವೆ. ದಾಸರ ಕೀರ್ತನೆಗಳು ಸಾಮಾಜಿಕ ಪರಿವರ್ತನೆಗೆ ದಾರಿದೀಪಗಳು. ಅದಕ್ಕಾಗಿಯೇ ಆ ಕೀರ್ತನೆಗಳು ಕೇವಲ ಅವತ್ತಿಗೆ ಮಾತ್ರ ಸೀಮಿತವಾಗಿ ಇರದೇನೆ ಇವತ್ತು ಕೂಡ ಪ್ರಸ್ತುತವಾಗಿ ಇರುವಂಥದ್ದು. ಯಾವತ್ತಿಗೂ ಕೂಡ ಅದರಲ್ಲಿರುವಂತಹ ಸತ್ವ ಎಲ್ಲ ಮನುಷ್ಯರು ಕೂಡ ಅಳವಡಿಸಿಕೊಳ್ಬೇಕಾಗಿರುವಂಥದ್ದು. ಮುಂದಿನ ಗೀತೆ ಪುರಂದರ ದಾಸರ ರಚನೆ. ಹಂಸಲೇಖ ಅವರು ಸಂಗೀತವನ್ನು ಸಂಯೋಜಿಸಿದ್ದಾರೆ. ಚಿತ್ರ ಅವರ ಗಾಯನ. ಗಾನಯೋಗಿ ಪಂಚಾಕ್ಷರಿ ಗವಾಯಿ ಸಿನಿಮಾದಿಂದ.

ಸಾಮಾಜಿಕ ಚಳುವಳಿಗಾಗಿ ಸಾಮಾಜಿಕ ಚಳುವಳಿ ಅನ್ನುವಂತಹ ಹೆಸರನ್ನು ಇಟ್ಕೊಳ್ಳ್ದೇ ರಚಿತವಾದಂಥವು ವಚನಗಳು, ಹಾಗೆ ದಾಸರ ಕೀರ್ತನೆಗಳು. ಅದರಲ್ಲೂ ವಚನಗಳು ಎಲ್ಲ ವರ್ಗ ವರ್ಣದ ಜನಸಾಮಾನ್ಯರು ಕೂಡ ತಮ್ಮ ಮನಸ್ಸಲ್ಲಿದ್ದಂತಹ ಭಾವನೆಗಳನ್ನು ವ್ಯಕ್ತಪಡಿಸಿದಂತಹ ಒಂದು ಭಕ್ತಿ ಸಾಹಿತ್ಯ. ಮೇಲು ಕೀಳು, ಜಾತಿ ಮತ ಗಂಡು ಹೆಣ್ಣು ಈ ರೀತಿಯ ಯಾವ ಭೇದ ಕೂಡ ಇಲ್ಲದೆ ಎಲ್ಲರೂ ಸಾಮೂಹಿಕವಾಗಿ ಪಾಲ್ಗೊಂಡು ಸಾಹಿತ್ಯ ಜಗತ್ತಿನ ಇತಿಹಾಸದಲ್ಲಿಯೇ ಈ ರೀತಿಯ ಒಂದು ರಚನೆಯನ್ನು ಮಾಡಿರೋದು ತುಂಬಾ ವಿರಳ. ಶರಣ ಧರ್ಮದ ವಿಶಿಷ್ಟತೆ ಅಂತಂದರೆ ಪೂಜೆ ಪುನಸ್ಕಾರಗಳಿಗೆ, ಯಜ್ಞ ಯಾಗಾದಿಗಳಿಗೆ, ಆಚರಣೆಗಳಿಗೆ ಇಲ್ಲಿ ಅವಕಾಶ ಇರಲಿಲ್ಲ. ವಚನಕಾರರು 12ನೇ ಶತಮಾನದಲ್ಲಿ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ತಂದು ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದ ಜನಸಮೂಹವನ್ನು ಒಂದೆಡೆಗೆ ಸೇರಿಸುವಂತಹ ಕಾರ್ಯವನ್ನು ಮಾಡಿದರು. ವಚನ ಚಳುವಳಿಯ ದೀಪವನ್ನು 100 ವಚನಕಾರರು ಹಚ್ಚಿ ಬೆಳಗಿಸಿದ್ದಾರೆ. ಬಸವಣ್ಣ, ಅಲ್ಲಮ್ಮಪ್ರಭು, ಅಕ್ಕಮಹಾದೇವಿ, ಚನ್ನಬಸವಣ್ಣ, ದೇವರದಾಸಿಮಯ್ಯ ಹೀಗೆ ಇನ್ನೂ ಹಲವಾರು ಶರಣರು ತಮ್ಮ ಮೌಲ್ಯಯುತವಾದ ವಚನಗಳಿಂದ ಸಮಾಜದ ಬದಲಾವಣೆಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಜಗತ್ತಿನ ಯಾವ ಭಾಷೆಯಲ್ಲೂ ಆಗದಂತಹ ಸಾಹಿತ್ಯ ರಚನೆ ಈ ವಚನ ಕಾಲದಲ್ಲಿ ಹುಲಸಾಗಿ ಬೆಳೆದಿದೆ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಮುಂದಿನ ಗೀತೆ ಮಹಾವೀರ ಮಾಚಿದೇವ ಚಿತ್ರಕ್ಕೆ ಅಳವಡಿಸಿರುವಂತಹ ಅಲ್ಲಮ ಪ್ರಭುಗಳ ವಚನ. ಹಂಸಲೇಖ ಅವರು ಸಾಹಿತ್ಯಕ್ಕೆ ಸಂಗೀತವನ್ನು ಸಂಯೋಜಿಸಿದ್ದಾರೆ. ಚಿಂತನ್ ವಿಕಾಸ್ ಅವರು ಗೀತೆಗೆ ದನಿಯಾಗಿದ್ದಾರೆ.

ಹರಿದಾಸ ಭಕ್ತಿ ಚಳವಳಿ ಭಾರತದ ಸಾಂಸ್ಕೃತಿಕ ಇತಿಹಾಸಕ್ಕೆ ಒಂದು ಮಹತ್ವದ ತಿರುವನ್ನು ನೀಡಿತ್ತು. 6 ಶತಮಾನಗಳ ಅವಧಿಯಲ್ಲಿ ಹಲವಾರು ಸಂತರು, ಯೋಗಿಗಳು ದಕ್ಷಿಣ ಭಾರತ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ, ಇಲ್ಲಿಯ ಸಂಸ್ಕಾರ, ತತ್ವ ಹಾಗೆ ಕಲೆಯನ್ನು ರೂಪುಗೊಳಿಸುವಲ್ಲಿ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅವರು ಸಾಕಷ್ಟು ಧಾರ್ಮಿಕ ಪ್ರಭಾವವನ್ನು ಜನಸಮೂಹ ಹಾಗೆ ದಕ್ಷಿಣ ಭಾರತವನ್ನು ಆಳಿದಂತಹ ರಾಜ್ಯಗಳ ಮೇಲೆ ಬೀರಿದ್ರು. ಜೊತೆಗೆ ಸಾಮಾಜಿಕವಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ತಂದರು. ಈ ಚಳವಳಿಯನ್ನು ಪ್ರಾರಂಭಿಸಿದ್ದು ಹರಿದಾಸರು. ಹಾಗೆ ಆಕಾರ ಪಡೆದಿದ್ದು 13-14ನೇ ಶತಮಾನದ ಕಾಲದಲ್ಲಿ, ಅಂದರೆ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯ ಕಾಲದಲ್ಲಿ, ಹಾಗೂ ಅದರ ಮುಂಚೆ ಕೂಡ ನಮಗೆ ಕಂಡುಬರುತ್ತೆ ದಾಸ ಸಾಹಿತ್ಯ. ಶ್ರೀಪಾದರಾಯರು, ವ್ಯಾಸತೀರ್ಥರು, ವಾದಿರಾಜ ತೀರ್ಥರು, ಪುರಂದರದಾಸರು, ಕನಕದಾಸರಂತಹ ಪ್ರಖ್ಯಾತ ದಾಸರೆಲ್ಲರೂ ದಾಸ ಸಾಹಿತ್ಯವನ್ನು ರಚಿಸಿದ್ದಾರೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ದಾಸರ ಒಂದು ರಚನೆ. ಇದು ತಿಪ್ಪಾಜಿ ಸರ್ಕಲ್ ಅನ್ನುವಂತಹ ಚಿತ್ರಕ್ಕೆ ಅಳವಡಿಸಿರುವಂತಹ ಗೀತೆ. ಪುರಂದರ ದಾಸರ ರಚನೆಗೆ ಭರಣಿಶ್ರೀಯವರು ಸಂಗೀತವನ್ನು ನೀಡಿದ್ದಾರೆ. ಅನುರಾಧ ಭಟ್ ಅವರು ಗೀತೆಗೆ ದನಿಯಾಗಿದ್ದಾರೆ.

ಎಷ್ಟು ಚಂದದ ಸಾಹಿತ್ಯಕ್ಕೆ ಮಧುರವಾದ ಗಾಯನ. ವಚನ ಚಳವಳಿ ಮನುಷ್ಯನ ಅಸ್ಮಿತೆ ಮತ್ತು ಅರಿವನ್ನು ಜಾಗೃತಗೊಳಿಸುವಂತಹ ಕೆಲಸವನ್ನು ಮಾಡಿದ್ರೆ ದಾಸ ಸಾಹಿತ್ಯ ನಮ್ಮ ಅಂತರಂಗವನ್ನು ನಾವು ಶುಚಿಯಾಗಿಟ್ಕೋಬೇಕು, ನಮ್ಮ ಗುಣಗಳನ್ನು ನಾವು ಸುಧಾರಿಸ್ಕೊಳ್ಬೇಕು ಅನ್ನೋವಂಥದ್ದನ್ನು ನಮಗೆ ತಿಳಿಸ್ಕೊಟ್ಟಿದೆ. ಇನ್ನು ಈ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯನ್ನು ಕೇಳೋಣ. ಗುಂಡನ ಮದುವೆ ಚಿತ್ರದ್ದು. ಪುರಂದರದಾಸರ ರಚನೆಗೆ ವಿ ಮನೋಹರ್ ಅವರು ಸಂಗೀತವನ್ನು ನೀಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ.

ಇದಾಗಿತ್ತು ಇಂದಿನ ನಾದೋಪಾಸನೆ ಕಾರ್ಯಕ್ರಮ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳ ಜೊತೆಗೆ ಜೊತೆಯಾದದ್ದು ಮಾನಸ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಕಸಿತ ಭಾರತಕ್ಕೆ ನಶಾಮುಕ್ತ ಯುವ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಇದು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ದೇಶಾದ್ಯಂತ ನಡೆಯಲಿರುವ 100 ವಾರಗಳ ಬೃಹತ್ ಅಭಿಯಾನವಾಗಿದೆ. ಕಳೆದ 12 ವರ್ಷಗಳಲ್ಲಿ 650 ಹೆಚ್ಚು ನೂತನ ವಿಶ್ವವಿದ್ಯಾಲಯಗಳು, 14,000 ಕಾಲೇಜುಗಳು, 7 IIT, 9 IIM ಮತ್ತು 13 ನೂತನ ಏಮ್ಸ್ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಗಿದೆ. 14,000 ಹೆಚ್ಚು ಪಿಎಂಶ್ರೀ ಶಾಲೆಗಳು ಮತ್ತು 10,000 ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳು ನಾವು

ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಗದಗದಲ್ಲಿ ತಿಳಿಸಿದ್ದಾರೆ. ಈ ಪ್ರಕರಣ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದವರ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸುವುದಾಗಿ ಅವರು ಹೇಳಿದ್ದಾರೆ. ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧವಿಲ್ಲದ ವ್ಯಕ್ತಿಗಳು ತಮ್ಮ ವಾಹನಗಳ ಮೇಲೆ ಪ್ರೆಸ್ ಎಂದು ಬರೆಸಿಕೊಂಡು ಸಂಚರಿಸುವುದು ಕಾನೂನು ಬಾಹಿರ ಎಂದು ಚಿತ್ರದುರ್ಗ ಜಿಲ್ಲಾ ಪೊಲೀಸರು ತಿಳಿಸಿದ್ದಾರೆ. ಇದನ್ನು ತಡೆಯಲು ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ವಿಶೇಷ ತಪಾಸಣೆ ನಡೆಸಲಾಗುತ್ತಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಸಾರ್ವಜನಿಕ ಚಳವಳಿಯ ವಿರುದ್ದ ಪಾಕಿಸ್ತಾನಿ ರಕ್ಷಣಾ ಪಡೆಗಳು ಮತ್ತು ಆಡಳಿತ ನಡೆಸುತ್ತಿರುವಂತಹ ದೌರ್ಜನ್ಯಗಳನ್ನು ಬಲೂಚ್, ಯಾಕ್, ಜಹತಿ ಸಮಿತಿ ತೀವ್ರವಾಗಿ ಖಂಡಿಸಿದೆ. 2030 ಶತಮಾನೋತ್ಸವ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟದ ಆತಿಥ್ಯ ವಹಿಸಲಿರುವ ಅಹಮದಾಬಾದ್ ನಗರಕ್ಕೆ ಇಂದು ನಡೆಯಲಿರುವಂತಹ ಗ್ಲಾಸ್ಕೋ 2026 ಕಾಮನ್ವೆಲ್ತ್ ಸಮಾರೋಪ ಸಮಾರಂಭದಲ್ಲಿ ಅಧಿಕೃತ ಕಾಮನ್ವೆಲ್ತ್ ಧ್ವಜ ಮತ್ತು ಆತಿಥ್ಯದ ಬ್ಯಾಟನ್ನ ಹಸ್ತಾಂತರ ಮಾಡಲಾಗುವುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35 ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಅಂದ್ರೆ ನಾನು
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಇದೀಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ, 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಈಗ ವಾರ್ತೆಗಳ ವಿವರ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಿದೆ. ಈ ಅಭಿಯಾನ ದೇಶಾದ್ಯಂತ 10,000 ಸ್ಥಳ

0: ಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರನ್ನು ತೊಡಗಿಸಿಕೊಳ್ಳಲಿದೆ. ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047 ಎಂಬ ಕನಸಿನ ಸಾಕಾರಕ್ಕೆ ಅಣಿಗೊಳಿಸಲು ಯೋಜಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ 10:30ಕ್ಕೆ ವರ್ಚುವಲ್ ವೇದಿಕೆ ಮೂಲಕ ಯುವಜನರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾಧಿಕಾರಿ ಸಂಗ್ರಾಮ್ ಸಾವಂತ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮೈ ಭಾರತ್ ಭಾರತ ಸರ್ಕಾರದ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಅಧೀನದಲ್ಲಿ ನಶಾಮುಕ್ತ ಯುವ ಫಾರ್ ವಿಕ್ಸಿತ್ ಭಾರತ್ ಸಂಕಲ್ಪ ಅಭಿಯಾನವನ್ನು ಆಯೋಜಿಸುತ್ತಿದೆ. ಇದರ ಮುಖ್ಯ ಉದ್ದೇಶ ಮಾದಕ ದ್ರವ್ಯ ಮುಕ್ತ ಭಾರತ, ನಶಾಮುಕ್ತ ಭಾರತ್ ನಿರ್ಮಿಸುವುದಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು ಮಾನ್ಯ ಪ್ರಧಾನ ಮಂತ್ರಿ ಅವರ ನೇರ ವರ್ಚುವಲ್ ಸಂವಾದದಲ್ಲಿ ಭಾಗವಹಿಸಲು 100 ಯುವಕರು ಸೇರಲಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹಾಗೂ ಕೇಲಿ ವಿಶ್ವವಿದ್ಯಾಲಯ ಬೆಳಗಾವಿ ಮತ್ತು ಮೈ ಭಾರತ್ ಬೆಳಗಾವಿ ವತಿಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಪ್ರಧಾನ ಮಂತ್ರಿಗಳ ಭಾಷಣದ ನೇರ ಪ್ರಸಾರದಲ್ಲಿ 100 ಯುವಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಯುವಕರು ನಶಾಮುಕ್ತಿ ಪ್ರತಿಜ್ಞೆ ಸ್ವೀಕರಿಸಿ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣದ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಲಿದ್ದಾರೆ. ಈ ಅಭಿಯಾನದ ರಾಷ್ಟ್ರೀಯ ಗುರಿ 1 ಕೋಟಿ ನಶಾ ವಿರೋಧಿ ಪ್ರತಿಜ್ಞೆಗಳನ್ನು ಸಂಗ್ರಹಿಸುವುದಾಗಿದೆ. ಪ್ರತಿಯೊಬ್ಬ ನಾಗರಿಕರು ವಿಶೇಷವಾಗಿ ಯುವಕರು myBharat.gov.in ಭೇಟಿ ನೀಡಿ ನಶಾಮುಕ್ತಿ ಈ ಪ್ರತಿಜ್ಞೆ ಸ್ವೀಕರಿಸಿ ಈ ಜನಾಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ನಾನು ಮನವಿ ಮಾಡುತ್ತೇನೆ.
0: ಪೂಜ್ಯ ಸ್ವಾಮಿ ವಿವೇಕಾನಂದರು ಯುವಜನರಿಗೆ ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ. ಸುಶಿಕ್ಷಿತ ಯುವಜನರೇ ದೇಶದ ಆಧಾರ ಸ್ತಂಭ. ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾಕ್ಕೆ ಉತ್ತೇಜನ ನೀಡೋಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಕೇಂದ್ರದ ಆವರಣದಲ್ಲಿ ಗಿಡ ನೆಟ್ಟು ಅವರು ನೀರುಣಿಸಿದರು. ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅಮೃತ ಶಿಲೆಯಲ್ಲಿ ರೂಪಿಸಿದ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಪ್ರಧಾನಮಂತ್ರಿಯವರಿಗೆ ಸ್ಮರಣಿಕೆಯಾಗಿ ನೀಡಲಾಯಿತು. ಶ್ರೀರಾಮಕೃಷ್ಣ ವಿದ್ಯಾಶಾಲೆ ಆವರಣದಲ್ಲಿ ಪ್ರಧಾನಮಂತ್ರಿಯವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು.
2: ಮೈಸೂರು ಭಾರತ ಕಿ ಅನಾದಿ ಸಾಂಸ್ಕೃತಿಕ ಚೇತನಾ ಕಾ ಕೇಂದ್ರ ರಹಾ ಹೈ. ಯಹಾಂ ಕೆ ಮಂದಿರ್, ಯಹಾಂ ಕಿ ಪರಂಪರಾಯೆ ಔರ್ ಉತ್ಸವ, ಮೈಸೂರು ಕಾ ದಶಹರಾ, ಯಹಾಂ ಕೆ ಭವ್ಯ ಮಹಲ್, ಇಸ್ಕಾ ಸಂಗೀತ ಔರ್ ಸಾಹಿತ್ಯ, ಭಾರತ ಕಿ ವಿರಾಸತ್ ಇಸ್ ಶಹರ್ ಕೆ ಕಣ ಕಣ ಮೇ ರಚಿ ಬಸಿ ಹೈ. ಔರ್ ಯೇ ದೇಖ್ ಕರ್ ಬಹುತ್ ಸಂತೋಷ ಮಿಲ್ತಾ ಹೈ ಕಿ ಇಸ್ ಶಹರ್ ನೇ ಇಸ್ ವಿರಾಸತ್ ಕೋ ಉಸೀ ಕುಶಲತಾ ಸೆ ಸಹಜಾ ಭೀ ಹೈ, ಸಂವಾರಾ ಭೀ ಹೈ. ಶ್ರೀ ರಾಮಕೃಷ್ಣ ಆಶ್ರಮ ಔರ್ ಸ್ವಾಮಿ ವಿವೇಕಾನಂದ ಜಿ ಕಿ ಸ್ಮೃತಿಯಾ ಭೀ ಮೈಸೂರು ಕಿ ವಿರಾಸತ್ ಕಾ ಹೀ ಏಕ್ ಸಮೃದ್ಧ ಹಿಸ್ಸಾ ಹೈ. ಮೈ ಉಸ್ ಐತಿಹಾಸಿಕ ಭವನ್ ಮೇ ಭೀ ಗಯಾ ಥಾ ಜಹಾಂ ಸ್ವಾಮಿ ವಿವೇಕಾನಂದ ಜಿ ನೇ ಅಪನೇ ಪ್ರವಾಸ ಕೆ ದೌರಾನ್ ಕುಚ್ ಸಮಯ ಬಿತಾಯಾ ಥಾ. ಕರ್ನಾಟಕಾ ಕೆ ಕಿತನೇ ಹೀ ವಿದ್ವಾನ್ ಔರ್ ಮನೀಷೀ ಇಸ್ ಸ್ಥಾನ ಸೆ ಜುಡೇ ರಹೇ ಹೈ. ರಾಷ್ಟ್ರ ಕವಿ ಕುವೆಂಪು ಜೆಸೆ ಮಹಾಪುರುಷ ಜಬ್ ಮೈಸೂರ್ ಮೇ ಥೆ ಉನ್ಕಾ ಭೀ ರಾಮಕೃಷ್ಣ ಆಶ್ರಮ ಸೆ ಗಹರಾ ಜುಡಾವ್ ಥಾ. ಸ್ವಾಮಿ ವಿವೇಕಾನಂದ ಕಲ್ಚರಲ್ ಯೂತ್ ಸೆಂಟರ್ ಯಾನಿ ವಿವೇಕ ಸ್ಮಾರಕ ಕೆ ಉದ್ಘಾಟನ್ ಕೆ ಜರಿಯೆ ಹಮ್ ಇಸ್ ಮಿಷನ್ ಕೋ ನಯಾ ವಿಸ್ತಾರ ದೇ ರಹೇ
0: ಹೈ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಚ್ಐವಿ ಹಾಗೂ ಏಡ್ಸ್ ಸೋಂಕಿನ ಕುರಿತು ಯುವಜನರಲ್ಲಿ ಜಾಗೃತಿ ಮೂಡಿಸಲು ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಸಹಯೋಗದಲ್ಲಿ ಈ ತಿಂಗಳ 12 ರಿಂದ 2 ತಿಂಗಳ ಕಾಲ ರಾಜ್ಯಾದ್ಯಂತ ತೀವ್ರ ಪ್ರಚಾರ ಆಂದೋಲನ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವರು, ಕಳೆದ 3 ತಿಂಗಳಲ್ಲಿ ಜನಸಾಮಾನ್ಯರಲ್ಲಿ 3091 ಹಾಗೂ ಗರ್ಭಿಣಿಯರಲ್ಲಿ 111 ಎಚ್ಐವಿ ಸೋಂಕು ಪತ್ತೆಯಾಗಿವೆ. ಕಳೆದ ಜುಲೈ ತಿಂಗಳಲ್ಲಿ 3000 ಹೆಚ್ಚು ಜನ ನೋ ಯುವರ್ ಹೆಲ್ತ್ ಸ್ಟೇಟಸ್ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ತಮ್ಮ ಆರೋಗ್ಯದ ಮಾಹಿತಿ ಪಡೆದಿದ್ದಾರೆ ಎಂದರು. ಶ್ವಾಸಕೋಶದ ಕ್ಯಾನ್ಸರ್ ತಡೆಗೆ ಒಗ್ಗಟ್ಟಿನಿಂದ ಶ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ಆರಂಭಿಕ ಹಂತದಲ್ಲೇ ರೋಗ ಪತ್ತೆ ಹಾಗೂ ರೋಗಪೀಡಿತರಿಗೆ ಸಹಾನುಭೂತಿಯ ಬೆಂಬಲ ನೀಡುವ ಮಹತ್ವ ಸಾರುವ ಮೂಲಕ ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನ ಆಚರಿಸಲಾಯಿತು. ಚೆಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಸಂಸ್ಥಾಪಕ ಅಧ್ಯಕ್ಷ, ದಾವಣಗೆರೆಯ ಖ್ಯಾತ ಶ್ವಾಸಕೋಶ ತಜ್ಞ ಡಾ ಎನ್ಎಚ್ ಕೃಷ್ಣ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
6: ಶ್ವಾಸಕೋಶದ ಕ್ಯಾನ್ಸರ್ ಧೂಮಪಾನಿಗಳು ಇರ್ತಾರೋ ಅವರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬರುತ್ತೆ. ಆಕ್ಟಿವ್ ಸ್ಮೋಕರ್ ಇರಬಹುದು, ಪ್ಯಾಸಿವ್ ಸ್ಮೋಕಿಂಗ್ ಮತ್ತೆ ಇನ್ನೊಬ್ಬರದ್ದು ಸ್ಮೋಕ್ ನಿಂದ ಅದನ್ನ ಸ್ವೀಕರಿಸಿದ್ರೆ ಅವರಿಗೂ ಕೂಡ ಶ್ವಾಸಕೋಶದ ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಇರುತ್ತೆ. ಧೂಮಪಾನನೇ ಮಾಡೋದಿಲ್ಲ ಅವರಿಗೆ ಲಂಗ್ ಕ್ಯಾನ್ಸರ್ ಬರೋದಿಲ್ಲ ಅಂತ ಏನೂ ಇಲ್ಲ. ಹೊಗೆಗೆ ಯಾವಾಗ್ಲೂ ಕೂಡ ಎಕ್ಸ್ಪೋಸ್ ಆಗಿರೋರು, ಹೆಣ್ಮಕ್ಳು ಯಾರಾದ್ರೂ ಕೂಡ ಸತತವಾಗಿ ಅವರು ಅಡಿಗೆ ಮನೆಯಲ್ಲಿ ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅಥವಾ ಕಾರ್ಖಾನೆಯ ಒಂದು ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅವರಿಗೂ ಕೂಡ ಇದು ಬರುವಂತ ಸಾಧ್ಯತೆ ಇರುತ್ತೆ. ಮುನ್ನೆಚ್ಚರಿಕೆಯಾಗಿ ನಾವು ಮಾಡ್ಬೇಕಾದ್ರೆ ಏನು ಅಂತ ಹೇಳಿದ್ರೆ, ಯಾರಿಗಾದ್ರೂ 2-3 ವಾರ ತನಕ ಕೆಮ್ಮಿರೋದು ಮತ್ತು ರಕ್ತ ಬೀಳೋದು ಹಾಗೂ ಅವರದು ದೇಹದಲ್ಲಿ ತೂಕ ಕಡಿಮೆ ಆಗೋದು, ಆ ಪೇಷಂಟ್ ಗೆ ನಾವು ಮೊದಲು ಕರೆಸಿ ಮೊದಲು ಚೆಸ್ಟ್ ಎಕ್ಸ್ರೇ ಅವಶ್ಯಕತೆ ಬಿದ್ರೆ ಸಿಟಿ ಸ್ಕ್ಯಾನ್ ಮಾಡಿಸೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯ ಆಗುತ್ತೆ.
0: ಶ್ರೀ ಉತ್ತರಾದಿ ಮಠದ 41ನೇ ಪೀಠಾಧಿಪತಿ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಈ ತಿಂಗಳ 8ನೇ ತಾರೀಖಿನಿಂದ 26ರವರೆಗೆ ಧಾರವಾಡದ ಉತ್ತರಾದಿ ಮಠದಲ್ಲಿ ನಡೆಯಲಿದೆ ಎಂದು ಚಾತುರ್ಮಾಸ್ಯ ಸಮಿತಿ ಅಧ್ಯಕ್ಷ ಪಂಡಿತ್ ಪ್ರಹ್ಲಾದ್ ಆಚಾರ್ಯ ಗಲಗಲಿ ತಿಳಿಸಿದ್ದಾರೆ. 1935ರಲ್ಲಿ ಶ್ರೀ ಸತ್ಯಧ್ಯಾನ ತೀರ್ಥರು ಧಾರವಾಡದಲ್ಲಿ ಚಾತುರ್ಮಾಸ್ಯ ಕೈಗೊಂಡಿದ್ದರು. ಆ ಬಳಿಕ 90 ವರ್ಷಗಳ ನಂತರ ಶ್ರೀ ಸತ್ಯಾತ್ಮ ತೀರ್ಥರ ಚಾತುರ್ಮಾಸ್ಯ ನಡೆಯುತ್ತಿರುವುದು ವಿಶೇಷ ಎಂದರು. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ತುಮಕೂರಿನಲ್ಲಿ ಆಯೋಜಿಸಿದ್ದ 11 ವರ್ಷದ ಒಳಗಿನ ಬಾಲಕರ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ರೇಯಾನ್ಸ್ ರಿಷಿಕ್ ಸಾಯಿ ಯಗಂಟಿ ಹಾಗೂ 13 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಸಿಹಿ ಆದರ್ಶ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಡಬಲ್ಸ್ ಪಂದ್ಯದಲ್ಲಿ 11 ವರ್ಷದ ಅಥರ್ವ ಸಾಹು ಹಾಗೂ ರೇಯಾನ್ಸ್ ರಿಷಿಕ್, 13 ವರ್ಷದ ಪಿಎನ್ ಸಾನ್ವಿ ಹಾಗೂ ಶಾಂಭವಿ ಶರ್ಮಾ ಪ್ರಥಮ ಸ್ಥಾನ ಪಡೆದರು. 13 ವರ್ಷದ ಬಾಲಕರ ವಿಭಾಗದ ಸಿಂಗಲ್ಸ್ ಪಂದ್ಯದಲ್ಲಿ ವೈಭವ್ ರಾವ್ ನಂದಿಕೊಳ್ಳ ಪ್ರಥಮ ಸ್ಥಾನ, ಡಬಲ್ಸ್ನಲ್ಲಿ ಮಾನ್ವಿತ್ ಮಾಣಿಬೆಟ್ಟು ಹಾಗೂ ಆದೇಶ್ ವೈಭವ್ ರಾವ್ ಮೊದಲ ಸ್ಥಾನ ಪಡೆದರು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ, ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿ ಅಧ್ಯಕ್ಷ ಪಿ ಪ್ರವೀಣ್ ವಿಜೇತರಿಗೆ ಬಹುಮಾನ ಪ್ರದಾನಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಒಳಬಳ್ಳಾರಿ ರಸ್ತೆಯ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯ ವಿದ್ಯಾರ್ಥಿಗಳು 2 ದಿನಗಳ ಹಿಂದೆ ಆಹಾರ ಸೇವಿಸಿ ಅಸ್ವಸ್ಥರಾದ ಹಿನ್ನೆಲೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಸತ್ಯನಾರಾಯಣ ಶೆಟ್ಟಿ ಭೇಟಿ ನೀಡಿ ಪರಿಶೀಲಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಸೈಕಲ್ ಮತ್ತು ದ್ವಿಚಕ್ರ ವಾಹನ ಜಾಥಾಕ್ಕೆ ಧಾರವಾಡದ ಕರ್ನಾಟಕ ಕಾಲೇಜ್ ವೃತ್ತದಲ್ಲಿ ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಶುಭದಾಯ ಕರ್ನಾಟಕದಲ್ಲಿ ಮೊದಲಿಗೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ.
2: ಪ್ರೀತಿಯ ಕೇಳುಗರೆ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪಾವೆಂ ಆಚಾರ್ಯ, ಪತ್ರಕರ್ತ, ಲೇಖಕ, ಚಿಂತಕ, ವೈಚಾರಿಕ ಪ್ರಜ್ಞೆ, ವಿಜ್ಞಾನದ ಮಹತ್ವವನ್ನು ಸರಳವಾಗಿ ವಿವರಿಸಿದವರು. ಹಾಸ್ಯದ ಮೂಲಕ ಗಾಂಭೀರ್ಯ ಬೋಧಿಸಿದವರು. ಪಾಡಿಗಾರು ವೆಂಕಟರಮಣ ಆಚಾರ್ಯ ಲಾಂಗೂಲಾಚಾರ್ಯ ಎಂಬ ಹೆಸರಿನಿಂದಲೂ ಬರೆದರು. ಪದಾರ್ಥ ಚಿಂತಾಮಣಿ ಇವರ ಪ್ರಸಿದ್ಧ ಕೃತಿ. ಪಾವೆಂ ಹರಟೆಗಳನ್ನು ಬರೆದಿದ್ದಾರೆ. ಅವರ ಹರಟೆಯ ಮಾತು ಅವರದೇ ಧ್ವನಿಯಲ್ಲಿ.
3: ಹೊತ್ತು ಬಂದಾಗ ಯಾರನ್ನ ಬೇಕಾದರೂ ಆಶ್ರಯಿಸಬಹುದು ಅನ್ನೋದಕ್ಕೆ ನಿಮಗೆ ಶಾಸ್ತ್ರಾಧಾರ ಕೊಡಬಲ್ಲೆ. ಭೀಷ್ಮಾಚಾರ್ಯರಂತಹ ಜ್ಞಾನಿ ಸಜ್ಜನ ಯಾರಿದ್ದಾರು ಹೇಳಿ ಚತುರ್ಯುಗದಲ್ಲಿ? ಆದರೂ ಅವರು ಶರಸೇಯಲ್ಲಿ ಮಲಗಿ ಧರ್ಮರಾಯನಿಗೆ ಉಪದೇಶ ಕೊಡುವಾಗ ಏನು ಹೇಳಿದ್ರು ಗೊತ್ತೇ? ರಾಜನಾದವನು ನನ್ನ ಹಾಗೆ ರಂಕನಲ್ಲ, ಮತ್ತೆ ತನಗಿಂತ ಪ್ರಬಲನಾದವನ ಮುಂದೆ ಅವಶ್ಯವಿದ್ದರೆ ಪ್ರವಾಹಕ್ಕೆ ಸಿಲುಕಿದ ಜೊಂಡಿನಂತೆ ತಗ್ಗಿ ಬಗ್ಗಿ ನಡೆಯುವುದೂ ಸರಿ ಅಂತ. ಬೇಕಾದರೆ ಮಹಾಭಾರತ ಶಾಂತಿ ಪರ್ವದಲ್ಲಿ ನೋಡಿಕೊಳ್ಳಿ. ನಿಮ್ಮ ಕೆಲಸ ಆದಮೇಲೆ ನಿರಂತರವೂ ಕೃತಜ್ಞತೆ ತೋರಿಸ್ತಾ ಇರಬೇಕೇ? ಅದು ಶಕ್ತವೇ? ಜ್ಞಾನದಲ್ಲೇ ಪ್ರಾಕ್ಟಿಕಲ್ಲೇ ನಿಮಗೆ ಸಾಲ ಬೇಕಾಗಿರ್ತದೆ. ಬ್ಯಾಂಕಿಗೆ ಹೋಗ್ತೀರಿ, ಅರ್ಜಿ ಕೊಡಿ ಅಂತಾರೆ, ಕೊಡ್ತೀರಿ. ಮ್ಯಾನೇಜರಿಗೆ ಮಾತ್ರ ಅಲ್ಲ, ಅಟೆಂಡರಿಗೂ ಸಹ ನುಡಿತೀರಿ. ಮ್ಯಾನೇಜರ್ ಮನೆಗೆ ಭಕ್ತಿಯಿಂದ ಪಾದಯಾತ್ರೆ ಬೆಳೆಸಿ ಬೆಳೆಸಿ ಚಪ್ಪಲು ಸರಿಸ್ತೀರಿ. ಅವ್ರ ಹೆಂಡತಿ ಮಕ್ಕಳ ಯೋಗಕ್ಷೇಮ ಕೇಳ್ತೀರಿ, ಮಕ್ಕಳಿಗೆ ಬಿಸ್ಕೀಟ್ ಕೊಡ್ತೀರಿ, ಅವ್ರ ಮಗಳಿಗೆ ವರಾನ್ವೇಷಣೆ ಮಾಡೋ ಆಶ್ವಾಸನ ಕೊಡ್ತೀರಿ. ಸಾಲ ಕೈಗೆ ಬಂತೋ, ಅವ್ರು ಯಾರೋ ನೀವು ಯಾರೋ, ಅಸಲಿಗೆ ಮಾತ್ರ ಅಲ್ಲ ಬಡ್ಡಿಗೂ ಡಿಫಾಲ್ಟರ್ ಆಗ್ತೀರಿ. ಈಗ ಬೂಸೋ ಸರ್ತಿ ಮ್ಯಾನೇಜರದ್ದಾಗುತ್ತೆ. ಅವರು ಸ್ವಲ್ಪ ಜಬ್ಬರಿಸಿದ್ರು, ಏನ್ರಿ ರಿಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ, ಸಾಲ ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ದೀರಾ, ಬ್ಯಾಂಕಿನ ದುಡ್ಡಲ್ಲವೇ, ಹೋಗಿ ಕೋರ್ಟಿಗೆ ಹೋಗಿ ಅಂತೀರಿ. ಅವ್ರ ಮಗಳಿಗೆ ವರ ಹುಡುಕೋದು ಬಿಡಲಿ, ಅವರೇ ಹುಡುಕಿ ಮದುವೆ ನಿಶ್ಚಯಿಸಿ ನಿಮಗೆ ಇನ್ವಿಟೇಷನ್ ಕಳಿಸಿ ಕೊಟ್ಟರೆ ನಿಮ್ಮ ಪಾದ ಬೆಳೆಸೋದೇ ಇಲ್ಲ. ನನ್ನ ಸ್ನೇಹಿತರೊಬ್ಬರಿಗೆ ಒಂದು ಚಿಕ್ಕ ನೌಕರಿ ಸಲುವಾಗಿ ಒಬ್ಬ ಉಮೇದುವಾರ ಖುಷಿ ನಿಲಿಗೆದಾರರ ಸಮೇತ ಮನೆಗೆ ಬಂದು ಅಕ್ಷರಶಃ ಉದ್ದಂಡ ನಮಸ್ಕಾರ ಹಾಕಿದ. ಪಾಪ ಅಂತ ಅವರು ಆ ನೌಕರಿ ಕೊಡಿಸಿದರು. ಅವರ ಕಚೇರಿಗೆ ಪ್ರವೇಶಿಸುವಾಗ ನಮಸ್ಕಾರ ಮಾಡೋದೇನು, ಎದ್ದು ನಿಲ್ಲೋದೇನು, ಎಲ್ಲ ಆರು ತಿಂಗಳು. ಒಂದು ದಿನ ಒಮ್ಮೆ ಈ ಗೌರವ ಮರ್ಯಾದೆ ಎಲ್ಲ ನಿಂತು ಹೋಯ್ತು. ಯಾಕಂತೀರಾ? ಮುಂಚಿನ ದಿನವೇ ಅವನಿಗೆ ಕೆಲಸ ಕಾಯಂಮಾದ ಆರು ಬಂದಿತ್ತು. ಅವನ ಸಹಕಾರ್ಯಕರ್ತನೇ ಒಬ್ಬ ಅವನಿಗೆ ಈ ವರ್ತನೆ ಬಗ್ಗೆ ಕೇಳಿದಾಗ ಏನಂದ ಗೊತ್ತೇ? ಹೌದು, ಹೊತ್ತು ಬಂದಾಗ ಕತ್ತೆ ಕಾಲು ಕಟ್ಟಬೇಕಾಗುತ್ತೆ. ಕೆಲಸ ಆದ್ಮೇಲೆ ಎಷ್ಟು ದಿನ ಅಂತ ಈ ನಡ್ಕೊಂಡಿರ್ಬೇಕಾಗೋದು? ಅಲ್ಲಯ್ಯ, ಅವ್ರ ಡಿಪಾರ್ಟ್ಮೆಂಟ್ನ ಹೆಡ್ಡು. ನಾಳೆ ಅಲ್ಲದೆ ನಾಳ್ದವರಿಂದ ಮತ್ತೆ ಏನಾದರೂ ಕೆಲಸ ಆಗ್ಬೇಕಾದೀತು, ಆಗ ಏನ್ ಮಾಡ್ತೀ ಅಂದ ಸ್ನೇಹಿತ. ಆತನ ಅಕ್ಕ, ನೋಡ್ತಾ ಇರೋ ಪ್ರಸಂಗ ಬಂದ್ರೆ ಇದೇ ಕತ್ತೆ ಕಾಲನ ಮತ್ತೆ ಹಿಡಿದು ಕೆಲಸ ಮಾಡಿಸ್ಕೋತೀನಿ. ಅದರ ಹಿತ್ಮತ್ತು ನನಗ್ ಗೊತ್ತು. ನಿನಗೆ ಒಂದು ಬೀಜ ಮಾತು ಹೇಳ್ತೀನಿ, ಈ ಉಪಕಾರಿ ಜನಕ್ಕೆ ಉಪಕಾರ ಮಾಡೋದು ಒಂದು ಚಟ ಆಗಿರುತ್ತೆ. ನಮಗೆ ಕೆಲಸ ಸಲುವಾಗಿ ಕಾಲು ಕಟ್ಟಿಕೊಳ್ಳುವ ಚಟ ಇದ್ದಾಗೆ, ಹಾಗೆ ಇವರಿಗೂ ಹೊಗಳಿಸಿಕೊಂಡು ನಮಸ್ಕಾರ ಮಾಡಿಸಿಕೊಂಡು ಉಪಕಾರ ಮಾಡೋ ಚಟ ಇರುತ್ತೆ. ಇಷ್ಟು ಹೇಳಿ ಸ್ವಲ್ಪ ಕ್ಷಣಕಾಲ ತಡೆದು ಮತ್ತೆ ಮುಂದುವರಿಸಿದ. ನೋಡು, ನಿನಗೊಂದು ಗುಟ್ಟು ಹೇಳ್ತೇನೆ. ನಾನು ಇವ್ರ ಮನೆಗೆ ಹೋಗಿ ಕಾಲಿಗೆ ಬಿದ್ದಾಗ ಇವರ ಹೆಂಡತಿ ಹೊರಗೆ ಬಂದರು. ಅವರ ಮುಖ ನೋಡಿದೆ. ನಾನು ಅಡ್ಡ ಬಿಡೋದು ನೋಡಿ ಅವರಿಗಾದ ಸಂತೋಷ ಮುಖದ ಮೇಲೆ ಕೆತ್ತಿದಾಗಿತ್ತು. ನನ್ನ ಗಂಡನಿಗೆ ಇಂಥ ಗೌರವ ಇದೆ ಅಂತ ಅವರಿಗೆ ಗಂಡನ ಮೇಲೆ ಅಭಿಮಾನ ಉಕ್ಕಿತ್ತು. ಇವರಿಗಾದರೂ ಹೆಂಡತಿ ಮುಂದೆ ತಮ್ಮ ಪವರ್ನ ಪ್ರದರ್ಶನ ಆಗಿದ್ದಕ್ಕೆ ಕಮ್ಮಿ ಹುಂಸ ಆಗಿರಲಿಲ್ಲ. ನನಗೆ ಉಪಕಾರ ಮಾಡಿದ್ದಕ್ಕೆ ಆಗಲೇ ಅವರಿಗೆ ಪ್ರತಿಫಲ ಸಿಕ್ಕಿಯಾಗಿದೆ ಅಂತ ಕಡಿಮ. ನೆಸೆಸಿಟಿ ಮೇಕ್ಸ್ ಎನ್ ಆನೆಸ್ಟ್ ಮ್ಯಾನ್ ಎನ್ ನೀವ್. ಖರೀದಿ ಬಂದಾಗ ಸಂಭಾವಿತ ಕೂಡ ಫಟಿಂಗ ಆಗ್ತಾನೆ ಅಂತ ಡ್ಯಾನಿಯಲ್ ಡಿಫೋ ಹೇಳಿದಾನ ಅಂತಲ್ಲ, ಇವನು ಹುಟ್ಟ ಫಟಿಂಗ ಮತ್ತು ಕೇಳಬೇಕೆ. ಆದರೆ ಆತ ಹೇಳೋದ್ರಲ್ಲಿ ಪಾಯಿಂಟ್ ಇದೆ. ಉಪಕಾರ ಮಾಡಿ ಹೊಂಡಕ್ಕೆ ಬಿದ್ದು ಮತ್ತೆ ಮತ್ತೆ ಎದ್ದು ಅದೇ ಹೊಂಡಕ್ಕೆ ಬಿಡೋರನ್ನ ನಾನು ನೋಡಿದ್ದೇನೆ. ಕೆಲವರಿಗೆ ಉಪಕಾರ ಒಂದು ಸೈಕಲಾಜಿಕಲ್ ನೀಡ್, ಮನಃಶಾಸ್ತ್ರೀಯ ಅಗತ್ಯ ಆಗಿರುತ್ತೆ. ಆದರೆ ಉಪಕಾರ ಮಾಡುವವರನ್ನ ಜನ ಯಾಕೆ ಮೆರೀತಾರೆ ಅನ್ನೋದೊಂದು ಥಿಯರಿ ಇದೆ. ಒಬ್ಬರಿಂದ ಉಪಕಾರ ಪಡೆಯುವಾಗ ನಾವು ನಮ್ಮ ದೃಷ್ಟಿಯಲ್ಲೇ ಸಣ್ಣವರಾಗ್ತೇವೆ, ನಮ್ಮ ಮೇಲೆ ನಮಗೆ ಜೋಸು ಬರುತ್ತೆ. ಆತ್ಮಜಿಹಾಸೇನ ಬಹಳ ಕಾಲ ಸಹಿಸಿಕೊಂಡು ಇರಬೇಕಾದರೆ ನೀವು ಯೋಗಿ ಆದರೂ ಆಗಿರಬೇಕು, ಪಶು ಆದರೂ ಆಗಿರಬೇಕು. ನಾವು ಹೆಚ್ಚಿನವರು ಎರಡೂ ಅಲ್ಲ. ಆದ್ದರಿಂದ ನಮ್ಮ ಹೊರಗನ್ನು ಉಪಕಾರ ಮಾಡಿದವರ ಮೇಲೆ ತಿರಸ್ಕಾರ ರೂಪವಾಗಿ ಮಾರ್ಪಡಿಸ್ತೇವೆ.

0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪಾವೆಂ ಆಚಾರ್ಯ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
2: ಇದುವರೆಗೂ ಕನ್ನಡ ರತ್ನ ಭಂಡಾರ ಕೇಳಿದ್ರಿ. ಇನ್ನು ಮುಂದೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಭಾವಗೀತೆಗಳನ್ನು ಆಲಿಸ್ತೀರಿ. ಇವತ್ತಿನ ಭಾವಗೀತೆಗಳ ವಿಶೇಷ ಏನಂದ್ರೆ ಬಹುತೇಕ ಎಲ್ಲವೂ ಪ್ರೀತಿಯ ಗೀತೆಗಳೇ.

ಎಂ ಡಿ ಪಲ್ಲವಿ ಅವರ ಗಾಯನದಲ್ಲಿ ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಮತ್ತು ರಂಜಿನಿ ಪ್ರಭು ಅವರ ಸಾಹಿತ್ಯ ಇದ್ದಂತಹ ಒಂದು ಭಾವಗೀತೆಯನ್ನು ಆಲಿಸಿದ್ರಿ. ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರೀತಿಯ ಗೀತೆಗಳೇ ಪ್ರಸಾರ ಆಗುತ್ತೆ ಅಂತ ಹೇಳಿದ್ದೆ. ಹೌದು, ಭಾವಗೀತೆಗಳು ಅಂದ್ರೇ ಬಹುತೇಕ ಪ್ರೀತಿಯ ಪ್ರೇಮದ ಗೀತೆಗಳು. ಕವನ ಬರೆಯೋಕ್ಕೆ ಶುರು ಮಾಡಿದ್ರೆ ಮೊದಲು ಶುರುವಾಗುವಂಥದ್ದೇ ಪ್ರೇಮದ ಗೀತೆಯಿಂದ. ಆದರೆ ನಮ್ಮ ಆಧುನಿಕ ಕನ್ನಡ ಕವಿಗಳು ಕನ್ನಡ ಸಾಹಿತ್ಯಕ್ಕೆ ಜೀವವನ್ನು ತುಂಬಿದವರು. ಅವರ ಕಾವ್ಯದಲ್ಲಿ ಮಾನವೀಯತೆ, ಸಮಾಜ ಚಿಂತನೆ, ಪ್ರೇಮ, ಪ್ರಕೃತಿ, ಆಧ್ಯಾತ್ಮಿಕತೆ ಎಲ್ಲವೂ ಒಂದೇ ಸಲಕ್ಕೆ ಹರಿದಾಡುತ್ತೆ ಅಲ್ವಾ?

0: ಪ್ರೀತಿ ಎಂಬುದೊಂದು ಉತ್ಕಟ ಭಾವ. ಆ ಭಾವನೆಯ ಆಸುಪಾಸಿನಲ್ಲೇ ಉಳಿದೆಲ್ಲ ಭಾವಗಳು ಇದ್ದಾವೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಗುಲ್ಜಾರ್ ಅವರು ಬರೀತಾರೆ, ಪ್ರೇಮಿಸು ಆದರೆ ನೋವುಣ್ಣದಿರು ಎನ್ನುವುದು ಮಳೆ ಹೊಯ್ದು ಒದ್ದೆಯಾಗದಿದ್ದಂತೆ ಅಂತ. ಅಂದರೆ ಪ್ರೀತಿಯ ಜೊತೆಗೆ ನೋವು ಕೂಡ ಜೊತೆಯಾಗತ್ತೆ ಅನ್ನುವಂತಹ ಭಾವನೆಯನ್ನು ಹೊಂದಿರುವಂತಹ ಸಾಲುಗಳಿವು. ಪ್ರೀತಿ ಅನ್ನುವಂಥದ್ದು ಉಳಿದೆಲ್ಲ ಭಾವಗಳಿಗೆ ಒಂದು ಬುನಾದಿ ಅಂತ ಹೇಳ್ಬೋದು ಅಲ್ವಾ. ಪ್ರೀತಿಯನ್ನು ನಾವು ಪ್ರೀತಿಸಬೇಕಾದ್ರೆ ಸಾಕಷ್ಟು ನೋವುಗಳನ್ನು ಅನುಭವಿಸ್ತೀವಿ, ಹಾಗೆ ಸಂತೋಷ ಖುಷಿ ಎಲ್ಲವೂ ಕೂಡ ಸಿಗುವಂಥದ್ದು ಪ್ರೀತಿಯ ಮೂಲಕನೇ. ಇವತ್ತಿನ ಭಾವಗೀತೆಗಳಲ್ಲಿ ಪ್ರೀತಿಯ ಗೀತೆಗಳು ಮೂಡಿ ಬರ್ತಾ ಇದೆ. ಸಮಯ ಇನ್ನೇನು 7:35 ಆಗ್ತಾ ಇದೆ. 7:35 ಸರಿಯಾಗಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳ್ತೀರಿ. ಆನಂತರ ಭಾವಗೀತೆಗಳು ಮುಂದುವರಿಯುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಇರಾನ್ ವಿರುದ್ಧ ಮಿಲಿಟರಿ ದಾಳಿ ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಕಾಮನ್ವೆಲ್ತ್ ಕ್ರೀಡಾಕೂಟ 39 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಬಾನ್ ಓಪನ್ ಟೆನಿಸ್, ಭಾರತದ ರಾಮ್ಕುಮಾರ್ ರಾಮನಾಥನ್ ವಿಜಯ್ ಸುಂದರ್ ಪ್ರಶಾಂತ್ ಜೋಡಿಗೆ ಡಬಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗಿಯಾಗುವವರು ನಶಾ ಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಯುವಜನರು ಮಾದಕ ವಸ್ತುಗಳ ದುರ್ಬಳಕೆಯಿಂದ ದೂರವಿರುವಂತೆ ಉತ್ತೇಜಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು

0: ನೂರು ವಾರಗಳ ಕಾಲ ದೇಶಾದ್ಯಂತ ಆಂದೋಲನವಾಗಿ ನಡೆಸಲಾಗುವುದು. ಪ್ರತಿ ಭಾನುವಾರ ಯುವಕರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ, ಸಮುದಾಯ ರ್ಯಾಲಿಗಳು ಹಾಗೂ ನಶಾಮುಕ್ತ ಪ್ರತಿಜ್ಞೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುವುದು ಎಂದು ವಿವರಿಸಿದ್ದಾರೆ. ಮೈಭಾರತ್ ಸ್ವಯಂ ಸೇವಕರು, ರಾಷ್ಟೀಯ ಸೇವಾ ಯೋಜನೆ, ಯುವಕ ಸಂಘಗಳು, ಶಾಲೆ ಕಾಲೇಜು, ವಿಶ್ವವಿದ್ಯಾಲಯಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಕೈಗಾರಿಕಾ ಸಂಘಟನೆಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಸಚಿವ ಡಾ ಮನ್ಸುಖ್ ಮಾಂಡವಿಯ ಮಾಹಿತಿ ನೀಡಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋ ಭಕ್ತಿಯೋರ್ ಒಡಿಯೋವಿಚ್ ಇಂದಿನಿಂದ 5 ದಿನಗಳವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ತಿಂಗಳ 5ರವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿರುವ ಸಚಿವರು ತಮ್ಮ ಭೇಟಿಯ ಸಮಯದಲ್ಲಿ ಒಡಿಯೋಲೋವಿಚ್ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನಂತರ ಅವರು ದೆಹಲಿಯಲ್ಲಿ ವ್ಯಾಪಾರ ವೇದಿಕೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. 5 ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಯೋಜನೆಗಳ 5ನೇ ಹಡಗಾದಂಥ ಡಿಎಸ್ಸಿ A24 ಕೋಲ್ಕತ್ತಾದ ತಿಟಗಡದಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ಹಡಗುಗಳು ಉತ್ತಮ ಸ್ಥಿರತೆ, ವರ್ಧಿತ ಡೆಕ್ ಪ್ರದೇಶ ಮತ್ತು ಸುಧಾರಿತ ಸಮುದ್ರ ಕೀಪಿಂಗ್ ಗುಣಲಕ್ಷಣಗಳನ್ನು ನೀಡುತ್ತವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ಡೈವಿಂಗ್ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಸೂಕ್ತವಾಗಿದೆ. ಭಾರತೀಯ ಶಿಪ್ಪಿಂಗ್ ನೋಂದಣಿಯ ನೌಕಾ ನಿಯಮಗಳು ಮತ್ತು ನಿಯಮಗಳಿಗೆ ಅನುಸಾರವಾಗಿ ಹಡಗನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ನಿರ್ಮಾಣ ಮಾಡಲಾಗಿದೆ. ಈ ಹಡಗುಗಳ ಸೇರ್ಪಡೆಯೊಂದಿಗೆ ಡೈವಿಂಗ್ ಬೆಂಬಲ, ನೀರೊಳಗಿನ ತಪಾಸಣೆ, ರಕ್ಷಣೆಗೆ ನೆರವು ಮತ್ತು ಕರಾವಳಿ ಕಾರ್ಯಾಚರಣೆಯ ನಿಯೋಜನೆಯಲ್ಲಿ ಭಾರತೀಯ ನೌಕಾಪಡೆಯ ಸಾಮರ್ಥ್ಯ ಹೆಚ್ಚಳವಾಗಲಿದೆ. 70% ಮುಖ್ಯ ಮತ್ತು ಸಹಾಯಕ ಉಪಕರಣಗಳನ್ನು ಸ್ಥಳೀಯ ತಯಾರಕರಿಂದ ಪಡೆಯುವುದರ ಜೊತೆಗೆ ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಸರ್ಕಾರದ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳ ಬಲ ನೀಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಮಾರು 6 ವರ್ಷಗಳ ನಂತರ ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯ ಶಿಪ್ಕಿಲಾ ಮೂಲಕ ಭಾರತ ಮತ್ತು ಚೀನಾ ನಡುವಿನ ಗಡಿಯಾಚೆಗಿನ ವ್ಯಾಪಾರ ಪುನರಾರಂಭಗೊಂಡಿದೆ. ಕಿನ್ನೌರ್ ಜಿಲ್ಲೆಯ ಪೂಹ್ ಉಪವಿಭಾಗದಲ್ಲಿರುವಂತಹ ಗಡಿ ಪಂಚಾಯತ್ ನಮ್ಗ್ಯಾದಲ್ಲಿ ಚುಪನ್ ಟ್ರೇಡ್ ಮಾರ್ಟ್ ಅನ್ನು ಕಂದಾಯ ಸಚಿವ ಜಗತ್ ಸಿಂಗ್ ನೇಗಿ ಉದ್ಘಾಟನೆ ಮಾಡಿದರು. ಅಲ್ಲದೆ ಗಡಿಯಾಚೆಗಿನ ವ್ಯಾಪಾರವನ್ನು ಪ್ರಾರಂಭ ಮಾಡಲು 17 ವ್ಯಾಪಾರಿಗಳ ಗುಂಪಿಗೆ ಚಾಲನೆಯನ್ನು ನೀಡಿದರು. ಕೋವಿಡ್-19 ಸಾಂಕ್ರಾಮಿಕ ರೋಗದ ನಂತರ 2020ರಿಂದ ವ್ಯಾಪಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ರಾಜ್ಯಾದ್ಯಂತ ಬಾಲಕಾರ್ಮಿಕ ಪದ್ಧತಿ ಮತ್ತು ಮಕ್ಕಳ ಕಳ್ಳ ಸಾಗಾಣೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವಂತಹ ಆಪರೇಷನ್ ಮುಸ್ಕಾನ್ 12 ಎಂಬ 1 ತಿಂಗಳ ವಿಶೇಷ ಅಭಿಯಾನದಲ್ಲಿ ತೆಲಂಗಾಣ ಪೊಲೀಸರು 6,307 ಮಕ್ಕಳನ್ನು ರಕ್ಷಿಸಿದ್ದಾರೆ. ಜುಲೈ 1 ರಿಂದ 31ರವರೆಗೆ ಈ ಕಾರ್ಯಾಚರಣೆ ನಡೆಯಿತು. 124 ಉಪವಿಭಾಗದ ತಂಡಗಳಿಂದ ಸುಮಾರು 620 ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದರು. ಕಾನೂನು ಮತ್ತು ಕಾರ್ಯವಿಧಾನಗಳ ಕುರಿತು ತರಬೇತಿಯ ನಂತರ ತಂಡಗಳು ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ದೇವಾಲಯ, ಇಟ್ಟಿಗೆಗೂಡು, ಮೆಕ್ಯಾನಿಕ್ ಅಂಗಡಿ, ನಿರ್ಮಾಣ ಸ್ಥಳ ಮತ್ತು ಚಹಾ ಅಂಗಡಿಗಳು ಸೇರಿದಂತೆ ಬಾಲಕಾರ್ಮಿಕರು ಸಾಮಾನ್ಯವಾಗಿ ಕಂಡುಬರುವ ಸ್ಥಳಗಳ ಮೇಲೆ ದಾಳಿ ನಡೆಸಲಾಯಿತು ಎಂದು ಮಹಿಳಾ ಸುರಕ್ಷತಾ ವಿಭಾಗದ ನಿರ್ದೇಶಕಿ ಚಾರು ಸಿನ್ಹಾ ತಿಳಿಸಿದ್ದಾರೆ. ರಕ್ಷಿಸಲಾದ ಮಕ್ಕಳಲ್ಲಿ 5,892 ಹುಡುಗರು ಮತ್ತು 415 ಹುಡುಗಿಯರು, 3,447 ತೆಲಂಗಾಣಕ್ಕೆ ಸೇರಿದವರಾಗಿದ್ದರೆ 2,860 ಇತರ ರಾಜ್ಯಗಳು ಮತ್ತು ನೇಪಾಳದವರು ಆಗಿದ್ದಾರೆ. ರಕ್ಷಿಸಲ್ಪಟ್ಟವರಲ್ಲಿ 5,041 ಬಾಲಕಾರ್ಮಿಕರು, 647 ಬೀದಿ ಮಕ್ಕಳು, 43 ಬಾಲ ಭಿಕ್ಷುಕರು ಮತ್ತು 11 ಓಡಿಹೋದವರು, ಶಾಲೆ ಬಿಟ್ಟವರು, ಅಕ್ರಮ ದತ್ತು ಸ್ವೀಕಾರ ಮತ್ತು ಬಾಲ್ಯ ವಿವಾಹಕ್ಕೆ ಒಳಗಾದವರು ಇದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇರಾನ್ ವಿರುದ್ದ ಮಿಲಿಟರಿ ದಾಳಿಯನ್ನು ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಅಮೆರಿಕನರು ಈ ಪ್ರದೇಶವನ್ನು ತೊರೆಯಬೇಕು ಅಥವಾ ಸಂಘರ್ಷ ಉಲ್ಬಣಗೊಂಡರೆ ಹೊರಡಲು ಸಿದ್ಧರಾಗಿರಬೇಕು ಎಂದು ಅಮೆರಿಕ ವಿದೇಶಾಂಗ ಇಲಾಖೆ ಹೊಸದಾಗಿ ಭದ್ರತಾ ಸಲಹೆಯನ್ನು ನೀಡಿದೆ. ಅಮೆರಿಕ ಬೆಂಬಲಿತ ಕದನ ವಿರಾಮ ನಿಯಮದ ಅಡಿಯಲ್ಲಿ ಶಸ್ತ್ರಾಸ್ತ್ರ ತ್ಯಜಿಸಲು ಸಿದ್ಧ ಎಂದು ಹಮಾಸ್ ಘೋಷಿಸಿದ್ದರೂ ಇಸ್ರೇಲ್ ಹೊಸದಾಗಿ ದಾಳಿಗಳನ್ನು ನಡೆಸುತ್ತಿದೆ. ಗಾಜಾ ಮತ್ತು ಲೆಬನಾನ್ನಲ್ಲೂ ಉದ್ವಿಗ್ನತೆ ಉಂಟಾಗಿದೆ. ಈ ನಡುವೆ ದಾಳಿ ನಡೆದರೆ ಪಶ್ಚಿಮ ಏಷ್ಯಾದ್ಯಂತ ಪ್ರಮುಖ ಇಸ್ರೇಲ್ ಮೂಲಸೌಕರ್ಯ ಮತ್ತು ಅಮೆರಿಕದ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮಾಡಲಾಗುವುದು ಎಂದು ಇರಾನ್ ಎಚ್ಚರಿಸಿದೆ. ಗ್ಲಾಸ್ಕೋದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ನಡೆದ 10ನೇ ದಿನದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ಏರಿದ್ದು ನಿನ್ನೆ 16 ಪದಕಗಳನ್ನು ಗಳಿಸಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಬಾಕ್ಸಿಂಗ್ ತಂಡ ಮುನ್ನಡೆ ಸಾಧಿಸಿದೆ. ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆಯ 7 ಚಿನ್ನ ಮತ್ತು 3 ಬೆಳ್ಳಿ ಪದಕಗಳೊಂದಿಗೆ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚಿನ್ನದ ಪದಕ ವಿಜೇತರಲ್ಲಿ ಅಂಕುಶ್ ಪಂಘಲ್, ಪುರುಷರ 80 ಕೆಜಿ ಫೈನಲ್ನಲ್ಲಿ ಇಂಗ್ಲೆಂಡ್ನ ಡಿಮೇಜಿ ಶಿಟ್ಟು ಅವರನ್ನು 4-1 ಅಂತರದಿಂದ ಸೋಲಿಸಿದರೆ ಸಚಿನ್ ಸಿವಾಜ್ ಪುರುಷರ 60 ಕೆಜಿ ವಿಭಾಗದಲ್ಲಿ ನಮೀಬಿಯಾದ ಟ್ರಯಗೇನ್ ಮಾರ್ನಿಂಗ್ ಎನ್ ಡೆವೆಲೋ ಅವರನ್ನು 3-2 ಅಂತರದಿಂದ ಸೋಲಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಭಾರತೀಯ ಬಾಕ್ಸಿಂಗ್ ಚಿನ್ನದ ಪದಕ ವಿಜೇತರಲ್ಲಿ ಜೈಸ್ಮಿನ್ ಲಂಬೋರಿಯಾ, ಪ್ರೀತಿ ಪವಾರ್, ಸಾಕ್ಷಿ ಚೌಧರಿ, ಪ್ರಿಯಾ ಘಂಗಾಸ್ ಮತ್ತು ಅರುಂಧತಿ ಚೌಧರಿ ಸೇರಿದ್ದಾರೆ. ಭಾರತದ 3 ಬಾಕ್ಸರ್ಗಳಾದಂಥ ನರೇಂದರ್ ಬೆರ್ವಾಲ್, ಒಲಿಂಪಿಕ್ ಪದಕ ವಿಜೇತೆ ಲೌಲಿನಾ ಬೋರ್ಗೋಹೈನ್ ಮತ್ತು ಜಾದುಮಣಿ ಸಿಂಗ್ ಬೆಳ್ಳಿ ಪದಕಗಳನ್ನು ಗಳಿಸಿದರು. ಪುರುಷರ 90+ ಕೆಜಿ ಫೈನಲ್ನಲ್ಲಿ ನರೇಂದರ್ ಇಂಗ್ಲೆಂಡ್ನ ದಮರ್ ಥಾಮಸ್ ವಿರುದ್ಧ ಸೋತರು. ಮಹಿಳೆಯರ 75 ಕೆಜಿಯ ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಎಮ್ಮಾ ಸ್ಯೂ ಗ್ರೀನ್ ಟ್ರೀ ವಿರುದ್ಧ ಲವ್ಲಿನಾ 4-1 ಅಂತರದಿಂದ ಸೋತರು. ಪ್ರೀತಿ ಕೆನಡಾದ ಸ್ಕಾರ್ಲೆಟ್ ಡೆಲ್ಗಾಡೋ ವಿರುದ್ಧ 5-0 ಅಂತರದಿಂದ ಜಯ ಗಳಿಸುವ ಮೂಲಕ ಮಹಿಳೆಯರ 54 ಕಿಲೋಗ್ರಾಂ ಬಾಕ್ಸಿಂಗ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಹಾಲಿ ವಿಶ್ವ ಚಾಂಪಿಯನ್ ಜೈಸ್ಮಿನ್ ಮಹಿಳೆಯರ 57 ಕಿಲೋಗ್ರಾಂ ಫೈನಲ್ನಲ್ಲಿ ಉತ್ತರ ಐರ್ಲೆಂಡ್ನ ಮೈಕೆಲಾ ವಾಲ್ಟ್ಸ್ ಅವರನ್ನು ಸೋಲಿಸುವ ಮೂಲಕ 5-0 ಅಂತರದಿಂದ ಗೆಲುವನ್ನು ದಾಖಲಿಸಿದರು. ಸಾಕ್ಷಿ ಮಹಿಳೆಯರ 51 ಕಿಲೋಗ್ರಾಂ ಫೈನಲ್ನಲ್ಲಿ ಇಂಗ್ಲೆಂಡ್ನ ರುಬಿ ವೈಟ್ ಅವರನ್ನು 5-0 ಅಂತರದಿಂದ ಗೆದ್ದರು. ಮಹಿಳೆಯರ 60 ಕೆಜಿ ಫೈನಲ್ನಲ್ಲಿ ಕೆನಡಾದ ಮೇರಿ ಬೌಥಲ್ ಅಲ್ ಅಹಮದಿಹ್ ಅವರನ್ನು 4-1 ಅಂತರದಿಂದ ಸೋಲಿಸಿ ಪ್ರಿಯಾ ವಿಜೇತರಾದರು. ಅರುಂಧತಿ ಚೌಧರಿ ಮಹಿಳೆಯರ 70 ಕೆಜಿಯ ಫೈನಲ್ನಲ್ಲಿ ಇಂಗ್ಲೆಂಡ್ನ ಚಾಮ್ ಟೆಲ್ಲೆ ರೀಡ್ ಅವರನ್ನು ಸೋಲಿಸಿದರು. ಟೆನಿಸ್ನಲ್ಲಿ ಭಾರತದ ರಾಮ್ಕುಮಾರ್ ರಾಮನಾಥನ್ ಮತ್ತು ವಿಜಯ್ ಸುಂದರ್ ಪ್ರಶಾಂತ್ ಬಾನ್ ಓಪನ್ 2026 ಡಬಲ್ ಪ್ರಶಸ್ತಿ ವಿಜೇತರಾದರು. ಭಾರತೀಯ ಜೋಡಿ ಇಂಗ್ಲೆಂಡ್ನ ಸ್ಕಾಟ್ ಡಂಕನ್ ಮತ್ತು ಸ್ವೀಡನ್ನ ಆಡಮ್ ಹೈನೋ ನೆನ್ ಅವರನ್ನು 7-6, 6-3 ಸೆಟ್ಗಳಿಂದ ಸೋಲಿಸಿದರು. ಸೆಮಿಫೈನಲ್ನಲ್ಲಿ ಇಗ್ನಾಸಿಯೋ ಕ್ಯಾರೋ ಮತ್ತು ಫೆಡೆರಿಕೋ ಅಗಸ್ಟಿನ್ ಗೊಮೇಜ್ ವಿರುದ್ಧ 6-2, 6-3 ಅಂತರದಲ್ಲಿ ಜಯಗಳಿಸಿದ ನಂತರ ಅವರು ಫೈನಲ್ಗೆ ಲಗ್ಗೆಯಿಟ್ಟಿದ್ದರು. 31 ವರ್ಷದ ರಾಮ್ಕುಮಾರ್ ಈಗ ತಮ್ಮ ವೃತ್ತಿ ಜೀವನದಲ್ಲಿ 13 ಎಟಿಪಿ ಚಾಲೆಂಜರ್ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಇರಾನ್ ವಿರುದ್ಧ ಮಿಲಿಟರಿ ದಾಳಿ ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಕಾಮನ್ವೆಲ್ತ್ ಕ್ರೀಡಾಕೂಟ 39 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಬಾನ್ ಓಪನ್ ಟೆನಿಸ್ ಭಾರತದ ರಾಮ್ಕುಮಾರ್ ರಾಮನಾಥನ್ ವಿಜಯ್ ಸುಂದರ್ ಪ್ರಶಾಂತ್ ಜೋಡಿಗೆ ಡಬಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
4: ಹಾಗೆ ಹೇಳು ಮತ್ತೆ.
3: ನಿರ್ಮಾ ಶುದ್ಧ ಉಪ್ಪು.
5: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
6: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರೀತಿಯ ಗೀತೆಗಳು ಮೂಡಿ ಬರ್ತಾ ಇದ್ದಾವೆ.

ಆರ್ ಸಿ ಭೂಸನವರು ಮಟ್ಟವರ ಒಂದು ರಚನೆಯನ್ನ ರೋಹಿಣಿ ಮೋಹನ್ ಅವರ ಧ್ವನಿಯಲ್ಲಿ ಈ ಹಿಂದೆ ಕೇಳಿದ್ರಿ. ಮುಂದಿನ ಗೀತೆ ಪಂಚಮ್ ಹಳಿಬಂಡಿಯವರು ಹಾಡಿರುವಂತಹ ಗೀತೆ, ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆ, ಉಪಾಸನ ಮೋಹನ್ ಅವರ ಸಂಗೀತ ಸಂಯೋಜನೆ.

ಕವಿಗಳಿಗೂ ಕೂಡ ಪ್ರೀತಿಯ ಮೇಲೆ ತುಂಬ ಪ್ರೀತಿ. ಅದಕ್ಕೆ ಬಹುತೇಕ ಭಾವಗೀತೆಗಳು ಪ್ರೀತಿಯನ್ನು ಕುರಿತಾದದ್ದೇ ಆಗಿರುತ್ತೆ. ಪ್ರೀತಿಯ ಭಾವಗೀತೆಗಳನ್ನು ಆಲಿಸ್ತಾ ಆಲಿಸ್ತಾ ನಮ್ಮ ನಿತ್ಯ ಕೇಳುಗರು ಸಾಕಷ್ಟು ಸಂದೇಶಗಳನ್ನು ಕಳಿಸಿದ್ದಾರೆ. ಬೆಳಗಿನಿಂದ ಕಾರ್ಯಕ್ರಮವನ್ನು ಕೇಳ್ತಿದ್ದೀವಿ, ಜೊತೆಯಾಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಅರುಣ ಮೈತ್ರಿ ಜೆಸಿನಗರದಿಂದ, ಹಾಗೆ ಜಗದಂಬಿಕಾ ಹಂಸವೇಣಿಯವರು, ಮತ್ತು ನಳಿನಾ ಲಂಕೇಶ್ ವಿಜಯನಗರದಿಂದ, ಗಗನ್ ರಾಜ್ಕುಮಾರ್ ಮಾರಿಕಣವೆ ಕವಿತವೇ ಧಾರವಾಡದಿಂದ, ಹಾಗೆ ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರು, ಹಾಗೆ ಹಿತೇಂದ್ರ ದಾಸ್ ಅವರು ಅಸ್ಸಾಮಿನಿಂದ, ಇನ್ನು ಅಂಬಿಕಾ ಮತ್ತು ಅಂಕಿತಾ ಕುಂಬಾರ ಚಡಚಣ ತಾಲೂಕು ಲೋಣಿ ಪಿ ಕೆಯಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಹನುಮಂತಪ್ಪ ಹುಲ್ಗಮ್ಮನವರ್ ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಬಳ್ಳಿಯಿಂದ, ಹುಬ್ಬಳ್ಳಿಯ ಕೇಶವಾಪುರದಿಂದ ನಿವೇದಿತ ಗುರುರಾಜ ನವಲ್ಗುಂದಮನೆಯವರು, ಬಾಗಲಕೋಟೆ ಜಿಲ್ಲೆ ಬನಹಂಟಿಯಿಂದ ಅಂಕುಶ್ ದೀಪ ಮಹದೇವ ಗುಮ್ಮಟ್ಟಿಯವರು, ಗೋಕಕ್ಕ ತಾಲೂಕಿನ ಬೈರನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಇವರ ಮನೆಯವರು, ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ, ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಚಂದುಲಾಲ್ ಅವರು, ಹಾಗೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ಚನ್ನಪ್ಪ ಅವರು ಜೆ ಪಿ ನಗರದಿಂದ, ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್ ಮಯೂರನಗರ ತುಮಕೂರಿನಿಂದ, ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಮತ್ತು ಮನೆಯವರು,

ಅವರು ಸೌಮ್ಯ ರಾಜ್ಕುಮಾರ್ ಮಾರಿಕಣವೆ ಹಿರಿಯೂರು ತಾಲೂಕಿನಿಂದ, ಕಲಬುರಗಿ ಜಿಲ್ಲೆ ಕಡಗಂಚೆಯಿಂದ ಧರ್ಮಣ್ಣದನ್ನಿ ಅವರು, ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಹಾಗೆ ಹರೀಶ್ ಅವರು ಮಲ್ಲೇಶ್ವರಂನಿಂದ, ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರ ಧಾರವಾಡದಿಂದ, ಇನ್ನು ಎಸ್ ಜಗದೀಶ್ವರಾಚಾರ್ ಇವರು ಮಹಾಲಕ್ಷ್ಮಿ ಲೇಔಟ್ನಿಂದ, ಹಾಗೆ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಿಂದ ಶಿವಾನಂದ ಪರತಪ್ಪ ಹೂಗಾರ್ ಮತ್ತು ಮನೆಯವರು, ಕೌಸಲ್ಯ ಅವರು ಬನಶಂಕರಿಯಿಂದ, ಭಾಗ್ಯಲಕ್ಷ್ಮಿ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶದ ಮೂಲಕ ಜೊತೆಯಾದಂತಹ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು. ನೀವು ಕೂಡ ಸಂದೇಶದ ಮೂಲಕ ನಮ್ಮ ಜೊತೆಯಾಗಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9403091209. ಭಾವಗೀತೆಗಳಲ್ಲಿ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ, ಕವಿ ಸಿದ್ಧಲಿಂಗಯ್ಯ ಅವರ ರಚನೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಟ್ಟು 3,991 ಸಿವಿಲ್ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯದ ಒಟ್ಟು 884 ಕೇಂದ್ರಗಳಲ್ಲಿ ಇಂದು ಬೆಳಗ್ಗೆ 10:30 ಮಧ್ಯಾಹ್ನ 12 ಗಂಟೆವರೆಗೆ ಪರೀಕ್ಷೆ ನಡೆಸಲಿದೆ. ಕಲ್ಯಾಣ ಕರ್ನಾಟಕ ವೃಂದದ 596 ಹುದ್ದೆಗಳಿಗೆ ಇಂದು ಸಂಜೆ 4:05 ಒಟ್ಟು 186 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಆಯೋಜಿತವಾಗಿದೆ. ಎಚ್ಐವಿ ಮತ್ತು ಏಡ್ಸ್ ಸೋಂಕಿನ ಕುರಿತು ಯುವ ಜನರಲ್ಲಿ ಜಾಗೃತಿ ಮೂಡಿಸಲು ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಸಹಯೋಗದಲ್ಲಿ ಈ ತಿಂಗಳ 12 ಎರಡು ತಿಂಗಳ ಕಾಲ ರಾಜ್ಯಾದ್ಯಂತ ಪ್ರಚಾರಾಂದೋಲನ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ವಿಶ್ವ ಸ್ತನಪಾನ ಸಪ್ತಾಹವನ್ನು ಈ ತಿಂಗಳ 7 ರಾಜ್ಯಾದ್ಯಂತ ಆಯೋಜನೆ ಮಾಡಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಯಂದಿರು ತಮ್ಮ ಮಕ್ಕಳಿಗೆ ಕನಿಷ್ಠ 2 ಎದೆಹಾಲು ಕುಡಿಸುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಮೈ ಭಾರತ್ ವಿಕಸಿತ

ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಿದೆ. ಈ ಅಭಿಯಾನ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರನ್ನು ತೊಡಗಿಸಿಕೊಳ್ಳಲಿದೆ. ಸುಮಾರು 6 ವರ್ಷಗಳ ನಂತರ ಹಿಮಾಚಲ ಪ್ರದೇಶದ ಕಿನ್ನೌ ಜಿಲ್ಲೆಯ ಶಿಪ್ಕಿಲಾ ಮೂಲಕ ಭಾರತ ಮತ್ತು ಚೀನಾ ನಡುವಿನ ಗಡಿಯಾಚೆಗಿನ ವ್ಯಾಪಾರ ಪುನರಾರಂಭಗೊಂಡಿದೆ. ಕಿನ್ನೌರ್ ಜಿಲ್ಲೆಯ ಪೂಹ್ ಉಪವಿಭಾಗದಲ್ಲಿರುವಂತಹ ಗಡಿ ಪಂಚಾಯತ್ ನಮ್ಗ್ಯಾದಲ್ಲಿ ಚುಪನ್ ಟ್ರೇಡ್ ಮಾರ್ಟ್ ಅನ್ನು ಕಂದಾಯ ಸಚಿವ ಜಗತ್ ಸಿಂಗ್ ನೇಗಿ

ಬೆದರಿಕೆ ಹಾಕಿದ್ದಾರೆ. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದಾರೆ. ಗ್ಲಾಸ್ಕೋದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ನಡೆದ 10ನೇ ದಿನದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೇರಿದ್ದು ಶನಿವಾರ 16 ಪದಕಗಳನ್ನು ಗಳಿಸಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಬಾಕ್ಸಿಂಗ್ ತಂಡ ಮುನ್ನಡೆ ದಾಖಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 10 ಗಂಟೆಗೆ ಕೇಳಲಿದ್ದೀರಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಟ್ಯೂನ್ ಮಾಡಿ ಕೇಳ್ತಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 8:03 ಜೊತೆಯಾಗಿದ್ದೇನೆ ಮಾನಸ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾವೀಗ ಚಿತ್ರಗೀತೆಗಳನ್ನು ಆಲಿಸೋಣ. 8 ಸಮಯ ಅಂದರೆ ಚಿತ್ರಗೀತೆಗಳಿಗಾಗಿ ಎಲ್ಲರೂ ಕಾಯ್ತಾ ಇರ್ತೀರಾ. ಅದರಲ್ಲೂ ಇವತ್ತಂತೂ ಭಾನುವಾರ ಬೆಳಿಗ್ಗೆ ನಿಧಾನಕ್ಕೆ ಪ್ರಾರಂಭ ಆಗಿರುತ್ತೆ. ಪ್ರಾರಂಭ ಆಗಿರೋ ಬೆಳಗನ್ನು ಇನ್ನಷ್ಟು ಚೆಂದ ಮಾಡಿಕೊಳ್ಳೋಣ ಅಲ್ವಾ. ಬನ್ನಿ, ಯಾರೆಲ್ಲ ಕೂಗ್ತಾ ಇದ್ದಾರೆ, ಏನೆಲ್ಲ ಮಾಡ್ತಿದ್ದಾರೆ ಕೇಳ್ಕೊಂಡು ಬರೋಣ.

ನಮ್ಮ ಕನ್ನಡ ಚಿತ್ರಗೀತೆಗಳಲ್ಲಿ ಕೆಲವು ಹಾಡುಗಳಿದೆಯಪ್ಪ, ಅದಂತೂ ಎಷ್ಟು ಸಲ ಕೇಳಿದ್ರು ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಇಂತಹ ಚಂದದ ಹಾಡುಗಳಿಗಾಗಿ ನೀವು ಸದಾಕಾಲ ಟ್ಯೂನ್ ಮಾಡೇ ಇರಬೇಕು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾವಿವತ್ತು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ.

ಉಷೆ ಬಂದಿದ್ದಾಗಿದೆ. ನೀವೆಲ್ಲರೂ ರಾತ್ರಿಯ ನಿಶೆಯಿಂದ ಎಚ್ಚರ ಆಗಿದ್ದು ಆಗಿದೆ. ಭಾನುವಾರದ ಈ ಬೆಳಗಿನ ಮುಂಜಾವು ಕೇಳ್ತಿದ್ದೀರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಚಿತ್ರಗೀತೆಗಳು ಮೂಡಿ ಬರ್ತಾ ಇದೆ. ನೀವು ಕೂಡ ಕಾರ್ಯಕ್ರಮದ ಜೊತೆಯಾಗಿದ್ದೀರಾ, ನಮಗೆ ಗೊತ್ತಾಗೋದು ಹೇಗೆ? ನೀವು ವಾಟ್ಸಪ್ ಸಂದೇಶವನ್ನು ಕಳಿಸುವ ಮೂಲಕ ನಮಗೆ ಅದನ್ನು ಗೊತ್ತಾಗಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9483091019. 9483091029.

ಆಗಸ್ಟ್ ತಿಂಗಳ ಮೊದಲ ಭಾನುವಾರ ಇಂದು. ಇವತ್ತು ಸಹೋದರಿಯರ ದಿನ. ಹೌದು, ಆಗಸ್ಟ್ ತಿಂಗಳ ಮೊದಲ ಭಾನುವಾರವನ್ನು ಸಹೋದರಿಯರ ದಿನ ಅಂತ ಆಚರಿಸಲಾಗುತ್ತೆ. ಸಹೋದರಿಯರ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸೋದಕ್ಕೆ ಈ ದಿನವನ್ನು ಮೀಸಲಾಗಿ ಇರಿಸಲಾಗಿದೆ. ಹೀಗಾಗಿ ಸಹೋದರಿಯರಿಗಾಗಿಯೇ ಇರುವಂತಹ ಸಹೋದರಿಯರ ಆ್ಯಂಥಮ್ ಅನ್ನೋ ಥರದ ಒಂದು ಗೀತೆ ಇದೀಗ.

ಅಕ್ಕ ತಂಗಿಯರ ಆಂಥಮ್ ಆಗಿರುವಂತಹ ಒಂದು ಗೀತೆಯನ್ನು ಆಲಿಸಿದ್ರಿ. ಇವತ್ತು ಸಹೋದರಿಯರ ದಿನ, ಅಂದ್ರೆ ಅಕ್ಕ ತಂಗಿಯರ ದಿನ. ಹೀಗಾಗಿ ಎಲ್ಲ ಅಕ್ಕ ತಂಗಿಯರಿಗೂ ಸಹೋದರಿಯರ ದಿನದ ಶುಭಾಶಯಗಳನ್ನು ಕೋರ್ತಾ, ಇನ್ನೂ ಒಂದು ವಿಶೇಷ ಇದೆ, ಅದು ಎಲ್ರಿಗೂ ಗೊತ್ತಿದೆ ಅಂತ ನನಗೂ ಗೊತ್ತಿದೆ. ಆದರೂ ಕೂಡ ಏನ ವಿಶೇಷ ಅನ್ನೋದಕ್ಕೆ ಒಂದು ಕ್ಲೂ ಕೊಡುವಂತಹ ಗೀತೆ ಮುಂದಿನ ಗೀತೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಿಶೇಷದ ಕುರಿತಾಗಿ, ವಿಶೇಷ ದಿನದ ಕುರಿತಾಗಿ ಮಾತಾಡೋಣ.

ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಕ್ಲೂ ಆಗಿ ಕೊನೆಯ ಗೀತೆಯನ್ನು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಯಿತು. ಏನು ಕ್ಲೂ ಅಂತ ತಗೊಂಡು ಯಾವ ವಿಶೇಷ ಇದೆ, ಯಾವ ದಿನದ ವಿಶೇಷ ಇದೆ ಅಂತ ನೀವು ಊಹಿಸಿ ನಮಗೆ ಸಂದೇಶವನ್ನು ಕಳಿಸ್ಬೇಕು. ಸಂದೇಶವನ್ನು ಕಳಿಸ್ಬೇಕಾಗಿರುವಂತಹ ಸಂಖ್ಯೆ 9483091029. ಈಗಾಗಲೇ ತುಂಬ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವ ವಿಶೇಷ ಅಂತ. ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಕೂಡ, ಆದರೂ ನೀವು ಕಾರ್ಯಕ್ರಮ ಕೇಳ್ತಿದ್ದೀರಾ ಅಂತ ನಮಗೆ ಗೊತ್ತಾಗೋದು ಹೇಗೆ? ಹೀಗಾಗಿ ಸಂದೇಶವನ್ನು ಕಳಿಸಿ. ಮತ್ತೊಮ್ಮೆ ಸಂಖ್ಯೆ 9483091029. ಕೇಳ್ತಿದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಹೌದು ಸ್ನೇಹಿತರೆ, ನಿಮಗೆ ಸ್ವಾಗತ. ಎಂದೆಂದೋ ನೆನಪಿರಲಿ ಈ ಶುಭ ದಿನ. ಏನಿವತ್ತು ವಿಶೇಷ ಅಂತ ಸಂದೇಶ ಕಳಿಸಿ ಅಂತ ಹೇಳಿದ್ದೆ, ತುಂಬ ಸಂದೇಶಗಳು ಬಂದಿದೆ. ಹೌದು, ಇವತ್ತು ಫ್ರೆಂಡ್ಶಿಪ್ ಡೇ, ಸ್ನೇಹಿತರ ದಿನ ಅಥವಾ ಸ್ನೇಹದ ದಿನ. ಸ್ನೇಹದ ದಿನ ಅಂತಂದರೆ ಎಲ್ಲೆಡೆ ಸಂಭ್ರಮ ಮನೆ ಮಾಡಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ರಕ್ತ ಸಂಬಂಧಗಳು ಜೀವನದಲ್ಲಿ ಹೇಗೆ ಮಹತ್ವನ ಪಡ್ಕೊಂಡಿರುತ್ತೋ ಹಾಗೆ ಸ್ನೇಹ ಸಂಬಂಧಗಳು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಸ್ನೇಹವಿಲ್ಲದೆ ಈ ಲೋಕವೇ ಇಲ್ಲ ಅಂತ ಕೂಡ ಹೇಳ್ಬೋದು.

ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ನೇಹಕ್ಕೆ ತುಂಬಾ ದೊಡ್ಡ ಮಹತ್ವನೇ ಇದೆ. ಕೃಷ್ಣ ಸುಧಾಮರ ಸ್ನೇಹ, ಕರ್ಣ ದುರ್ಯೋಧನರ ಸ್ನೇಹ ಇತಿಹಾಸದ ಪುಟಗಳಲ್ಲೇ ದಾಖಲಾಗ್ಬಿಟ್ಟಿದೆ ಅಲ್ವಾ? ಅದು ಸ್ನೇಹಕ್ಕೆ ಯಾವುದೇ ರೀತಿಯ ಭೇದನೂ ಇಲ್ಲ ಅನ್ನೋದನ್ನು ನಮ್ಮೆಲ್ಲರಿಗೂ ಎಷ್ಟು ಚೆನ್ನಾಗಿ ಮನದಟ್ಟು ಮಾಡಿಕೊಡ್ತಾ ಇದೆ. ಸಾಮಾನ್ಯವಾಗಿ ಈ ಸ್ನೇಹ ಅನ್ನೋದು ಶುರುವಾಗೋದು ಬಾಲ್ಯದಿಂದಾನೆ ಅಂತ ಹೇಳ್ಬೋದು. ಬಾಲ್ಯದಿಂದ ಸ್ನೇಹಿತರು ಅನ್ನೋ ಅಂಥ ಒಂದು ಪರಿಕಲ್ಪನೆ ನಮಗೆ ಹೊಸದಾಗಿ ಪರಿಚಯ ಆಗುತ್ತೆ. ಚಡ್ಡಿ ದೋಸ್ತ್ ಅಂತ ದೊಡ್ಡವರಾದ್ಮೇಲೆ ನಾವು ಹೆಮ್ಮೆಯಿಂದ ಹೇಳ್ಕೊತಾ ಇರ್ತೀವಿ, ಇವರು ನನಗೆ ಚಿಕ್ಕಂದಿನಿಂದ ಗೊತ್ತು ಅನ್ನೋದು ಒಂದು ಸಂತೋಷದ ವಿಷಯ ಕೂಡ ಆಗುತ್ತೆ ಅದು ದೊಡ್ಡವರಾದ್ಮೇಲೆ.

ಬಾಲ್ಯದಲ್ಲಿ ಊರಿನವರು, ಮನೆಯ ಅಕ್ಕಪಕ್ಕದವರು ಸ್ನೇಹಿತರಾಗ್ತಾರೆ. ಆ ನಂತರ ನಮ್ಮ ಜೀವನದಲ್ಲಿ ಅನೇಕ ಸ್ನೇಹಿತರು ಬಂದು ಹೋಗ್ತಾರೆ. ಅದು ಮೊದಲು ಶುರುವಾಗುವಂಥದ್ದು ಶಾಲೆಯಲ್ಲಿ ಅಂತಲೇ ಹೇಳ್ಬೋದು. ಶಾಲೆಯಲ್ಲಿ ನಮ್ಮ ಸಹಪಾಠಿಗಳು ನಮ್ಮ ಮೊದಲ ಸ್ನೇಹಿತರಾಗುವಂಥದ್ದು.

ನೂರಾರು ಬಣ್ಣಗಳು ಒಂದುಗೂಡಿ ಶಾಲೆಯಲ್ಲಿ ಸ್ನೇಹ ಅನ್ನುವಂಥ ಒಂದು ಸಂಬಂಧವನ್ನು ಶುರು ಮಾಡಲಾಗತ್ತೆ. ಈ ಸ್ನೇಹ ಸಂಬಂಧ ಮತ್ತೆಷ್ಟು ಗಟ್ಟಿಯಾಗುವಂಥದ್ದು ಕಾಲೇಜಿನಲ್ಲಿ. ಕಾಲೇಜಿನಲ್ಲಿ ಹುಟ್ಟುವಂಥ ಸ್ನೇಹ ಅಂತೂ ಬಹುತೇಕ ಜೀವನದ ಪೂರ್ತಿಯಲ್ಲಿ ಉಳಿಯುವಂಥದ್ದು, ಜೀವನ ಪೂರ ಜೊತೆಯಾಗಿರುವಂಥವ್ರು ಅಂತಲೇ ಹೇಳ್ಬೋದು.

ನಮ್ಮ ಜೀವನದಲ್ಲಿ ಅನೇಕ ಸ್ನೇಹಿತರು ಬಂದು ಹೋಗ್ತಾರೆ ಅಂತ ಹೇಳಿದೆ. ಶಾಲೆ ಕಾಲೇಜಿಂದ ಅದು ಶುರು ಆಗುತ್ತೆ ಅಂತ ಹೇಳಿದೆ. ಹೀಗೆ ಶುರು ಆಗುವಂಥದ್ದು ಕ್ಲಾಸ್ಮೇಟ್ ಹೋಗಿ ನೆಕ್ಸ್ಟ್ ರೂಮ್ಮೇಟ್, ಬ್ಯಾಚ್ಮೇಟ್, ಕಲೀಗ್ಸ್ ಎಲ್ಲರೂ ಕೂಡ ಸ್ನೇಹದ ಹೆಸರಿನಲ್ಲಿ ಜೊತೆಯಾದವರೇ ಆಗಿರ್ತಾರೆ. ಒಟ್ಟಿನಲ್ಲಿ ಗೆಳೆಯರಿಲ್ಲದೆ ಜೀವನವೇ ಇಲ್ಲ ಅಂತ ಹೇಳ್ಬೋದು.

ಹೌದು, ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್ ಅಲ್ವಾ. ಮನಸ್ಸಿನ ಉದ್ವೇಗ, ತಲ್ಲಣ, ಖುಷಿ, ನೋವು, ನಲಿವು ಎಲ್ಲ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ನೆನಪಾಗುವಂಥವರು ಸ್ನೇಹಿತರೆ. ಸಣ್ಣ ವಿಷಯದಿಂದ ಮಾತು ಪ್ರಾರಂಭ ಆಗಿ ಕೊನೆಗೆ ಎಲ್ಲವನ್ನ ಹೇಳಿಕೊಳ್ಳೋ ಮಟ್ಟಿಗೆ ಬಂದ ಬಿಗಿಯಾಗುವಂತಹ ಸ್ನೇಹವನ್ನು ಯಾವತ್ತಿಗೂ ನಾವು ಮರೆಯೋದಕ್ಕೆ ಆಗಲ್ಲ. ಒಂದೇ ಗಳಿಗೆಯಲ್ಲಿ ಒಬ್ಬರನ್ನ ನಂಬೋದಕ್ಕೆ ಶುರು ಮಾಡಿಬಿಡ್ತೀವಿ. ನಿರ್ದಿಷ್ಟವಾದ ಕಾರಣನೇ ಇಲ್ಲದೆ ಮಾತುಗಳು ತೆರೆದುಕೊಳ್ಳೋದಕ್ಕೆ ಶುರುವಾಗುತ್ತೆ. ಇಂಥವರೇ ಜೀವದ ಗೆಳೆಯರು ಅಂತ ಅನ್ನಿಸ್ಕೋತಾರೆ. ಈ ಜೀವದ ಗೆಳೆಯರು ನಕ್ಷತ್ರಗಳ ಹಾಗೆ, ಅವರು ನಮ್ಮ ಕಣ್ಣಿಗೆ ಕಾಣಲಿ ಕಾಣದೇ ಇರಲಿ ಯಾವಾಗಲೂ ಸದಾ ಕಾಲ ನಮ್ಮ ಜೊತೆಗೆ ಇರ್ತಾರೆ. ಇನ್ನು ಕೆಲವೊಮ್ಮೆ ಸ್ನೇಹ ಪ್ರೀತಿಯಾಗುತ್ತೆ, ಪ್ರೀತಿ ಮದುವೆಯಾಗಿ ಕೆಲವರು ಗಂಡ ಹೆಂಡತಿ ಆಗ್ತಾರೆ, ದಂಪತಿಗಳಾಗ್ತಾರೆ, ಆದರೂ ಕೂಡ ಅವರು ಸ್ನೇಹವನ್ನು ಉಳಿಸ್ಕೋತಾರೆ

0: ಸೋತಾಗ ಸಾಂತ್ವನ ನೀಡಿ ನಾನಿದ್ದೇನೆ ಅನ್ನೋಂತಹ ಭರವಸೆಯನ್ನು ನೀಡೋದಕ್ಕೆ, ಅಮ್ಮನಂತೆ ಅಕ್ಕರೆಯನ್ನು ತೋರೋದಕ್ಕೆ, ಅಪ್ಪನ ಹಾಗೆ ಗದರೋದಕ್ಕೆ, ಅಣ್ಣನಂತೆ ಪ್ರೀತಿಸೋದಕ್ಕೆ, ತಂಗಿಯಂತೆ ಕೀಟ್ಲೆ ಮಾಡೋಕ್ಕೆ ಎಲ್ಲದಕ್ಕೂ ಗೆಳೆತನದಲ್ಲಿ ಜಾಗ ಇದೆ. ಸ್ನೇಹ ಯಾವಾಗಲೂ ಕೂಡ ಹಚ್ಚ ಹಸಿರು, ನಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ ಪ್ರತಿಯೊಂದು ಜೀವ ಕೂಡ ಸ್ನೇಹಿತ ಅಥವಾ ಸ್ನೇಹಿತೆಯೇ. ಅತ್ತಾಗ ಪ್ರೀತಿಯಿಂದ ಸಂತೈಸುತ್ತಾ, ನಕ್ಕಾಗ ನಮ್ಮ ಜೊತೆಗೆ ಅವರೂ ಸೇರಿ ನಗುತ್ತಾ ಇರುವಂತಹ ಎಲ್ಲ ಸ್ನೇಹಿತರಿಗಾಗಿ ಇವತ್ತು ಸ್ನೇಹ ದಿನವನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಕೇಳುಗ ಸ್ನೇಹಿತರಿಗೂ ಕೂಡ ಸ್ನೇಹ ದಿನದ ಶುಭಾಶಯಗಳು. ನಿಮ್ಮೆಲ್ಲರ ಶುಭಾಶಯಗಳ ಮಹಾಪುರ ಹರಿದು ಬರ್ತಾ ಇದೆ. ಧನ್ಯವಾದಗಳು. ನೀವು ಕೂಡ ಸ್ನೇಹಿತರ ದಿನದ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೋಬಹುದು. 9483091029 ಇದು ನಮ್ಮ ವಾಟ್ಸಪ್ ಸಂಖ್ಯೆ.
1: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಇಂದಿನ ವಿಶೇಷ ಸಾಕ್ತಾ ಇದೆ. ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ, ಇವತ್ತು ಸ್ನೇಹದ ಸಂಭ್ರಮ ವಿವಿಧ ಭಾರತಿಯಲ್ಲಿ. ಹೌದು, ಸ್ನೇಹ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಹಪಾಠಿ, ಸಹೋದ್ಯೋಗಿ, ಸಂಗಾತಿ, ಹೀಗೆ ಗೆಳೆತನಕ್ಕೆ ಯಾವುದೇ ಅಂತರ ಇಲ್ಲ. ಎಷ್ಟೇ ಅಂತರ ಇದ್ರೂ ಕೂಡ ಸ್ನೇಹ ಅನ್ನೋದು ನಮ್ಮನ್ನ ಬೆಸೆಯುತ್ತೆ. ಜಗಳ, ಸಣ್ಣ ಸಣ್ಣ ಅಂತ ಒಂದಷ್ಟು ಹುಸಿ ಮುನಿಸುಗಳು, ಇದೆಲ್ಲದರಿಂದ ಸೇರಿರುವಂತಹ ಗೆಳೆತನ ಇನ್ನೂ ಸೊಗಸಾಗಿರುತ್ತೆ.

ಅನೇಕ ಬಾರಿ ಅಪರಿಚಿತರು ಪರಿಚಯ ಆಗಿ ಅದು ಸ್ನೇಹಕ್ಕೆ ತಿರುಗುತ್ತೆ. ನಾವೆಲ್ಲೋ ಪ್ರವಾಸ ಹೋಗಬೇಕಾದ್ರೆ, ಎಲ್ಲೋ ಪ್ರಯಾಣ ಮಾಡಬೇಕಾದ್ರೆ ಇಷ್ಟೊಂದು ಜನ ಸ್ನೇಹಿತರು ನಮಗೆ ಸಿಗ್ತಾರೆ. ಅದರಲ್ಲೂ ಇವಾಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಜನರು ಗೆಳೆಯರಾಗಿ ಗೆಳತಿಯರಾಗಿ ಸಿಕ್ಬಿಡ್ತಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಗೆಳೆಯ ಗೆಳೆಯತಿಯರಾಗಿ ಇರುವಂತಹ ಆ ವ್ಯಕ್ತಿಗಳ ಪಟ್ಟಿ ದೊಡ್ಡದಾಗೇ ಇರ್ಬೋದು, ಆದರೆ ನಮ್ಮ ಭಾವನೆಗಳಿಗೆ ಬೆಸೆದುಕೊಂಡವರು ಎಷ್ಟು ಅಂತ ನಾವು ಪ್ರಶ್ನೆಯನ್ನು ಕೇಳ್ಕೋಬೇಕಾಗತ್ತೆ. ನಮ್ಮ ಭಾವನೆಗಳಿಗೆ ಬೆಸೆದುಕೊಂಡು ನಮಗೂ ಸ್ಪಂದಿಸುವಂತಹ ಮನಸ್ಸುಗಳಿಗೆ ನಾವು ಗೆಳೆಯರು ಅಥವಾ ಗೆಳತಿಯರು ಅನ್ನೋವಂಥ ಹಣೆಪಟ್ಟಿಯನ್ನು ನೀಡಬಹುದು. ಹಿಂದೆಲ್ಲ ಊರಲ್ಲಿ ಒಂದು ಹರಟೆಕಟ್ಟೆ ಥರ ಇರ್ತಿತ್ತು, ಅಲ್ಲಿ ಗೆಳೆಯರೆಲ್ಲ ಬಂದು ಸೇರ್ತಾ ಇದ್ರು. ಈಗೆಲ್ಲ ಆ ಥರ ಹರಟೆಕಟ್ಟೆ ಅದೆಲ್ಲ ಹರಳಿಕಟ್ಟೆ ಎಲ್ಲ ಇಲ್ಲ. ಈಗೆಲ್ಲ ಏನಿದ್ರು ಎಲ್ಲ ಗೆಳೆಯರು ಸೇರುವಂತಹ ಜಾಗಗಳಂದರೆ ವಾಟ್ಸಪ್ನ ಗ್ರೂಪ್ಗಳು. ಹೀಗೆ ಸಕ್ರಿಯ ಆಗಿರುವಂತಹ ನಿಷ್ಕ್ರಿಯ ಆಗಿರುವಂಥ ಗೆಳೆತನಗಳ ಮಧ್ಯೆ ಹಾಯ್ ನಾನಿದ್ದೇನೆ ಅಂತ ಹೇಳುವಂತಹ ಬಂಧ ಮುಖ್ಯ ಆಗತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್, ಪೋಸ್ಟ್, ಕಾಮೆಂಟ್ಗಳನ್ನು ನೋಡಿ ಹುಟ್ಟಿದಂತಹ ಸ್ನೇಹಗಳು ಈಗಿನ ಕಾಲದಲ್ಲಿ ಹೆಚ್ಚಾಗಿದೆ. ಹೇಗಾದರೂ ಆಗಲಿ ಮನದ ಭಾವನೆಗಳಿಗೆ ಸ್ಪಂದಿಸುವಂತಹ ಪರಿಶುದ್ಧ ಭಾವ ಜೊತೆಗಿದ್ದರೆ ಅದೇ ಖುಷಿ ಅಲ್ವಾ?

ಅಪರಿಚಿತರು ಪರಸ್ಪರ ಪರಿಚಯ ಆದಾಗ ಹೀಗೆ ಎಲ್ಲವನ್ನ ಹಂಚ್ಕೋತೀವಿ, ನಿಂಗೇನು ಇಷ್ಟ ಕಷ್ಟ ಎಲ್ಲ ತಿಳ್ಕೊಂಡು ಸ್ನೇಹಿತರಾಗ್ತೀವಿ. ಇಂತಹ ಸ್ನೇಹ ಎಷ್ಟೋ ಸಲ ಚಿರಕಾಲ ಉಳಿಯುವಂತಹ ಸ್ನೇಹ ಕೂಡ ಆಗುತ್ತೆ.

ಪ್ರೇಮಜೀವಿ. ಹೌದು, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ನಾವು ನೀವು ಎಲ್ಲರೂ ಕೂಡ ಸ್ನೇಹ ಜೀವಿಗಳೇ. ಯಾವುದೋ ಒಂದು ಸುಸ್ತಿನ ಸಂಜೆ ಗೆಳೆಯರ ಹೆಗಲಿಗೆ ಹೊರಗಿ ಒಂದಷ್ಟು ಹರಟೆ ಹೊಡೆದಾಗ ಆಯಾಸವೆಲ್ಲ ಕರಗಿ ಆಯಾದ ಒಂದು ಸಂತೋಷ ಸಂಭ್ರಮ, ಏನೋ ಒಂದು ರೀತಿ ಸಿಹಿಯನ್ನು ಹಂಚಿದಷ್ಟು ಸಂಭ್ರಮ ಇರುತ್ತೆ. ಹೀಗೆ ನಾವು ಗೆಳೆತನವನ್ನು ಕಾಯ್ದುಕೊಳ್ತೇವೆ. ಇತ್ತೀಚೆಗಂತೂ ಗೆಳೆಯರನ್ನು ಬ್ರೋ ಬ್ರೋ ಅಂತ ಕರೆಯೋದನ್ನು ನಾವು ಕೇಳ್ತಿರ್ತೀವಿ. ಅಂದರೆ ಏನಾಗಿದೆ ಅಂದರೆ, ಗೆಳೆಯರು ಒಡಹುಟ್ಟಿದವರೇ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹೇಳ್ತಾರೆ, ಹಾಗೆ ಸಿಸ್ಟರ್ ಫ್ರಮ್ ಅನದರ್ ಮದರ್ ಅಂತ ಗೆಳತಿಯರಿಗೆ ಕೂಡ ಹೇಳ್ಬೋದು.

ಜೀವನದ ಸಾಗರದಲ್ಲಿ ನಾವೆಲ್ಲರೂ ಸ್ನೇಹ ಅನ್ನುವಂತಹ ನಾವೇ ಅಲ್ಲಿ ಸಾಕ್ತಾ ಇದ್ದೇವೆ. ಸಂಕುಚಿತ ಮನೋಭಾವನೆಗಳು ದೂರವಾಗಿ ಈ ಸ್ನೇಹದ ಬಂಧಗಳು ಬಿಗಿಯಾಗಿ ಚಲಿಸಬೇಕಿದೆ. ಸ್ನೇಹ ಅನ್ನುವಂಥದ್ದು ಕೆಲವೊಂದು ಪರಿಧಿಯನ್ನು ಮೀರಿದ್ದು, ಅದಕ್ಕೆ ಬೇರೆ ಏನೇನೋ ಸಂಬಂಧಗಳ ಕಲ್ಪನೆಯನ್ನೆಲ್ಲ ದೂರವಾಗಿಸಿ ಮುನ್ನಡಿಬೇಕು. ಮೂರು ಮತ್ತೊಂದು ದಿನ ನಾವಿರ್ತೀವಿ, ಹೀಗಾಗಿ ಇಂತಹ ಒಂದು ಜೀವನದಲ್ಲಿ ಸಿಟ್ಟು

ಮೋಸ, ದ್ವೇಷ, ಕಲಹ ಇದೆಲ್ಲವನ್ನು ಮರೆತು ನಾವು ಚೆನ್ನಾಗಿ ಇರಬೇಕು. ಸ್ನೇಹಿತರು ಎಷ್ಟು ಜೊತೆಯಾಗಿರ್ತಾರೆ ಅಂದರೆ ತುಂಬ ಸಂಕಷ್ಟದ ಸಮಯಗಳಲ್ಲಿ ನೆರವಾಗುವಂಥವ್ರು, ಜೊತೆಗೆ ನಿಲ್ಲುವಂಥವ್ರು ಸ್ನೇಹಿತರೆ.

0: ಸ್ನೇಹಕ್ಕೆ ಪ್ರಾಣವು ಮುಡಿಪಾಗಿ ಇರಲಿ, ಎಂಥ ಸಾಲು ಅಲ್ವಾ? ಸ್ನೇಹಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅನ್ನುವಂಥ ಸ್ನೇಹಿತರು ನಮ್ಮ ಜೀವನದಲ್ಲಿ ಸಿಕ್ಕರೆ ನಮಗಿಂತ ಪುಣ್ಯವಂತರು ಬೇರೆ ಯಾರೂ ಇಲ್ಲ. ಏನೂ ಅರಿಯದ ವಯಸ್ಸಿನಿಂದ ಎಲ್ಲವನ್ನ ಅರಿತು ಮುಪ್ಪಾಗುವಂಥ ಹಾದಿಯಲ್ಲಿ ಹಲವಾರು ಸ್ನೇಹಸ್ಥಗಳು ಪ್ರತಿಯೊಬ್ಬರ ಜೀವನದ ಮುಖ್ಯ ಪಾತ್ರಧಾರಿ. ಶಾಲೆಯಲ್ಲಿ ಕದ್ದು ಕಡಲೆ ತಿನ್ನುವಾಗ ಜೊತೆಯಾಗಿ, ಮತ್ತೆ ಸಿಕ್ಕಿಬಿದ್ದು ಬೈಗುಳಕ್ಕೂ ಜೊತೆಯಾಗುವಂತಹ ಗೆಳೆತನದಿಂದ ಹಿಡಿದು ಕೂದಲು ಉದ್ರಿ, ಮೈ ಚರ್ಮಗಳು ಸುಕ್ಕುಗಟ್ಟಿ, ನಂಗೊಂದು ಕೋಲು ನಿಂಗೊಂದು ಕೋಲು ಅನ್ನುವಾಗಿನ ತನಕದ ಅದೆಷ್ಟೋ ಗೆಳೆಯರು ಗೆಳತಿಯರು ಜೀವನದ ಪ್ರಯಾಣದಲ್ಲಿ ಜೊತೆಯಾಗ್ತಾರೆ. ಬಾಲ್ಯದ ಗೆಳೆತನ ಬಲಿತು ಪಕ್ವವಾಗುವುದರ ಒಳಗೆ ಮುದುಡಿರಬಹುದು, ಅಥವಾ ಅಪರಿಚಿತರಿಂದ ಪರಿಚಯವಾದಂಥ ಅದೆಷ್ಟೋ ಸ್ನೇಹಗಳು ಚಿರಕಾಲ ಉಳಿದರೂ ಉಳಿಬಹುದು. ಹೀಗೆ ಸ್ನೇಹ ಅನ್ನುವಂಥದ್ದು ಜೀವನದ ಮಜಲುಗಳಲ್ಲಿ ಹೊಸತನದ ಜೊತೆ ಜೊತೆಗೆ ಹಳಸದೇ ಸಾಗುವಂಥ ಪಯಣ.
1: ಓ ಗೆಳೆಯಾ

ಸ್ನೇಹಿತರ ಸ್ನೇಹದ ಆಂಥಮ್ ಗೀತೆ ಆಗಿರುವಂತಹ ಕುಚುಕು ಗೀತೆಯನ್ನ ಕೇಳಿದ್ರಿ. ಇವತ್ತು ನಮ್ಮ ವಿವಿಧ ಭಾರತಿಯಲ್ಲಿ ಸ್ನೇಹಿತರ ದಿನದ, ಸ್ನೇಹದ ದಿನದ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಆಗಸ್ಟ್ ಮೊದಲ ಭಾನುವಾರವನ್ನು ಸ್ನೇಹ ದಿನ ಅಂತ ಮೀಸಲಾಗಿ ಇರಿಸಲಾಗಿದೆ. ಆದರೆ ಗೆಳೆತನ ಅನ್ನುವಂಥದ್ದು ಒಂದು ದಿನಕ್ಕಾಗಿ ಮೀಸಲಾಗಿ ಇಟ್ಟಿದ್ದಲ್ಲ. ಗೆಳೆತನದಲ್ಲಿ ಪ್ರತಿದಿನ ಕೂಡ ಸಂಭ್ರಮವೇ, ಪ್ರತಿದಿನವೂ ಆಚರಣೆಯೇ. ಇದು ಸ್ನೇಹದ ದೀಪಾವಳಿ.

ಸ್ನೇಹ ದಿನದ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಪ್ರೀತಿಯ ಕೇಳುಗ ಸ್ನೇಹಿತರಿಗಾಗಿ ನಮ್ಮ ಎದೆಯಾಳದಿಂದ ಈ ಹಾಡು ನಮ್ಮೆಲ್ಲ ಕೇಳುಗರು ಸಂದೇಶದ ಮೂಲಕ ಸ್ನೇಹ ದಿನದ ಶುಭಾಶಯಗಳನ್ನು ಕೋರಿದ್ದಾರೆ. ಅರುಣಾ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡ್ನಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಹಾಗೆ ಯಾರಿವರು ರಾಜೇಶ್ವರಿ ಚನ್ನಬಸವ ಶಿಗ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನಿಂದ, ಹಾಗೆ ಕುಪೇಂದ್ರ ಶಾಸ್ತ್ರಿ ಇವರು ಕೂಡ ಬೀದರ್ನಿಂದ, ಮತ್ತು ವಯಸ್ ಕಾಲೋನಿ ಧಾರವಾಡದಿಂದ ಕವಿತಾ ಅವರು, ತುಮಕೂರಿನ ಭೀಮಸಂದ್ರದಿಂದ ಬಿ ಎಸ್ ವೆಂಕಟನಾರಾಯಣ ಅವರು, ಹಾಗೆ ಮಮತಾ ಮೇಘಧ್ರುವ ಭಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಇವರು ಕೂಡ ನನ್ನ ಕಾಲೇಜಿನ ದಿನಗಳ ನೆನಪು ಬಂತು ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳಿದ್ದಾರೆ. ಹಾಗೆ ವಿವಿಧ ಭಾರತಿಗೆ ಧನ್ಯವಾದಗಳನ್ನು ಹೇಳಿದ್ದಾರೆ. ಇನ್ನು ವಿವಿಧ ಭಾರತಿಯೇ ನನಗೆ ಅಚ್ಚುಮೆಚ್ಚಿನ ಗೆಳತಿ ಅಂತ ನಿರ್ಮಲ ಅವರು ಗೊರಗುಂಟೆ ಪಾಳ್ಯದಿಂದ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೆ. ಹಾಗೆ ಕೌಸಲ್ಯ ಅವರು ಬನಶಂಕರಿಯಿಂದ, ಆರಂಭಕ್ಕೊಂದು ಜನನ, ಅಂತ್ಯಕ್ಕೊಂದು ಮರಣ, ಈ ಜನನ ಮರಣಗಳ ನಡುವೆ ಜೀವನದ ಪಯಣ ಬೆಳೆಸುವುದೇ ಗೆಳೆತನ, ಈ ನಿಮ್ಮ ಸ್ನೇಹಕ್ಕೆ ಕೋಟಿ ಕೋಟಿ ನಮನ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳಿದ್ದಾರೆ. ಸ್ನೇಹ ಗೀತೆಗಳು ಮಧುರ ಸುಮಧುರ ಸೃಷ್ಟಾವ್ಯ, ಧನ್ಯವಾದಗಳು ವಿವಿಧ ಭಾರತಿ ಅಂತ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸೇವೆ ಗ್ರಾಮದಿಂದ ಹರೀಶ್ ಪಿ ರಾಜು ಮತ್ತು ಬಾಬುರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಸ್ನೇಹಿತರ ದಿನದ ಶುಭಾಶಯಗಳನ್ನು ಕೋರಿದ್ದಾರೆ. ಸುಜಾತಾ ಆರ್ ಗಣೇಶ್, ಲಿಖಿತಾ ಯತೀಶ್ ಮತ್ತು ಮನೆಯವರು, ಹಾಗೆ ವಿಷಯಕ್ಕೆ ಸೂಕ್ತವಾದ ಹಾಡು ಧನ್ಯವಾದಗಳು ಅಂತ ಗಂಗಾಧರ ದೇಸಣಿಗೆಯಿಂದ ಹೇಳಿದ್ದಾರೆ. ವಿವಿಧ ಭಾರತಿ ಆಕಾಶವಾಣಿಯ ಎಲ್ಲ ಸ್ನೇಹಿತರಿಗೂ ಸ್ನೇಹಿತರ ದಿನದ ಶುಭಾಶಯಗಳು ಅಂತ ನಳಿನ ಲಂಕೇಶ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶದ ಮೂಲಕ ನಮ್ಮ ಜೊತೆಯಾದಂತಹ, ಪ್ರತಿನಿತ್ಯ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನನ್ನೆಲ್ಲ ಮೆಚ್ಚಿನ ಕೇಳುಗ ಸ್ನೇಹಿತರಿಗೆ ಕೂಡ ಸ್ನೇಹಿತರ ದಿನದ ಶುಭಾಶಯಗಳು.

ಇದಾಗಿತ್ತು ಇಂದಿನ ಸ್ನೇಹ ದಿನದ ವಿಶೇಷ ಇಂದಿನ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಜೊತೆಯಾದದ್ದು ಮಾನಸ. ಕೇಳ್ತಾ ಇರಿ ವಿವಿಧ ಭಾರತಿ, ನಿಮ್ಮ ಮೆಚ್ಚಿನ ಸಂಗಾತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗಿಯಾಗುವವರು ನಶಾಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ವಿಧಾನಮಂಡಲ ಅಧಿವೇಶನ ಈ ತಿಂಗಳ 13-27ರವರೆಗೆ ಜರುಗಲಿದ್ದು 16ನೇ ವಿಧಾನಸಭೆಯ 10ನೇ ಅಧಿವೇಶನದ ಕಾರ್ಯಕಲಾಪಗಳನ್ನು ಚಿತ್ರೀಕರಿಸಿ ನೇರ ಪ್ರಸಾರ ಕೈಗೊಳ್ಳಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಈ ಇಲಾಖೆಗೆ ಸೂಚಿಸಲಾಗಿದೆ ಎಂದು ಸಚಿವಾಲಯದ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ದಾಖಲಾಗುವ ಎಪಿಎಲ್ ಕಾರ್ಡ್ದಾರರಿಗೂ ಇನ್ನು ಮುಂದೆ ಉಚಿತವಾಗಿ ರಕ್ತ ಒದಗಿಸಲು ನಿರ್ಧರಿಸಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಮಹಾತ್ಮ ಗಾಂಧಿ ಹೆಸರಿಟ್ಟು ಫಲಕ ಅಳವಡಿಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ರಾಜ್ಯಾದ್ಯಂತ ವಾಡಿಕೆಗಿಂತ 34% ಮಳೆ ಕೊರತೆ ಉಂಟಾಗಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಪ್ರೀಮಿಯಂ ಪಾವತಿಸಲು ನಿಗದಿಪಡಿಸಿರುವ ಅಂತಿಮ ದಿನಾಂಕವನ್ನು ತಕ್ಷಣ ವಿಸ್ತರಿಸುವಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನೇಮಕಾತಿಯ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ ಅಧಿಕಾರವನ್ನು ನೀಡಿ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಈ ಹಿಂದೆ ನೇಮಕಾತಿ ಪರೀಕ್ಷೆಯನ್ನು ನಡೆಸಿ ಅಂಕಪಟ್ಟಿಯನ್ನು ಸಂಬಂಧಿತ ಇಲಾಖೆಗೆ ಕಳುಹಿಸಿಕೊಡಲು ಮಾತ್ರ ಕೆಇಇಎಗೆ ಅವಕಾಶವಿತ್ತು. ಟೆನಿಸ್ನಲ್ಲಿ ಭಾರತದ ರಾಮ್ಕುಮಾರ್ ರಾಮನಾಥನ್ ಮತ್ತು ವಿಜಯ್ ಸುಂದರ್ ಪ್ರಶಾಂತ್ ಬಾನ್ ಓಪನ್ 2026ರಲ್ಲಿ ಡಬಲ್ಸ್ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಭಾರತೀಯ ಜೋಡಿ ಇಂಗ್ಲೆಂಡ್ನ ಸ್ಕಾಟ್ ಡಂಕನ್ ಮತ್ತು ಸ್ವೀಡನ್ನ ಆಡಮ್ ಹೈನೋನಿನ್ ಅವರನ್ನು 7-6, 6-3 ಸೆಟ್ಗಳಿಂದ ಸೋಲಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸಂಪರ್ಕಿಸಿ cbsblr@gmail.com.
1: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಹೌದು, ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 10:03:25. ಈ ಹೊತ್ತಿನ ಕಾರ್ಯಕ್ರಮ ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಈಗಾಗಲೇ ಬಂಗಾರದಂತಹ ಗೀತೆಗಳು ಪ್ಲೇಲಿಸ್ಟ್ನಲ್ಲಿ ತಯಾರಾಗಿವೆ. ಯಾವೆಲ್ಲ ಗೀತೆಗಳು ಈ ದಿನ ಪ್ರಸಾರ ಆಗುತ್ತೆ ಅಂತ ಹೇಳೋದಾದರೆ 1969, 79, 89, 99 ಈ ಇಸವಿಗಳಲ್ಲಿ ತೆರೆ ಕಂಡಂತಹ ಚಿತ್ರಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ

ಅತ್ಯಂತ ಅರ್ಥಗರ್ಭಿತವಾದ ಸಾಲುಗಳನ್ನು ಹೊಂದಿದ್ದಂತಹ ಕೂರ ಸೀತಾರಾಮ ಶಾಸ್ತ್ರಿಯವರ ರಚನೆಯ ಮಧುರವಾದ ಸಂಗೀತ ಸಂಯೋಜನೆಯ ಜಯದೇವ್ ಅವರು ಸಂಗೀತ ಸಂಯೋಜಿಸಿದಂತಹ ಮನ್ನಾಡೆ ಅವರ ಗಾಯನದ ಕಲ್ಪವೃಕ್ಷ ಚಿತ್ರದ ಗೀತೆ ಮೊದಲ ಗೀತೆಯಾಗಿ ಮೂಡಿಬಂತು. ಇನ್ನು ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಕೇಳಿ ಬರುತ್ತೆ. 1979 ತೆರೆ ಕಂಡಂತಹ ಚಿತ್ರಗೀತೆಗಳು.

ಬಿಬಿ ಶ್ರೀನಿವಾಸ್ ಅವರ ಗಾಯನದಲ್ಲಿ ಚೂರಿ ಚಿಕ್ಕಣ್ಣ ಚಿತ್ರದ ಗೀತೆ ಮೂಡಿ ಬಂತು. ಸಾಹಿತ್ಯ ಜಿ ಉದಯ ಶಂಕರ್, ಸಂಗೀತ ಸತ್ಯಂ ಅವರದಾಗಿತ್ತು. ಇನ್ನು ಈಗಷ್ಟೇ ಕೇಳಿದಂತಹ ಅಪರೂಪದ ಗೀತೆ ಭಾಗೀರಥಿ ಚಿತ್ರದ್ದಾಗಿತ್ತು. ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ದನಿಯಾಗಿದ್ರು. ನಂಜುಕವಿ ಅವರ ರಚನೆಗೆ ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನು ಸಂಯೋಜಿಸಿದ್ರು. ಮುಂದಿನ ಗೀತೆಗಳು 1979 ತೆರೆ ಕಂಡಂತಹ ಗೀತೆಗಳು. ಮೂರು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಅನ್ನು ಮೂಡ್ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಗೀತೆಗಳನ್ನು ಆಲಿಸಿ. 1979 ತೆರೆಕಂಡಂತಹ ಗೀತೆಗಳು ಇವು.

0: ರುಚಿ ಉದಯಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರು ಸಂಗೀತವನ್ನು ಸಂಯೋಜಿಸಿದ್ರು. ಮತ್ತೆ ಎರಡನೆಯ ಗೀತೆ ಹುಲಿಯ ಹಾಲಿನ ಮೇವು ಚಿತ್ರದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ದನಿಯಾಗಿದ್ರು. ಚಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ ಗೀತೆ ಮೂಡಿ ಬಂತು. ಈಗಷ್ಟೇ ಕೇಳಿದಂತಹ ಮತ್ತೊಂದು ಗೀತೆ ಇದೆ, 1979 ತೆರೆ ಕಂಡಂತಹ ಚಿತ್ರದ ಗೀತೆ, ಸೀತಾರಾಮ ಚಿತ್ರದ್ದು. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ದನಿಯಾಗಿದ್ರು. ಚಿ ಉದಯಶಂಕರ್ ಅವರ ರಚನೆಗೆ ಸತ್ಯಂ ಅವರ ಸಂಗೀತ ಸಂಯೋಜನೆ ಈ ಗೀತೆಗೆ ಕೂಡ ಇತ್ತು. ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕೇಳ್ತಾನೆ ಇರಿ, ಯಾಕಂದ್ರೆ ಬಂಗಾರದಂತಹ ಗೀತೆಗಳು ನಿಮಗಾಗಿ ತಯಾರಾಗಿವೆ, ಪ್ಲೇಲಿಸ್ಟ್ನಲ್ಲಿ ರೆಡಿಯಾಗಿ ಪ್ಲೇ ಆಗೋದಕ್ಕೆ ಅಂತ ಕಾಯ್ತಾ ಇದ್ದಾವೆ.
1: ಅಬ್ ಗರೀಬೋ ಕಿ ಜಾಯ್ ಬನ್ ಗಯಿ ಹೈ.

ಮೂರು ಬ್ಯಾಕ್ ಟು ಬ್ಯಾಕ್ 1979 ತೆರೆ ಕಂಡಂತಹ ಚಿತ್ರಗೀತೆಗಳನ್ನ ಕೇಳಿದ್ರಿ. ಮೊದಲನೇ ಗೀತೆ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ್ದಾಗಿತ್ತು. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
5: 10:27 ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಜೊತೆಯಾಗಿರೋದು ಮಾನಸ. ಇವತ್ತಿನ ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 1969, 79, 89 ಹಾಗೆ 99 ತೆರೆ ಕಂಡಂತಹ ಸಿನಿಮಾಗಳ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಈಗಾಗಲೇ 69 ಹಾಗೆ 79 ತೆರೆ ಕಂಡಂತಹ ಚಿತ್ರಗೀತೆಗಳು ಈಗಾಗಲೇ ಪ್ರಸಾರ ಆಗ್ಬಿಟ್ಟಿದೆ. ಇನ್ನು 1989 ತೆರೆ ಕಂಡಂತಹ ಗೀತೆಗಳು ಇದೀಗ ಪ್ರಸಾರ ಆಗತ್ತೆ. ಮೊದಲ ಗೀತೆ ಮೂಡಿ ಬರ್ತಾ ಇದೆ ಚಿತ್ರ ಅವರ ಸಿರಿಕಂಠದಲ್ಲಿ.

1989ರಲ್ಲಿ ತೆರೆ ಕಂಡಂತಹ ಹೃದಯ ಗೀತೆ ಚಿತ್ರದ ಗೀತೆ ಮೂಡಿ ಬಂತು. ಚಿತ್ರ ಅವರ ಗಾಯನದಲ್ಲಿ ಎಂ ಎನ್ ವ್ಯಾಸರಾವ್ ಅವರ ರಚನೆಗೆ ಸಂಗೀತವನ್ನು ಸಂಯೋಜಿಸಿದವರು ರಾಜನ್ ನಾಗೇಂದ್ರ.

ಅವನೇ ನನ್ನ ಗಂಡ ಚಿತ್ರದ ಗೀತೆ ಮೂಡಿ ಬಂತು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಲತಾ ಹಂಸಲೇಖ ಅವರ ಹಾಡುಗಾರಿಕೆಯಲ್ಲಿ. ಇನ್ನು ಮುಂದಿನ ಸೂಪರ್ ಹಿಟ್ ಗೀತೆ 1989 ತೆರೆ ಕಂಡಂತಹ CBI ಶಂಕರ್ ಚಿತ್ರದ ಗೀತೆ ಇದಾಗಿದೆ. SB ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ದನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಈ ಒಂದು ಗೀತೆಗೆ ಇದೆ.

ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯ ಸುಮಧುರವಾದ ಗೀತೆಯನ್ನು ಆಲಿಸಿದ್ರಿ. ಚಿತ್ರ ಅವರ ಧ್ವನಿಯಲ್ಲಿ ಚಂದ್ರಮುಖಿ ಮತ್ತು ಚಂದ್ರಮುಖಿ ಪ್ರಾಣಸಖಿ ಚಿತ್ರದ್ದು. ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ, 1999 ಗೀತೆ. ಇದು ಕೂಡ ಹೃದಯ ಹೃದಯ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಈ ಗೀತೆಗೆ ಇದೆ.

ಹಳೆಯ ಸಮುದ್ರ ಗೀತೆಗಳು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಇನ್ನೊಂದೇ ಒಂದು ಗೀತೆಯನ್ನ ಕೇಳೋ ಅಂತಹ ಕಾಲಾವಕಾಶ ಇದೆ. ಯಾವ ಗೀತೆ ಕೇಳೋದು, ಎಷ್ಟೊಂದು ಚಂದದ ಗೀತೆಗಳಿದ್ದಾವೆ. 1999 ತೆರೆ ಕಂಡಂತಹ ಸಂಭ್ರಮ ಚಿತ್ರದ ಗೀತೆ. ಎಸ್ ಪಿ ಬಿ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ.

ಇದಾಗಿತ್ತು ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮೆಚ್ಚಿ ಸಾಕಷ್ಟು ಸಂದೇಶಗಳು ನಮ್ಮ ಜೊತೆಯಾಗಿವೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದರೆ ಅಂತ ನೋಡೋದಾದ್ರೆ, ಮಂಗಳೂರಿನ ಮಂಗಳೇಶ ಸ್ವಾಮಿ ಅವರು, ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಹಾಗೆ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಇನ್ನು ಚನ್ನಪ್ಪ ಜೆ ಪಿ ನಗರ್ನಿಂದ, ಹಾಗೆ ಅರುಣ ಮೈತ್ರಿ ಜೆ ಸಿ ನಗರದಿಂದ, ವಾಣಿಶ್ರೀ ಅವರು ಧಾರವಾಡದಿಂದ ಅವರು ಫ್ರೆಂಡ್ಶಿಪ್ ಡೇಯ ಶುಭಾಶಯ ಕೂಡ ಕೋರಿದ್ದಾರೆ. ಹಾಡುಗಳ ಮೂಲಕ ನಮ್ಮ ನಿಮ್ಮನ್ನ ಬೆಸ್ತಿರುವಂತಹ ನಮ್ಮ ಸ್ನೇಹದ ಬಂಧ ಹೀಗೆ ಸದಾ ಶಾಶ್ವತವಾಗಿರಲಿ ಅಂತ ಹೇಳಿದ್ದಾರೆ. ಇನ್ನು ಹೆಬ್ಬಾಳದ ರಮೇಶ್ ಅವರು ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಅಥಣಿ ತಾಲೂಕು ಶಿವನೂರದಿಂದ ಶಾಂತಗಿರಿ ಮಲ್ಲಯ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನವೋದಯ ನಾಗರಾಜ್ ಅವರು ಹಾಡುಗಳನ್ನ ಮೆಚ್ಚಿದ್ದಾರೆ. ಹಾಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಅಶೋಕ್ ಗೋಕಾವಿ ಇಂದ, ಪ್ರಸನ್ನ ಅವರು ಯಲಹಂಕದಿಂದ, ಹಾಗೆ ಮತ್ತೊಂದು ಸಂದೇಶ ರತ್ನ ನಾಗಪ್ಪ ಅವರು ಕಳಿಸಿದ್ದಾರೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಹೀಗೆ ಸದಾಕಾಲ ಕೇಳ್ತಾನೆ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 3 ದಿನಗಳ ಒಡಿಶಾ ಭೇಟಿಯನ್ನು ಪ್ರಾರಂಭ ಮಾಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಕದನ ನಿಯಮ ಒಪ್ಪಂದಕ್ಕೆ ಇರಾನ್ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಯೋಜಿತ ಮಿಲಿಟರಿ ದಾಳಿಯನ್ನು ಸ್ಥಗಿತಗೊಳಿಸಲು ಅಮೆರಿಕ ಒಪ್ಪಿಕೊಂಡಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಡೆಂಗಿ ಸೇರಿದಂತೆ ಇತರೆ ಸಾಂಕ್ರಾಮಿಕ ರೋಗಗಳು ಬಂದಾಗ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗುವವರ ಸಂಖ್ಯೆ ಹೆಚ್ಚಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ದರ ನಿಗದಿಪಡಿಸಲಾಗಿದ್ದು ಪ್ಯಾಕೇಜ್ ಒಂದಕ್ಕೆ 1,550 ರೂಪಾಯಿ, ಪ್ಲಾಸ್ಮಾ ಪ್ಲೇಟ್ಲೆಟ್ಗಳನ್ನು ಪ್ರತ್ಯೇಕಿಸಿದ ರಕ್ತಕ್ಕೆ 400 ರೂಪಾಯಿ ನಿಗದಿಪಡಿಸಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ರಾಜ್ಯದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿ ಪರಿಹಾರ ಕ್ರಮಗಳ ಬಗ್ಗೆ 15 ದಿನಗಳ ಒಳಗೆ ವರದಿ ಸಲ್ಲಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋ ಭಕ್ತಿಯೋರ್ ಒಡಿಲೋವಿಚ್ ಇಂದಿನಿಂದ ಈ ತಿಂಗಳ 5ರವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಅವರು ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಪೆರುನಲ್ಲಿ ನಾಟ್ಗಾ ನಗರದ ಬಳಿ ಹೊಲಕ್ಕೆ ವಿಮಾನವೊಂದು ಅಪ್ಪಳಿಸಿದ ಕಾರಣ 13 ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ವಿಮಾನವು ಪ್ರಸಿದ್ಧ ನಾಟ್ಗಾ ಲೈನ್ಸ್ಗೆ ಪ್ರವಾಸಿಗರನ್ನು ಕರೆದೊಯ್ಯುತ್ತಿತ್ತು. ನಾಟ್ಗಾ ಲೈನ್ಸ್ ಶತಮಾನಗಳ ಹಿಂದೆ ಪೆರುವಿನ ಸ್ಥಳೀಯ ನಿವಾಸಿಗಳು ಮರುಭೂಮಿಯಲ್ಲಿ ಕೆತ್ತಿದ ಪ್ರಾಚೀನ ಜಿಯೋಗ್ಲಿಫ್ ಆಗಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದ ವಿವಿಧ ಭಾಗಗಳ ಪದಕ ವಿಜೇತ ಕ್ರೀಡಾಪಟುಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ. ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ ಸರಿಯಾಗಿ 11:02 ಆತ್ಮೀಯ ಕೇಳುಗರೆಲ್ಲರಿಗೂ ನಮಸ್ಕಾರಗಳು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 11:30:25 ಭಾನುವಾರದ ವಿಶೇಷ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಇಂದಿನ ಕಲಾಭಾರತಿ ಕಾರ್ಯಕ್ರಮದ ವಿಶೇಷ ತಾರೆ ಯಾರು ಅಂತ ಹೇಳಿದ್ರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸಿ ಸಿನಿ ರಸಿಕರಿಂದ ಸೈ ಅನಿಸಿಕೊಂಡಂತಹ ನಟಿ ರೂಪದರ್ಶಿ ಪಂಚರಂಗಿಯ ಗಿಳಿ ನಿಧಿ ಸುಬ್ಬಯ್ಯ ಅವರು.

ನಿಧಿ ಸುಬ್ಬಯ್ಯ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ನಿಧಿ ಸುಬ್ಬಯ್ಯ ಅವರು ಹುಟ್ಟಿದ್ದು ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ. ಇವರ ತಂದೆ ಬಾಲಚಂದರ್ ಸುಭಾಷ್ ಸುಬ್ಬಯ್ಯ ಹಾಗೆ ತಾಯಿ ಜಾನ್ಸಿ ಸುಬ್ಬಯ್ಯ ಅವರು. ಇವರ ಒಬ್ಬಳೇ ಮಗಳು ಮುದ್ದಿನ ಮಗಳು ನಿಧಿ ಅವರು. ಮಗಳ ವಿದ್ಯಾಭ್ಯಾಸಕ್ಕೋಸ್ಕರ ಅರಮನೆ ನಗರಿ ಮೈಸೂರಿಗೆ ಬಂದಂತಹ ನಿಧಿ ಸುಬ್ಬಯ್ಯ ಅವರ ಕುಟುಂಬ, ನಿಧಿ ಅವರ ಶಾಲಾ ಕಾಲೇಜು ಎಲ್ಲ ಸಹ ಮೈಸೂರಲ್ಲೇ ಆಗಿತ್ತು. ಓದಿಗಿಂತ ಹೆಚ್ಚಾಗಿ ನಿಧಿ ಅವರು ಕಾಲೇಜಿನಲ್ಲಿ ಗುರುತಿಸಿಕೊಂಡಿದ್ದು ಕ್ರೀಡೆಗಳಲ್ಲಿ ಅಂತಾನೆ ಹೇಳ್ಬೋದು. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಗೊತ್ತಾ ಇವರ ಸ್ಟೋರಿ. ಕ್ರೀಡೆನಲ್ಲಿ ಗುರುತಿಸಿಕೊಂಡಂತಹ ನಿಧಿ ಅವರು ಹೇಗೆ ಸಿನಿಮಾ ಕ್ಷೇತ್ರಕ್ಕೆ ಬಂದರು ಅನ್ನೋದನ್ನ ಹೇಳ್ತೀನಿ, ಕೇಳ್ತಾ ಇರಿ. ಸ್ಟೇ ಟ್ಯೂನ್ 102.9 FM.

ಅರಮನೆ ನಗರಿ ಮೈಸೂರಿನ ಕಾಲೇಜಿನಲ್ಲಿ ಓದ್ತಾ ಇದ್ದಂಥ ನಿಧಿ ಸುಬ್ಬಯ್ಯ ಅವರು ಓದಿಗಿಂತ ಹೆಚ್ಚಾಗಿ ಕ್ರೀಡೆಗಳಲ್ಲಿ ಎನ್ಸಿಸಿನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ರು. ಕಾಲೇಜಿನಿಂದ ಆಂಧ್ರಪ್ರದೇಶ ಒರಿಸ್ಸಾಗಳಲ್ಲಿ ನಡೀತಾ ಇದ್ದಂಥ ಸ್ಪೋರ್ಟ್ಸ್ ಮೀಟ್ನಲ್ಲಿ 3 ಚಿನ್ನದ ಪದಕಗಳನ್ನು ಗಳಿಸ್ಕೊಂಡು ಆ ಕಾಲೇಜಿನ ಚಿನ್ನದ ರಾಣಿ ಅನ್ನುವಂಥ ಬಿರುದನ್ನು ಕೂಡ ಪಡ್ಕೊಂಡಿದ್ರಂತೆ. ಹೀಗಿರುವಾಗ ಅದು ನಿಧಿ ಅವರು ಇಂಜಿನಿಯರಿಂಗ್ 2ನೇ ಸೆಮಿಸ್ಟರ್ ಓದ್ತಾ ಇದ್ದಂಥ ಸಂದರ್ಭ. ಸ್ಪೋರ್ಟ್ಸ್ ಗ್ರೌಂಡ್ನಲ್ಲೇ ನಿಧಿ ಅವರ ಫ್ರೆಂಡ್ಸ್ ಕಾಲೇಜ್ ಆಡಿಟೋರಿಯಂಗೆ ಕರ್ಕೊಂಡು ಹೋಗಿದ್ರಂತೆ. ಅಲ್ಲಿ ನಡೀತಾ ಇದ್ದಂಥ ಒಂದು ಫ್ಯಾಷನ್ ಶೋ ನಿಧಿ ಅವರ ಗಮನ ಸೆಳೆದಿದ್ದು, ಇವತ್ತು ಚಿತ್ರನಟಿ ನಿಧಿ ಸುಬ್ಬಯ್ಯ ಆಗೋದಿಕ್ಕೆ ನಾಂದಿ ಹಾಡಿತ್ತು. ಅದು ಹೇಗೆ ಅಂತ ಹೇಳಿದ್ರೆ, ಕಾಲೇಜ್ ಆಡಿಟೋರಿಯಂನಲ್ಲಿ ನಡೀತಾ ಇದ್ದಂಥ ಆ ಫ್ಯಾಷನ್ ಶೋ ನಿಧಿ ಸುಬ್ಬಯ್ಯ ಅವರನ್ನ ಎಷ್ಟರ ಮಟ್ಟಿಗೆ ಅಟ್ರಾಕ್ಟ್ ಮಾಡಿತ್ತು ಅಂತ ಹೇಳಿದ್ರೆ, ನಾನು ಕೂಡ ಈ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂಥ ಆಸೆಯನ್ನು ಅವರಿಗೆ ಮೂಡಿಸಿತ್ತಂತೆ. ಆ ಒಂದು ಆಸೆ ಅವರ ಓದನ್ನು ಕೂಡ ಅರ್ಧಕ್ಕೆ ನಿಲ್ಲಿಸ್ಬಿಡ್ತು. ಮುಂದೆ ನಿಧಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಮಾಡೆಲಿಂಗನ್ನು. ಜಾಹೀರಾತುಗಳಲ್ಲಿ ಕಾಣಿಸ್ಕೊಂಡಂಥ ನಿಧಿ ಅವರನ್ನು ಮುಂದೆ ವೆಲ್ಕಮ್ ಮಾಡಿದ್ದೆ ನಮ್ಮ ಚಂದನವನ.

ಭಾನುವಾರದ ವಿಶೇಷ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಿಧಿ ಸುಬ್ಬಯ್ಯ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ, ಹಾಗೆ ಅವರದೇ ಅಭಿನಯದ ಚಿತ್ರದ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಕೇಳಿದರೆ ನಿಧಿ ಸುಬ್ಬಯ್ಯ ಅವರ ಅಭಿನಯದ ಮೊದಲ ಕನ್ನಡ ಚಿತ್ರ ಅಂತ ಹೇಳಿದ್ರೆ ಅಭಿಮಾನಿ. ಈ ಸಿನಿಮಾ ತೆರೆಗೆ ಬಂದಿದ್ದು 2009. ಮೊದಲು ನಿಧಿ ಅವರಿಗೆ ಸಿನಿಮಾದಲ್ಲಿ ಅಷ್ಟು ದೊಡ್ಡ ಹೆಸರೇನು ಬರಲಿಲ್ಲ, ಆದ್ರೆ ಒಂದರ ಹಿಂದೆ ಒಂದು ಆಫರ್ಗಳ ಸುರಿಮಳೆ ಅಂತೂ ಇದ್ದೇ ಇತ್ತು. ಅದೇ ವರ್ಷ ಮತ್ತೊಂದು ಕನ್ನಡ ಚಿತ್ರ ಚಮಕಾಯಿಸಿ ಚಿಂದಿ ಉಡಾಯಿಸಿ ಹಾಗೆ ಸ್ವೀಟ್ ಹಾರ್ಟ್ ಅನ್ನುವಂಥ ತೆಲುಗು ಚಿತ್ರದಲ್ಲೂ ಸಹ ಇವರು ಅಭಿನಯಿಸಿ ಸೈ ಅನ್ಸ್ಕೊಂಡ್ರು. ಚಂದನವನಕ್ಕೆ ಕಾಲಿಟ್ಟು ವರ್ಷ ಕಳೆದ್ರೂ ಸಹ ಒಂದೊಳ್ಳೆ ಬ್ರೇಕ್ಗೋಸ್ಕರ ಕಾಯ್ತಾ ಇದ್ದಂಥ ನಿಧಿ ಅವರಿಗೆ ಅದ್ಭುತವಾದಂಥ ಯಶಸ್ಸನ್ನು ತಂದುಕೊಟ್ಟಂಥ ಸಿನಿಮಾನೇ ಪಂಚರಂಗಿ.

ಇದುವರೆಗೂ ನಿಧಿ ಸುಬ್ಬಯ್ಯ ಅವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿ 20 ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯವನ್ನ ಮಾಡಿದ್ದಾರೆ. ಕನ್ನಡ, ಹಿಂದಿ, ತೆಲುಗು ಭಾಷೆಗಳಲ್ಲಿ ಸಿನಿಮಾವನ್ನ ಅಭಿನಯ ಮಾಡಿದ್ದಾರೆ. ಇವರ ಒಂದು ದೊಡ್ಡ ಕನಸು ನನಸಾಗಿದ್ದು ಯಾವಾಗ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಅಭಿನಯ ಮಾಡಿದಾಗ. ಇವರು ಪುನೀತ್ ಅವರ ಜೊತೆ ಅಭಿನಯ ಮಾಡಿದ್ದು ಅಣ್ಣಾ ಬಾಂಡ್ ಸಿನಿಮಾದಲ್ಲಿ. ಈ ಅಣ್ಣಾ ಬಾಂಡ್ ಸಿನಿಮಾ ಆದ್ಮೇಲೆ ನಿಧಿ ಅವರಿಗೆ ಅವಕಾಶ ಸಿಕ್ಕಿದ್ದು ಹಿಂದಿ ಚಿತ್ರಗಳಲ್ಲಿ. ಬಾಲಿವುಡ್ ಅಂಗಳಕ್ಕೆ ಇಳಿದಂತಹ ನಿಧಿ ಸುಬ್ಬಯ್ಯ ಅವರು ಓ ಮೈ ಗಾಡ್, ಅಜಬ್ ಗಜಬ್ ಲವ್, ಹಾಗೆ ಡೈರೆಕ್ಟ್ ಇಶ್ಕ್, ಲವ್ ಶಾಗನ್, ಹೀಗೆ ಇಂತಹ ಹಿಂದಿ ಸಿನಿಮಾಗಳಲ್ಲಿ ಅಭಿನಯವನ್ನ ಮಾಡಿದ್ರು. ಮತ್ತೆ 2019 ಶಿವರಾಜ್ಕುಮಾರ್ ಅವರು ಅಭಿನಯ ಮಾಡಿದಂತ ಆಯುಷ್ಮಾನ್ ಭವ ಈ ಸಿನಿಮಾದಲ್ಲಿ ಪುಟ್ಟ ಪಾತ್ರವೊಂದರಲ್ಲಿ ನಟಿಸೋದ್ರ ಮುಖಾಂತರ ಚಂದನವನಕ್ಕೆ ರೀಎಂಟ್ರಿ ಕೊಟ್ಟವರು ಕೊಡಗಿನ ಬೆಡಗಿ ನಿಧಿ ಸುಬ್ಬಯ್ಯ ಅವರು.

0: ಮಹಾನ್ ಚುರುಕಿನ ಮೊಟ್ಟೆ ಚಟ್ಪಟ ಅಂತ ಅರಳು ಹೊರದ ಹಾಗೆ ಡೈಲಾಗ್ ನ ಒಪ್ಪಿಸ್ತಾ ಇದ್ದಂತ ಮುದ್ದು ಮುಖದ ಚೆಲುವೆ ನಿಧಿ ಸುಬ್ಬಯ್ಯ ಅವರ ಕುರಿತಂತಹ ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳಿದ್ರಿ. ನಿಧಿ ಅವರ ಎಲ್ಲ ಕನಸುಗಳು ನನಸಾಗಲಿ ಅಂತ ವಿವಿಧ ಭಾರತಿ ತಂಡದ ಪರವಾಗಿ ಹಾಗೆ ಎಲ್ಲ ಪ್ರೀತಿಯ ಕೇಳುಗರ ಪರವಾಗಿ ಹಾರೈಸಿದ ಇಂದಿನ ಭಾನುವಾರದ ವಿಶೇಷ ಕಲಾಭಾರತಿ ಕಾರ್ಯಕ್ರಮವನ್ನ ಮತ್ತೊಂದು ಸುಂದರ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM.
1: Sleepless night.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಿದೆ. ನಶಾಮುಕ್ತ ಭಾರತ ಅಭಿಯಾನವು ಓರ್ವ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜ ಸೇರಿದಂತೆ ರಾಷ್ಟ್ರದ ಒಳಿತಿಗಾಗಿ ರೂಪುಗೊಂಡಿದೆ. ದೇಶದ ಯುವಶಕ್ತಿಯ ತನು ಮನ ಆತ್ಮಶುದ್ಧಿಯ ಜಾಗೃತಿಗಾಗಿ ಈ ಅಭಿಯಾನ ಆಯೋಜಿತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ್ ಕಾರ್ಯಕ್ರಮದಲ್ಲಿ ವರ್ಚುವಲ್ ವೇದಿಕೆಯಲ್ಲಿ ಪಾಲ್ಗೊಂಡು ದೇಶದ ಯುವ ಜನರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮಾದಕ ವಸ್ತುಗಳ ಬಳಕೆಯಿಂದ ಯುವಜನತೆ ದೂರವಿದ್ದು ತಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಪ್ರಧಾನಮಂತ್ರಿ ಕರೆ ನೀಡಿದರು. ಹೊಸದಿಲ್ಲಿಯಲ್ಲಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ನಶಾಮುಕ್ತ ಭಾರತ ಧ್ಯೇಯದೊಂದಿಗೆ ಆಯೋಜಿತ 84ನೇ ಆವೃತ್ತಿಯ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದಲ್ಲಿ ಪಾಲ್ಗೊಂಡರು. ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಡಾ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಹಿನ್ನೆಲೆ ವ್ಯಸನಮುಕ್ತ ದಿನಾಚರಣೆ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು. ವ್ಯಸನಗಳಿಂದ ಮುಕ್ತರಾಗಲು ಆಪ್ತ ಸಮಾಲೋಚನೆಗಾಗಿ ಟೆಲಿಮನಸ್ ಉಚಿತ ಸಹಾಯವಾಣಿ 144416 ಸಂಪರ್ಕಿಸುವಂತೆ ಡಿಮಾನ್ಸ್ ಕೋರಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಅನುಭವ ಮಂಟಪದ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅಭಿವೃದ್ಧಿ ಪ್ರಾಧಿಕಾರಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಸುಸ್ಥಿರ ಜೀವನದ ಭದ್ರ ಅಡಿಪಾಯಕ್ಕಾಗಿ ಸ್ತನ್ಯಪಾನ ಪರಿಣಾಮಕಾರಿ ವಿಧಾನಗಳನ್ನು ಸುದೃಢಗೊಳಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವ ಸ್ತನ್ಯಪಾನ ದಿನಾಚರಣೆ ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಎಂಸಿಎಚ್ ಆಸ್ಪತ್ರೆಯಲ್ಲಿ ಆಯೋಜಿಸಲಾಯಿತು. ತಾಯಂದಿರು ಮಗು ಜನಿಸಿದ ಕ್ಷಣದಿಂದ 6 ತಿಂಗಳವರೆಗೆ ತಪ್ಪದೇ ಎದೆಹಾಲು ಮಾತ್ರ ನೀಡಬೇಕು ಹಾಗೂ ಎದೆಹಾಲಿನ ಮಹತ್ವವನ್ನು ಇತರರಿಗೂ ತಿಳಿಸಬೇಕು ಎಂದು ಜಿಲ್ಲಾ ಆರ್ಸಿಎಚ್ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಜಂಬಯ್ಯ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ತಾಯಂದ್ರು ಮಗುವಿಗೆ ಹುಟ್ಟಿದ ತಕ್ಷಣದಿಂದ 6 ತಿಂಗಳವರೆಗೆ ಎದೆಹಾಲು ಬಿಟ್ಟು ಬೇರೆ ಏನು ನೀಡಬಾರದು. ಮುಂಚೆ ಎಲ್ಲ ನವಜಾತ ಶಿಶುಗಳಿಗೆ ಜೇನುತುಪ್ಪ ಹಾಕೋದು, ಸಕ್ಕರೆ ಕುಡಿಸೋದು ಅದೆಲ್ಲ ಇತ್ತು, ಅದನ್ನೆಲ್ಲ ನಿಲ್ಲಿಸಬೇಕಾಗುತ್ತೆ. ಈಗ ತಾಯಿ ಎದೆಹಾಲು ಕೊಡೋದ್ರಿಂದ ತಾಯಿ ಮತ್ತು ಮಗುವಿಗೆ ಇಬ್ಬರಿಗೂ ಬಹಳ ಬೆನಿಫಿಟ್ಸ್ ಇರುತ್ತೆ. ತಾಯಿಗೆ ಏನಂದ್ರೆ ಮುಂಬರುವ ದಿನಗಳಲ್ಲಿ ಯಾವ್ದೇ ತರದ ಅಂಡಾಶಯ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇದನ್ನೆಲ್ಲ ನಿಯಂತ್ರಣಗೊಳ್ಳುತ್ತೆ. ಜೊತೆಗೆ ಎದೆಹಾಲು ಉಣಿಸೋದ್ರಿಂದ ರಕ್ತಸ್ರಾವ ಆಗೋದನ್ನು ಕಡಿಮೆ ಆಗುತ್ತೆ, ಮತ್ತೆ ಮಗುಗೆ ಏನಾಗುತ್ತಲ್ಲ ರೆಡಿ ಫುಡ್ ಇದ್ದಂಗೆ ಇರುತ್ತೆ. ಎದೆ ಹಾಲಿನಲ್ಲಿ ಮೊದಲ 3 ದಿನದಲ್ಲಿ ಕೊಲೆಸ್ಟ್ರಾಮ್ ಅಂತ ಇರುತ್ತೆ, ಅದೇ ಲಸಿಕೆ, ರೋಗ ನಿರೋಧಕ ಶಕ್ತಿಗಳು ಅದರಲ್ಲಿ ಇರುತ್ತೆ.
0: ಹಿರಿಯ ನಾಟಕಕಾರ ಟಿಎನ್ ಸೀತಾರಾಮ್, ಬಹುಮುಖಿ ವಿದ್ವಾಂಸ ಡಾಕ್ಟರ್ ತಾಲ್ತಜೆ ವಸಂತಕುಮಾರ್ ಅವರಿಗೆ ಈ ಬಾರಿಯ ಶಿವರಾಮ ಕಾರಂತ

ಪ್ರಶಸ್ತಿ ನೀಡಿ ಗೌರವಿಸಲು ನಿರ್ಧರಿಸಲಾಗಿದೆ ಎಂದು ಮೂಡುಬಿದಿರೆಯ ಶಿವರಾಮ ಕಾರಂತ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಮಾವಿನಕುಳಿ ತಿಳಿಸಿದ್ದಾರೆ. ನೈಋತ್ಯ ರೈಲ್ವೆ ಮೈಸೂರು ವಿಭಾಗಕ್ಕೆ ಒಳಪಟ್ಟ ಸಕಲೇಶಪುರ ಮಂಗಳೂರು ರೈಲ್ವೆ ಮಾರ್ಗದ ಎಡಕುಮರಿ ಶ್ರೀವಾಕಿಲು ನಿಲ್ದಾಣಗಳ ಮಧ್ಯೆ ಗುಡ್ಡಜರಿತ ಸಂಭವಿಸಿದೆ. ಇದರಿಂದ ರೈಲ್ವೆ ಹಳಿಗಳ ಮೇಲೆ ಮಣ್ಣು ಬಿದ್ದಿದ್ದು ರೈಲು ಸಂಚಾರ ವ್ಯತ್ಯಯವಾಗಿದೆ ಎಂದು ನೈಋತ್ಯ ರೈಲ್ವೆ ವಿಭಾಗದ ಅಧಿಕಾರಿಗಳು ತಿಳಿಸಿದ್ದಾರೆ. ತೀವ್ರ ಮಳೆ ಹಿನ್ನೆಲೆ ಗುಡ್ಡಜರಿತ ಸಂಭವಿಸಿದೆ.

ಸಲ್ಲಿಸಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ಪರಿಷ್ಕೃತ ಬಿಫಾರ್ಮ್ ಪಠ್ಯಕ್ರಮವನ್ನು ಸಿದ್ಧಪಡಿಸಿದ ದೇಶದ ಮೊದಲ ಸರ್ಕಾರಿ ವಿಶ್ವವಿದ್ಯಾಲಯವಾಗಿದೆ ಎಂದು ಕುಲಪತಿ ಡಾಕ್ಟರ್ ಭಗವಾನ್ ಬಿಸಿ ಹೇಳಿದರು. ಬೆಂಗಳೂರಿನಲ್ಲಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಪರಿಷ್ಕೃತ ಪಠ್ಯಕ್ರಮ ಅನಾವರಣಗೊಳಿಸಿ ಅವರು ಮಾತನಾಡಿದರು. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಇಂದು ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಮಟ್ಟ 96.90 ಅಡಿಗಳಿಗೆ ತಲುಪಿದೆ. ಗದಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಎಎ ಕಂಬಳಿ ಮಠ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಕಾರವಾರದ ವನಸಿರಿ ಭವನದಲ್ಲಿ ಮಹಿಳಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಾಗಿ ಆಯೋಜಿಸಿದ್ದ ಸ್ವಯಂ ರಕ್ಷಣೆ ತರಬೇತಿ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ

12:06 ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಭಾನುವಾರದ ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ, ಕೇಳುಗ ಮಕ್ಕಳಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಯಾಕಪ್ಪ ಕೇಳುಗರು ಅನ್ನೋದಕ್ಕಿಂತ ಕೇಳುಗ ಮಕ್ಕಳು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಭಾನುವಾರದ ವಿಶೇಷ ಅದೇ ಅಲ್ವಾ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮಕ್ಕಳು ಮಾತ್ರ ಕರೆ ಮಾಡಬಹುದು. ಮಕ್ಕಳು ಕರೆ ಮಾಡಿ ಅವರಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು, ಜೊತೆಗೆ ಅವರ ಮನದಾಳದ ಮಾತುಗಳನ್ನ ನಮ್ಮೊಟ್ಟಿಗೆ ಶೇರ್ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, ನೋಟ್ ಮಾಡ್ಕೊಡಿ: 0800-322-7799, 0800-222-6397. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮಿಷದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಕೇಳ್ತಾ ಇರಿ ಸ್ಟೇ ಟ್ಯೂನ್, 102.9 FM.

0: ಮಕ್ಕಳ ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದ ಮೊದಲ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ಯಾರು ಮಾತಾಡೋದು?
1: ನಾವು ಮಧು ಅಂತ.
0: ಮಧು ಅಂತ? ಮಧುನ್ ಮಾತ್ರನ ಮಧು ಅಂತಾನ? ಚೆನ್ನಾಗಿ ನಗ್ತಿಯಲ್ಲ ಮಧು. ಏನ್ ಮಾಡ್ತಿರೋದು? ಸಿಕ್ಸ್ತ್ ಕ್ಲಾಸ್. ಯಾವ ಊರು ಮಧು ನಿಮ್ದು?
1: ಹಾವೇರಿ.
0: ಹಾವೇರಿ. ಯಾವ ಶಾಲೆನಲ್ಲಿ ಓದ್ತಾ ಇರೋದು ಮಧು?
1: ಫಿನಿಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್.
0: ಓಹೋ, ಇಂಟರ್ನ್ಯಾಷನಲ್ ಸ್ಕೂಲ್ ಓದ್ತಾ ಇದೀರಾ ಮಧು. ಮಧು ಅಂತ ಹೇಳಿದ್ರೆ ಏನ್ ಗೊತ್ತಾ ನಿಮ್ ಹೆಸರಿನ ಅರ್ಥ?
1: ಜೇನು.
0: ಜೇನು? ಹಾಗಾದ್ರೆ ಜೇನ್ ಕೊಡ್ತೀರಾ ಎಲ್ಲರಿಗೂ? ನಿಮ್ ಫ್ರೆಂಡ್ಸ್ ಓಕೆ ಓಕೆ ವಿಶ್ ಮಾಡಿ ಮಧು.
1: ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ವಿಶ್ ಮಾಡ್ಬೇಕಿತ್ತು.
0: ಮಾಡಿ ಮಾಡಿ, ಯಾರಿಗೆ ವಿಶ್ ಮಾಡ್ಬೇಕು ಮಾಡಿ. ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು ಮಧುಗೆ?
1: ಜ್ಯೋತಿ.
0: ಜ್ಯೋತಿ. ಓಕೆ, ಜ್ಯೋತಿಗೆ ಮಧು ಕಡೆಯಿಂದ ಸ್ನೇಹಿತರ ದಿನದ ಶುಭಾಶಯಗಳು ಅಲ್ವಾ? ನೀವೇ ಹೇಳಿ ನೋಡೋಣ. ವೆರಿ ಗುಡ್. ಜ್ಯೋತಿಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಾಗೆ ನನಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳಲ್ವಾ? ಫ್ರೆಂಡ್ ಮಾಡ್ಕೋಬೋದಲ್ಲ ನನ್ನನ್ನು. ಹೇಳಿ ಮತ್ತೆ.
1: ನಿಮಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ.
0: ಥ್ಯಾಂಕ್ ಯು ಮಧು. ಮತ್ತೆ ಮಧುಗೆ ಯಾವ ಗೀತೆ ಬೇಕಿತ್ತು?
1: ಬೊಂಬೆ
0: ಹೇಳುತ್ತೈತೆ. ಮಧು ಕಡೆಯಿಂದ ಜ್ಯೋತಿಗೆ ಬೊಂಬೆ ಹೇಳುತ್ತೈತೆ ಸಾಂಗ್ ಅನ್ನು ಡೆಡಿಕೇಟ್ ಮಾಡೋಣ. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಧನ್ಯವಾದಗಳು ಮಧು ಹಾಗೆ ಕುಟುಂಬದವರಿಗೆ. ಆತ್ಮೀಯರೇ, ನೀವು ಸಹ ಇದೇ ರೀತಿ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಆದರೆ ಮಕ್ಕಳು ಮಾತ್ರ ಕರೆ ಮಾಡಬೇಕಾದಂತಹ ಕಾರ್ಯಕ್ರಮ ಭಾನುವಾರದ ವಿಶೇಷ ಕಾರ್ಯಕ್ಕೊಂದು ಹಾಡು. ನೀವು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ 0802-370-7799, 0802-226-3927.

0: ಹಾಡು ಕಾರ್ಯಕ್ರಮದ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ಯಾರು ಮಾತಾಡೋದು?
1: ನಾನು ಬೆಂಗಳೂರಿನಿಂದ ಜಯಂತ್.
0: ಬೆಂಗಳೂರಿನಿಂದ ಜಯಂತ್, ಯಾವಾಗ್ಲೂ ಕರೆ ಮಾಡ್ತೀರಲ್ಲ ನೀವು ಈ ಕಾರ್ಯಕ್ರಮಕ್ಕೆ. ಹಾ, ಯಾವ ಹಾಡು ಬೇಕಿತ್ತು ಜಯಂತ್ ಅವ್ರಿಗೆ? ಚೆನ್ನಾಗಿದೆ ಹಾಡು ಅಲ್ವಾ? ಅದು ಕೇಳಿದಿರಾ ಹಾಡ್ನ? ಆಕಾಶ್ ಫಿಲಂದು. ಜಯಂತ್ ಅವ್ರು ಎಷ್ಟು ಫಿಲಂ ನೋಡ್ತಾರೆ ಜಾಸ್ತಿ? ಹಾಗಾದ್ರೆ ಯಾವ ಶಾಲೆನಲ್ಲಿ ಓದ್ತಾ ಇರೋದು ಜಯಂತ್? ಜಯಸ್ಕೂಲ್. ಎಲ್ಲಿರೋದು ಅದು? ಹೌದಾ? ಯಾವ ಕ್ಲಾಸ್ ಜಯಂತ್ ಈಗ? ಮೂರನೇ ತರಗತಿ. ಜಯಂತ್ ಅವ್ರಿಗೆ ಅಕ್ಕ ತಮ್ಮ ಅಣ್ಣ ತಂಗಿ ಯಾರು ಇದಾರಾ? ಒಬ್ನೇ. ಏನ್ ಇಷ್ಟು ಖುಷಿಯಾಗಿ ಹೇಳ್ತಾ ಇದೀರಾ, ಬೇಜಾರಿಲ್ವಾ? ಸರಿ ಜಯಂತ್ ಅವ್ರೆ,
1: ಮಕ್ಳು ಬಂದ್ರೆ ಅವ್ರು ನನ್ನ ಚುಟ್ಟು ಮಾಡ್ತಾರೆ ಅದಕ್ಕೆ.

ಅದಕ್ಕ ಸರಿ ಸರಿ ಆಯ್ತು ಜಯಂತ್, ನಿಮ್ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀನಿ, ಕೇಳಿ ಖುಷಿ ಪಡಿ. ಆತ್ಮೀಯರೆ, ನೀವು ಸಹ ಮಕ್ಕಳ ಕೈನಲ್ಲಿ ಇದೇ ರೀತಿ ಕರೆ ಮಾಡಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 08022370799, 08022639279.

0: ಮಕ್ಕಳ ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ
1: ಹಲೋ,
0: ಯಾರು ಮಾತಾಡೋದು?
1: ನನ್ನ ಹೆಸರು ನವ್ಯ ಅಂತ ಮೇಡಮ್.
0: ನವ್ಯ, ನವ್ಯ ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ತೆಲಂಗಾಣದಿಂದ, ಜೋಗುಳಾಂಬ ಗದ್ವಾ ಜಿಲ್ಲೆಯಿಂದ, ಘಟನೆಯಿಂದ ಮಾತಾಡ್ತಿದ್ದೀನಿ ಮೇಡಮ್.
0: ನನಗೊಂದು ಸ್ವಲ್ಪನೂ ಗೊತ್ತಾಗ್ಲಿಲ್ಲ, ಕ್ಷಮಿಸಿ, ಮತ್ತೊಂದ್ಸರಿ ಹೇಳ್ತೀರಾ?
1: ತೆಲಂಗಾಣದಿಂದ.
0: ತೆಲಂಗಾಣ ಇಂದ. ತುಂಬಾ ಖುಷಿ ಆಯ್ತು. ಏನ್ ಮಾಡ್ತಿರೋದು ನವ್ಯ?
1: ನಾವು ಹ್ಯಾಂಡ್ಲೂಮ್ ಮಾಡ್ತಿರ್ತೀರಿ ಮೇಡಮ್.
0: ಕೆಲ್ಸ ಶಾಲೆಗೆ ಹೋಗ್ತಾ ಇಲ್ವಾ?
1: ಶಾಲೆಗೆ ಡಿಗ್ರಿ ಓದ್ತಿದ್ದೀನಿ ಮೇಡಮ್. ಡಿಗ್ರಿ
0: ಓದ್ತಾ ಇದ್ದೀರಾ?
1: ಹೌದು ಮೇಡಮ್.
0: ಸರಿ ಆಯ್ತು. ನವ್ಯಾಗ ಯಾವ ಗೀತೆ ಬೇಕಿತ್ತು?
1: ನನಗೆ ಏಕಲವ್ಯಲಿಂದ ಹಾಡು ಹಾಕಿ ಮೇಡಮ್.
0: ಏಕಲವ್ಯಿಂದ ಬೇಕಾ ಹಾಡು?
1: ಹೌದು ಮೇಡಮ್.
0: ಅದ್ರಲ್ಲಿ ಯಾವ್ದು ಬೇಕಿತ್ತು?
1: ಅದರಲ್ಲಿ ಸೋನು ನಿಗಮ್ ಮಾಡ್ಯಾರ ಅದು.
0: ಸೋನು ನಿಗಮ್ ಮಾಡಿರೋದ? ಅದ್ರಲ್ಲಿ ಯಾವ್ದು ಇಲ್ವಲ್ಲಮ್ಮ.
1: ಯಾವ್ಯಾವ ಇದೆ ಮೇಡಮ್? ಸರಿ, ಒಂದ್ಸಾರಿ ಹೇಳ್ತೀರಾ ಮೇಡಮ್?
0: ಸರಿ, ನಾನು ಒಂದ್ 10 ಗೀತೆ ಸುಂದರವಾದಂತ ಗೀತೆ ಪ್ರಸಾರ ಮಾಡ್ತೀನಿ, ಕೇಳಿ ಎಂಜಾಯ್ ಮಾಡಿ ಆಯ್ತಾ?
1: ಓಕೆ ಮೇಡಮ್.
0: ಧನ್ಯವಾದಗಳು ಕರೆ ಮಾಡಿದಕ್ಕೆ ನವ್ಯ.
1: ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರೇನು ಮೇಡಮ್?
0: ನನ್ನ ಹೆಸರು ರೂಪ.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು. ಆತ್ಮೀಯರೆ, ನೀವು ಕರೆ ಮಾಡಬಹುದಾದಂತಹ ನಮ್ಮ ದೂರವಾಣಿ ಸಂಖ್ಯೆ 0802226327, 0802223779.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: 102.9 FM ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಭಾನುವಾರದ ವಿಶೇಷ ಕಾರ್ಯಕ್ರಮದ ಹಾಡು ಕಾರ್ಯಕ್ರಮ. ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
3: ಹಲೋ ಮೇಡಮ್,
2: ಯಾರು ಮಾತಾಡೋದು?
3: ನನ್ನ ಹೆಸರು ಅಗನ್ಯ.
2: ಅಗನ್ಯ,
3: ಗಾಯತ್ರಿ ನಗರದಿಂದ ಮಾತಾಡ್ತಾ ಇದ್ದೀನಿ.
2: ಅಗನ್ಯ, ಗಾಯತ್ರಿ ನಗರದಿಂದ ಏನ್ ಓದ್ತಾ ಇರೋದು ಅಗನ್ಯ?
3: ಫಿಫ್ತ್
2: ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀರಾ? ನಂಗೆ ಗೊತ್ತಾಗೋಯ್ತು ನಿಮ್ ಸೆಕ್ಷನ್. ಯಾವ ಶಾಲೆ ಓದ್ತಾ ಇರೋದು ಅಗನ್ಯ?
3: ಮಲ್ಲೇಶ್ವರಂ ಬ್ಯಾಂಗ್ಳೂರ್ ಎಜುಕೇಶನ್ ಸೊಸೈಟಿ.
2: ಸೊ ಅಲ್ಲಿಗೆ ಬಂದು MES ಬಂದು ನಾನ್ ಬಂದು ಕೇಳ್ತೀನಿ, ಫಿಫ್ತ್ ಸೀನಲ್ಲಿ ಇದಾರಲ್ಲ ಅಗನ್ಯ, ಅವ್ರನ್ನ ನೋಡ್ಬೇಕು ಅಂತ. ಬರ್ಬೋದಾ? ಏನ್ ಅಗನ್ಯ, ನಿಮ್ ಹೆಸರು ತುಂಬಾ ಚೆನ್ನಾಗಿದೆ, ಏನ ಅರ್ಥ ಅಗನ್ಯ ಅಂದ್ರೆ?
3: ಲಕ್ಷ್ಮಿ.
2: ಲಕ್ಷ್ಮಿ, ನಿಮ್ಮ ಮನೆಯ ಮುದ್ದು ಲಕ್ಷ್ಮಿನಾ ನೀವು? ಅಗನ್ಯಗೆ ಯಾವ ಸಾಂಗ್ ಬೇಕಿತ್ತು?
3: ಕಾಂತಾರ ಒನ್ ಸಾಂಗ್, ಬ್ರಹ್ಮ ಕಲಶ.
2: ಕಾಂತಾರ ಒನ್ ನಿಂದ ಬ್ರಹ್ಮ ಕಲಶ ಪ್ಲೇ ಮಾಡ್ತೀನಿ. ಅಗನ್ಯ, ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ವಾ?

ಹೋಗ್ಲಿಲ್ವಾ ಫ್ರೆಂಡ್ಸ್ ಜೊತೆ? ಯಾಕೆ? ಮೇಲ್ಗಡೆ ಆಟಾಡ್ತಿದ್ರ? ಹೋಗ್ಲಿ ವಿಶ್ ಮಾಡಿದ್ರ ಫ್ರೆಂಡ್ಸ್ಗೆಲ್ಲ? ಏನಂತ ಕೇಳಿಸ್ಲಿಲ್ಲ ನಂಗೆ, ಜೋರಾಗಿ ಹೇಳ್ಬೇಕು ಯಾಕೆಂದ್ರೆ ನಿಮ್ ಫ್ರೆಂಡ್ಸ್ಗೆಲ್ಲ ಕೇಳಿಸ್ಬೇಕಲ್ಲ. ಗಣ್ಯ ಅವರ ಫ್ರೆಂಡ್ಸ್ಗೆಲ್ಲ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ನನ್ನ ಕಡೆಯಿಂದ ಕೂಡ ಹೇಳ್ತೀನಪ್ಪ, ಆಯ್ತಾ? ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ ನಾನು ರೇಡಿಯೋದಲ್ಲಿ ನಿಮ್ಗೆಲ್ಲರಿಗೂ ವಿಶ್ ಮಾಡಿದೆ ಅಂತ. ಸರಿನಾ? ಥ್ಯಾಂಕ್ ಯು ಅಗನ್ಯ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆತ್ಮೀಯರೇ, ನೀವು ಸಹ ಇದೇ ರೀತಿ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ದೂರವಾಣಿ ಸಂಖ್ಯೆ 08037077999, 08032639279. ಕೇಳ್ತಾ ಇರಿ ಸ್ಟೇಟ್ಯೂ 102.9 FM.

0: ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕೇಳುಗರನ್ನ. ಕರೆ ಕಟ್ ಆಗಿದೆ ಅಂದ್ಕೊಳ್ತೀನಿ. ಮತ್ತಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ.
1: ಹಲೋ ಮೇಡಮ್.
0: ಯಾರು ಮಾತಾಡೋದು?
1: ರುಚಿ.
0: ರುಚಿ, ರುಚಿ ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ತೆಲಂಗಾಣದಿಂದ.
0: ಈಗ ಕರೆ ಮಾಡಿದ್ರಲ್ಲ, ಯಾರದು? ನವ್ಯ ಅಂತ.
1: ನಮ್ ತಿನ್ನಿ.
0: ಯಾರು?
1: ನಮ್ ತಿನ್ನಿ.
0: ಕನ್ನಡದಲ್ಲಿ ಹೇಳಿದ್ರೆ ಗೊತ್ತಾಗತ್ತಪ್ಪ.
1: ನಮ್ ತಿನ್ನಿ ಮೇಡಮ್.
0: ಹೌದಾ, ಸರಿ ಆಯ್ತು. ಏನ್ ಮಾಡ್ತಿರೋದು ರುಚಿ?
1: ಓದ್ತಿದ್ದೀನಿ.
0: ಯಾವ ಕ್ಲಾಸ್ ಅಲ್ಲಿ ಓದ್ತಿದ್ದೀರಿ?
1: ಫಿಫ್ತ್ ಸ್ಟಡಿ.
0: ಫಿಫ್ತ್ ಸ್ಟ್ಯಾಂಡರ್ಡ್. ಓಕೆ, ಯಾವ ಗೀತೆ ಬೇಕಿತ್ತು ರುಚಿಗೆ?
1: ಮುಂಗಾರ ಮೇಗೆ. ಮುಂಗಾರ ಮೇಗೆ.
0: ಮುಂಗಾರು ಮಳೆನಾ? ಸರಿ, ಆ ಸಾಂಗ್ ಅನ್ನ ಪ್ಲೇ ಮಾಡ್ತೀನಿ, ಕೇಳಿ ಖುಷಿ ಪಡಿ. ಓಕೆನಾ?
1: ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮೇಡಮ್.
0: ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಿಮಗೂ ಕೂಡ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಹಲೋ. ಹಲೋ ಮೇಡಮ್, ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ ಸರ್, ಹೇಳಿ, ಮಾತಾಡಿ.
2: ನಿಮ್ ಸ್ಟೇಷನ್ ನಾವು ಕೇಳ್ತಾ ಇರ್ತೀವಿ ಮೇಡಮ್.
0: ಧನ್ಯವಾದಗಳು, ಹೀಗೆ ಕೇಳ್ತಾ ಇರಿ ಸದಾ ಕಾಲ.
2: ಈ ಪ್ರೋಗ್ರಾಮ್ ನಮ್ ರಾಯಚೂರು ಸ್ಟೇಷನ್ ಇಂದ ಬರಬಾರ್ದು ಮೇಡಮ್. ಈಗ ಯಾಕೋ
0: ಬರುತ್ತಲ್ಲ, ಎಲ್ಲ ಕಡೆನು
2: ಬರುತ್ತಾಗ್ಲಿ. ಅವರು ಏನೋ ಕಟ್ ಮಾಡ್ತಾರೆ ಮೇಡಮ್, ಅದು 11:00 12 ಗಂಟೆಗೆ ಅವರು ರಾಯಚೂರು ಸ್ಟೇಷನ್ ಸ್ಟಾರ್ಟ್
0: ಆಗುತ್ತೆ. ಅಲ್ಲಿನ ಪ್ರಾದೇಶಿಕ ಕಾರ್ಯಕ್ರಮಗಳು ಬರಬಹುದು. ನೀವು ಏನ್ ಮಾಡಿ, ಒಂದು ನ್ಯೂಸ್ ಆನ್ ಏರ್ ಆಪ್ ಅಂತ ಬರುತ್ತೆ. ಈಗಂತೂ ನೋಡಿ, ಎಲ್ಲಾರ ಕೈಲೂ ಇಂಟರ್ನೆಟ್ ಇದ್ದೇ ಇರುತ್ತಲ್ವಾ.
2: ನೆಟ್ ಇದ್ರೆ ಬರುತ್ತೆ ಮೇಡಮ್, ಇಲ್ಲಾಂದ್ರೆ ಬರದಿಲ್ಲ ಮೇಡಮ್.
0: ನೆಟ್ ಇರ್ಲೇಬೇಕಲ್ವಾ
2: ಮೇಡಮ್.
0: ಗ್ಯಾಸ್ ಇದ್ರೆ ಅಲ್ವಾ ಒಲೆ ಹಚ್ಚೋದಿಕ್ ಆಗೋದು.
2: ತುಂಬಾ ಕೇಳ್ತೀವಿ ಮೇಡಮ್, ಆಕಾಶವಾಣಿ ಬಹಳ ಚೆನ್ನಾಗಿ ಮೂಡಿ ಬರುತ್ತೆ.
0: ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಹೆಸರು?
2: ನಮ್ ಹೆಸರು ಭತ್ರಯ್ಯ ಮೇಡಮ್.
0: ಭತ್ರಯ್ಯ ಅವರೇ, ನೀವು ನಿಮ್ ಕುಟುಂಬದವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮಕ್ಕಳ ಕೈಲಿ ಭಾನುವಾರ ಕರೆ ಮಾಡಿಸಿ, ಹಾಗೆ ಪ್ರತಿದಿನ ಕೂಡ ಈ ಕಾರ್ಯಕ್ರಮ ಬರುತ್ತೆ 11:00
2: ಮತ್ತೆ ಇನ್ನೊಬ್ಬ ಹೆಸರಲ್ಲ, ಏನೋ ಹೆಸರಾದ್ರೆ ಆತರ ಕೂಡ ನಾವು ಮಾಡ್ತೀವಿ ಮೇಡಮ್ ಫೋನು.
0: ಖಂಡಿತ ಮಾಡಿ ಮಾಡಿ. 12:00 ಒಂದ್ ಗಂಟೆವರೆಗೂ ಕರೆಗೊಂದು ಹಾಡು ನಿಮ್ಮದೇ ಕಾರ್ಯಕ್ರಮ. ನೀವು ಕರೆ ಮಾಡಿ ನಿಮ್ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡ್ಬೋದು.
2: ನೀವು ಹಾಕೋ ಗೀತೆಗಳು ಬಹಳ ಚೆನ್ನಾಗಿ ಮೂಡಿ ಬರುತ್ತೆ ಮೇಡಮ್, ಬಹಳ ಸಂತೋಷ ಆಗ್ತದೆ ನಮ್ಗೆ.
0: ತುಂಬಾ ಖುಷಿ ಆಯ್ತು ನಿಮ್ ಮಾತನ್ನ ಕೇಳಿ ನಮಗೂ ಕೂಡ.
2: ಟಿವಿ ಬಿಟ್ಟು ನಾವು ಟಿವಿ ಆಫ್ ಮಾಡಿ ನಿಮ್ ಸ್ಟೇಷನ್ ಕೇಳ್ತೀವಿ ಮೇಡಮ್.
0: ಸಂತೋಷ ಸಂತೋಷ. ಹೀಗೆ ಕೇಳ್ತಾ ಇರಿ 102.9 FM ನ.
2: ಹೆಸರು ರೂಪ ಅಲ್ಲ ಮೇಡಮ್?
0: ಹೌದು, ನನ್ನ ಹೆಸರು ರೂಪ ಅಂತ.
2: ಮೊದಲು ಫಸ್ಟ್ಲಿ ಅವಾಗ ಒಂದು 10-12 ಕಳಿ ಚಿರುಮುರು ಕಾರ್ಯಕ್ರಮ ಬರ್ತಿತ್ತು ಮೇಡಮ್, ಚಿರುಮುರು ಕಾರ್ಯಕ್ರಮ ಅಂತ. ಅದು ನಾವು ಬಹಳ ಚೆನ್ನಾಗಿ ಕೇಳ್ತೀವಿ. ನೀವು ಬಹಳ ಜೋಕ್ಸ್, ಅದು ಬಹಳ ಜೋಕ್ಸ್ ಬರೋದು ಮೇಡಮ್ ಅದು.
0: ಹೌದೌದು, ಕಾರ್ಯಕ್ರಮಗಳು ಬದಲಾಗ್ತಾ ಇರುತ್ತೆ ಕಾಲಕ್ಕೆ ತಕ್ಕ ಹಾಗೆ ಅಲ್ವಾ.
2: ಬಹಳ ಚೆನ್ನಾಗಿತ್ತು ಚಿರುಮುರು ಕಾರ್ಯಕ್ರಮ, ಅದು ಬಹಳ ಖುಷಿ ಆಗ್ತಿತ್ತು ಮೇಡಮ್ ನಮ್ಗೆ.
0: ನೋಡಿ, ನಿಮ್ಮ ಇಷ್ಟದ ಕಾರ್ಯಕ್ರಮಗಳನ್ನ ಮತ್ತೆ ಮತ್ತೆ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ನಾವು.
2: ದಯವಿಟ್ಟು ಮಾಡ್ರಿ ಮೇಡಮ್, ಅದು ಒಂದು 1/2 ತಾಸು ಬಿಡ್ತಿದ್ರಿ.
0: ಹೌದು,
2: ಚೆನ್ನಾಗಿ ಮೂಡಿ ಬರ್ತಿತ್ತು ಅದು ಚಿರುಮುರಿ ಕಾರ್ಯಕ್ರಮ ಅಂತ.
0: ಖಂಡಿತ ಮಾಡೋಣ.
2: ಸರಿ ಮೇಡಮ್,
0: ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಹಾಗೆ ನಿಮ್ಮ ಮಗಳಿಗೂ ಕೂಡ ನಮ್ಮ ವಿಶಸ್ ಗಳನ್ನ ಹೇಳಿ. ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು. ಆದ್ಮೇಲೆ ನೀವು ಸಹ ಇದೇ ರೀತಿ ಕರೆ ಮಾಡಿ ನಿಮ್ಮ ಮನಸ್ಸಿನ ಮಾತುಗಳನ್ನ ನಮ್ಮೊಟ್ಟಿಗೆ ಶೇರ್ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳ್ಬಿಡ್ತೀನಿ ಕೇಳಿ, 0800223709, 0800222639, 0800222639.

0: 12:43 ಮಕ್ಕಳ ವಿಶೇಷ ಭಾನುವಾರದ ಕರೆಗೊಂದು ಹಾಡು ಕಾರ್ಯಕ್ರಮದ ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ
1: ಹಲೋ,
0: ಯಾರು ಮಾತಾಡೋದು?
1: ಮೇಘಶ್ರೀ ಮ್ಯಾಮ್.
0: ಮೇಘಶ್ರೀ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೇಘಶ್ರೀ?
1: ಮುರುಗೇಶ್ಪಾಳ್ಯ.
0: ಮುರುಗೇಶ್ಪಾಳ್ಯ, ಏನ್ ಓದ್ತಾ ಇರೋದು ಮೇಘಶ್ರೀ? ಥರ್ಡ್ ಸ್ಟ್ಯಾಂಡರ್ಡ್. ಯಾವ ಶಾಲೆ ಮೇಘಶ್ರೀದು? ಇವತ್ತು ರಜೆ ಅಲ್ವಾ ಮೇಘಶ್ರೀಗೆ?
1: ಹೌದು.
0: ಯಾಕ್ ರಜೆ ಕೊಟ್ಟಿದ್ದಾರೆ? ಎಷ್ಟು ಬೇಗ ಉತ್ತರ ಬಂತು ನೋಡಿದ್ರ. ಆವಾಗಿನ ಪಾಪ ನಿಮ್ಮ ಅಪ್ಪ ಕಷ್ಟಪಟ್ಟು ಹಿಂದೆ ಹೇಳ್ಕೊಡ್ತಾ ಇದಾರೆ, ಯಾಕ್ ರಜಾ ಅಂದಿದ ತಕ್ಷಣ ಸಂಡೇ ಅಂತ ಉತ್ತರ ಬಂದ್ಬಿಡ್ತಲ್ವಾ? ಭಾನುವಾರ ಅಂದ್ರೆ ತುಂಬಾ ಖುಷಿ ಅನ್ಸುತ್ತೆ ಮೇಘಶ್ರೀಗೆ.
1: ಹೌದು.
0: ಯಾಕೆ?
1: ಆರಾಮಾಗಿರ್ಬೋದು.
0: ಹಂಗಾದ್ರೆ ತುಂಬಾ

0: ತುಂಬಾ ಕಷ್ಟಪಡ್ತಾ ಇದ್ದೀರಾ ಡೈಲಿ ಅಲ್ವಾ ನೀವು? ಯಾವ ಹಾಡ್ ಬೇಕಿತ್ತು ಮೇಘಶ್ರೀಗೆ? ರಾರಾ ರಕ್ಕಮ್ಮ ಸಾಂಗ್ ಇಲ್ಲ, ಬೇರೆ ಯಾವ್ದಾದ್ರು ಕೇಳ್ತೀರಾ? ಅದೇ ಮೂವಿ ಬೇರೆ ಸಾಂಗ್ ಪ್ಲೇ ಮಾಡ್ಲಾ ನಿಮ್ಗೆ ಅಂತ? ಓಕೆ ಮೇಘಶ್ರೀ, ಫ್ರೆಂಡ್ಸ್ ಎಲ್ಲ ಸಿಕ್ಕಿಲ್ವಾ ಇವತ್ತು? ನಾಳೆ ಹೋದ್ಮೇಲೆ ಎಲ್ಲರಿಗೂ ವಿಶ್ ಮಾಡ್ಬೇಕು. ಏನಂತ ವಿಶ್ ಮಾಡ್ತೀರಾ? ಬ್ಯಾಂಡ್ ಎಲ್ಲ ಕೊಡ್ಸ್ಕೊಂಡ್ರ ಅಪ್ಪ ಹತ್ರ? ತಗಸ್ಕೊಳಲ್ವಾ? ಹಾಗಾದ್ರೆ ತಗೊಳ್ತೀರಾ? ಮಿಸ್ ಮಾಡ್ಬೇಡಿ, ತಗೊಂಡು ಹೋಗಿ ನಿಮ್ ಫ್ರೆಂಡ್ಸ್ಗೆಲ್ಲ ಬ್ಯಾಂಡ್ ಕಟ್ಟಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ವಿಶ್ ಮಾಡಿ, ಆಯ್ತಾ? ಓಕೆನಾ? ಥ್ಯಾಂಕ್ ಯು ಮೇಘಶ್ರೀ. ನೋಡಿ ಇವಾಗ 5 ನಿಮಿಷದಲ್ಲಿ ನೀವು ಕೂಡ ನನ್ಗೆ ಫ್ರೆಂಡ್ ಆಗ್ಬಿಟ್ರಿ, ನಿಮಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ.
1: ಥ್ಯಾಂಕ್ ಯು
0: ಕರೆ ಮಾಡಿದಕ್ಕೆ. ನಿಮ್ಮ ಒಂದು ಇಷ್ಟದ ಸಾಂಗ್ ಪ್ಲೇ ಮಾಡ್ತೀನಿ ವಿಕ್ರಾಂತ್ ರೋಣ ಸಿನಿಮಾದಿಂದ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM. ಕೆಳಗಡೆ ನೀವು ಸಹ ಮಕ್ಕಳ ಕೈನಲ್ಲಿ ಇದೇ ರೀತಿ ಕರೆ ಮಾಡಿಸ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 0802237799 0802237997.

0: ಕರೆಗೊಂದು ಹಾಡುವ ಕಾರ್ಯಕ್ರಮದ ಮುಂದಿನ ಕೇಳುಗರು ಕಾಯ್ತಾ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ.
0: ಹ್ಮ್, ಯಾರ್ ಮಾತಾಡೋದು?
1: ನಾನು ಕಾವೇರಿ ಅಂತ.
0: ಕಾವೇರಿ, ಕಾವೇರಿ ಏನ್ ಓದ್ತಾ ಇರೋದು? 8th. ನಮಸ್ಕಾರ ಅಂತೀರಾ ಎಲ್ಲಾರ್ಗು ನೀವು ಸಿಕ್ಕಾಗ? ಹಾಗೆ ಅನ್ನದ, ಬೇರೆ ಏನ್ ಹೇಳ್ತೀರ? ಹಾಯ್ ಅಂತೀರ ಅಲ್ವಾ? ಕಷ್ಟ ಅಲ್ವಾ ನಮಸ್ಕಾರ ಅಂತ ಹೇಳೋದು? ಪರವಾಗಿಲ್ಲ ಬಿಡಿ, ಮಕ್ಳು ಹೇಳಿ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಮಾತಾಡ್ಲಿ, ಮಕ್ಳ ಕಾರ್ಯಕ್ರಮ ಅಲ್ವಾ.
2: ಹೌದು.
0: ಹಾ ಕಾವೇರಿ ಹೇಳಿ, ಕಷ್ಟನಾ?
2: ಏನಿಲ್ಲ
0: ಅಲ್ವಾ.

0: ಏನೇ ಅಲ್ವಾ, ಯಾರಾದ್ರೂ ಸಿಕ್ಕಾಗ ಒಂದೊಂದ್ಸರಿ ನಮಸ್ಕಾರ ಅಂತ ಹೇಳಿ ನೋಡೋಣ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಅಲ್ವಾ. 8th ಸ್ಟ್ಯಾಂಡರ್ಡ್ ಯಾವ ಶಾಲೆ ಕಾವೇರಿದು?
1: ಸಿಬಿಎಸ್ಇ.
0: ಓಕೆ, ಶಾಲೆ ಯಾವುದು?
1: ಶಾಖಾಂಬರಿ.
0: ಶಾಖಾಂಬರಿ ಎಲ್ಲಿರೋದು ಶಾಲೆ? ಎಂಟನೇ ಕ್ಲಾಸಿನ ಕಾವೇರಿ ಎಷ್ಟು ಚೆನ್ನಾಗಿ ಪಟ ಪಟ ಅಂತ ಹೇಳಬೇಕು, ಯಾಕೆ ಯೋಚನೆ ಮಾಡ್ತಾ ಇರೋದು? ಹೌದೌದು, ಇಲ್ಲ ಇಲ್ಲ ಲೇಸಿ ಇಲ್ಲ, ಪಾಪ ಮುಜುಗರ ಆಗ್ತಿದೆ. ಫ್ರೆಂಡ್ಶಿಪ್ ಡೇ ಅಲ್ವಾ, ಮೋಸ್ಟ್ಲಿ ಅವ್ರ ಅಪ್ಪ ಅಮ್ಮ ಎಲ್ಲ ಹೊರಗಡೆ ಕಳ್ಸಿಲ್ಲ ಅನ್ಸುತ್ತೆ. ಕಾವೇರಿ ಫ್ರೆಂಡ್ಶಿಪ್ ಡೇ ಎಲ್ಲೂ ಹೋಗ್ಲಿಲ್ಲ ಹೊರಗಡೆ? ಎಲ್ಲಿ ಹೋಗಲ್ಲ. ಸರಿ, ನಾಳೆ ಹೋಗಿ ಸೆಲೆಬ್ರೇಟ್ ಮಾಡಿ ಫ್ರೆಂಡ್ಸ್ ಜೊತೆ, ಸರಿನಾ? ಯಾವ ಸಾಂಗ್ ಬೇಕಿತ್ತು ಕಾವೇರಿಗೆ? ಅಭಯ್ ಮೂವಿಯಿಂದ. ಓಕೆ, ಸಾಂಗ್ ಪ್ರಸಾರ ಮಾಡ್ತೀನಿ ಕೇಳಿ. ಹೇಗಿತ್ತು ದಿನ? ಅಮ್ಮ ಏನ್ ತಿಂಡಿ ಮಾಡ್ಕೊಟ್ಟಿದ್ರು? ದೋಸೆ ಮಾಡಿದ್ರಾ? ಸರಿ ಆಯ್ತು, ಚೆನ್ನಾಗಿ ಇನ್ನೊಂದೆರಡು ದೋಸೆ ತಿಂದು ಆರಾಮಾಗಿ ಓದ್ಕೊಂಡು ಚೆನ್ನಾಗಿ ಖುಷಿಯಾಗಿ ಸಂಡೇ ಸೆಲೆಬ್ರೇಟ್ ಮಾಡಿ, ಸರಿನಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಕಾವೇರಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅವ್ರ ಅಮ್ಮ ಅಮ್ಮ ಮಾತಾಡ್ತಿದಾರಲ್ಲ, ನಮಸ್ತೆ ಅಮ್ಮ.
2: ನಮಸ್ಕಾರ.
0: ಯಾಕೆ ಮಗಳಿಗೆ ಮುಜುಗರನ ಸ್ವಲ್ಪ?
2: ಸ್ವಲ್ಪ ಸೌಮ್ಯ ಸ್ವಭಾವ.
0: ಹೌದು, ಇರ್ಲಿ ಇರ್ಲಿ, ಅವ್ರನ್ನೇ ಬಿಟ್ಬಿಡಿ, ಮಾತಾಡ್ತಾರೆ ಕಲ್ತ್ಕೊಳ್ತಾರೆ, ಆಯ್ತಾ?
2: ಜನರಲ್ ಕಮ್ಮಿ.
0: ಹಾ, ಇರ್ಲಿ ಇರ್ಲಿ, ಧನ್ಯವಾದಗಳು ನಿಮಗೂ ಸಹ.
2: ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು,
2: ವೆಲ್ಕಮ್.
0: ಆತ್ಮೀಯರಿ, ಇನ್ನು 10 ನಿಮಿಷಗಳ ಸಮಯ ಇದೆ, ಅಂದ್ರೆ ಇನ್ನೊಂದೇ ಒಂದು ಕರೆಯನ್ನ ಕೇಳಬಹುದು. ಯಾರು ಮಾಡ್ತಾರೆ ಅಂತ ನೋಡೋಣ. ದೂರವಾಣಿ ಸಂಖ್ಯೆ 0802370799, 0802-226-3927. ನಿಮ್ಮದೇ ಕಾರ್ಯಕ್ರಮ ಕರೆಕುಂದು ಹಾಡು.

0: 12:55 ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಒಬ್ಬರು ಕೇಳುಗರನ್ನ ಮಾತಾಡಿಸುವಂತಷ್ಟು ಸಮಯ ನಮ್ಮ ಹತ್ರ ಇದೆ. ಯಾರು ಕೊನೆಯ ಅದೃಷ್ಟಶಾಲಿಗಳು ಅಂತ ನೋಡೋಣ. ಹಲೋ,
1: ಹಲೋ,
0: ಯಾರು ಮಾತಾಡೋದು?
1: ಸಾನ್ವಿಕಾ ಪಿ.
0: ಸಾನ್ವಿಕಾ ಪಿ, ಪಿ ಅಂತ ಹೇಳಿದ್ರೆ ಏನಮ್ಮ? ನಿಮ್ಮಪ್ಪನ ಹೆಸರು ಫಸ್ಟ್ ಲೆಟರ್ ಅಂತ ಗೊತ್ತಾಯ್ತು. ನಿಮ್ಮಪ್ಪನ ಹೆಸರು ನನಗೆ ಗೊತ್ತಿಲ್ವೇ? ನಿಮ್ಮಪ್ಪನ ಹೆಸರು ನನಗೆ ಗೊತ್ತಿಲ್ವಲ್ಲ.
1: ನಮ್ಮಪ್ಪನ ಹೆಸರು ಪ್ರಕಾಶ್.
0: ಪ್ರಕಾಶ್, ಓಕೆ ಓಕೆ. ನಿಮ್ ಪ್ರಕಾ ನಿಮ್ಮಪ್ಪ ಪ್ರಕಾಶ್ ಇವತ್ತು ಫೇಮಸ್ ಆಗ್ಬಿಟ್ರು ನೋಡಪ್ಪ, ಸಾನ್ವಿಕಾಯಿಂದ ಅಲ್ವಾ? ಸಾನ್ವಿಕಾ ಏನ್ ಮಾಡ್ತಿರೋದು? ಥರ್ಡ್ ಸ್ಟ್ಯಾಂಡರ್ಡ್. ಯಾವ ಶಾಲೆನಲ್ಲಿ ಓದಿರೋದು? ಓದ್ತಾ ಇರೋದು
1: MKT CBSE ಇಂಗ್ಲಿಷ್ ಮೀಡಿಯಂ.
0: MKT, ಓಕೆ. ಸಾನ್ವಿಕಾಗೆ ಯಾವ ಸಾಂಗ್ ಬೇಕಿತ್ತು ಇವತ್ತು ಕಾರ್ಯಕ್ರಮದಲ್ಲಿ?
1: ಬಾಣದಾರಿಯಲ್ಲಿ ಸೇರೆ ಜಾರಿ ಬಿಟ್ಟು.
0: ಪ್ಲೇ ಮಾಡ್ತೀನಿ. ಸಾನ್ವಿಕಾ ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ವಾ? ಯಾರು ಸಾನ್ವಿಕಾಗೆ ಬೆಸ್ಟ್ ಫ್ರೆಂಡ್?
1: ಸುಲಕ್ಷ್ಮಿ.
0: ಸುಲಕ್ಷ್ಮಿ, ಸುಲಕ್ಷ್ಮಿ ನಿಮ್ ಕ್ಲಾಸ್ಮೇಟಾ ಅಥವಾ ದೊಡ್ಡವರ ಚಿಕ್ಕವರ ಹೇಗೆ?
1: ಕ್ಲಾಸ್ಮೇಟ್.
0: ಕ್ಲಾಸ್ಮೇಟ್. ಹೇಗೆ ಬೆಸ್ಟ್ ಫ್ರೆಂಡ್? ಏನ್ ಅಷ್ಟೊಂದು ಖುಷಿ ನಿಮ್ ಫ್ರೆಂಡ್ ಹತ್ರ? ಹಲೋ, ಜಸ್ಟ್ ಕ್ಲೋಸ್. ಜಸ್ಟ್ ಕ್ಲೋಸ್ ಅಂತ ಹೇಳಿದ್ರು ಏನಾದ್ರು ಸ್ಪೆಷಾಲಿಟಿ ಇರ್ಬೇಕಲ್ವಾ ನಿನ್ ಫ್ರೆಂಡ್ ಹತ್ರ? ನೋಟ್ಸ್ ಎಲ್ಲ ಕೊಡ್ತಾರೆ ಅನ್ಸುತ್ತೆ. ನಿಂಗೆ ಸಪೋರ್ಟ್ ಮಾಡ್ತಾಳ? ವೆರಿ ಗುಡ್. ಸಾನ್ವಿಕಾ ಏನೇ ಮಿಸ್ಟೇಕ್ ಮಾಡಿದ್ರು ಅವ್ರ ಫ್ರೆಂಡ್ ಸಪೋರ್ಟ್ ಮಾಡ್ತಾರೆ, ಹಾಗಾಗಿ ಬೆಸ್ಟ್ ಫ್ರೆಂಡ್ ಅಲ್ವಾ? ಓಕೆ ಸಾನ್ವಿಕಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇವತ್ತು ನಿಮ್ಮ ಫ್ರೆಂಡ್ಗೆ ಏನ್ ನಿಮ್ ಫ್ರೆಂಡ್ ಹೆಸರು ಹೇಳಿದ್ರೆ? ಚಿರಶ್ಮಿಗೆ ಫ್ರೆಂಡ್ಶಿಪ್ ಡೇಯ ಶುಭಾಶಯಗಳು. ಓಕೆನಾ ಸಾನ್ವಿಕಾ ಕಡೆಯಿಂದ? ಖುಷಿನಾ? ಥ್ಯಾಂಕ್ ಯು ಸಾನ್ವಿಕಾ ಕರೆ ಮಾಡಿದಕ್ಕೆ, ಧನ್ಯವಾದಗಳು. ಆತ್ಮೀಯರೇ, ಭಾನುವಾರದ ವಿಶೇಷ ಕರೆಗುಂದು ಹಾಡು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಮಕ್ಕಳು ಕರೆ ಮಾಡಿದ್ರು, ಮಾತಾಡಿದ್ರು, ಹಾಗೆ ಅವರೆಲ್ಲರ ಸ್ನೇಹಿತರಿಗೆ ಸ್ನೇಹಿತರ ದಿನದ ಶುಭಾಶಯಗಳನ್ನು ಸಹ ತಿಳಿಸ್ಕೊಟ್ರು. ಎಲ್ಲರಿಗೂ ಸಹ ಆತ್ಮೀಯವಾದಂಥ ಧನ್ಯವಾದಗಳು. ಇಷ್ಟು ಹೊತ್ತು ಇಂದಿನ ಕರೆಗುಂದು ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಪ್ರೀತಿಯ ಗೆಳತಿ ರೂಪಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ವರ್ಚುವಲ್ ಆಗಿ ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಳಿಕ ಅವರು ದೇಶ ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವಾಗ ದೇಶದ ಯುವಕರು ದೈಹಿಕವಾಗಿ ಸದೃಢರಾಗಿರಬೇಕು, ಮಾನಸಿಕವಾಗಿ ಬಲಿಷ್ಠರಾಗಿರಬೇಕು ಮತ್ತು ಆತ್ಮವಿಶ್ವಾಸದಿಂದ ತುಂಬಿರಬೇಕು ಎಂದು ಹೇಳಿದ್ದಾರೆ. ಇಂದು ಭಾರತದ ರಾಷ್ಟ್ರಧ್ವಜದ ವಿನ್ಯಾಸ ರೂಪಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಪಿಂಗಳಿ ವೆಂಕಯ್ಯ ಅವರ ಜನ್ಮದಿನ. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಸಾಮಾಜಿಕ ಮಾಧ್ಯಮದಲ್ಲಿ ಪಿಂಗಳಿ ವೆಂಕಯ್ಯ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣದಲ್ಲಿಂದು ಕಾವೇರಿ ನದಿ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ವಪಕ್ಷ ಸಭೆ ಜರುಗಿತು. ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ ಸೇರಿದಂತೆ ಹಿರಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬಿಜೆಪಿ ಕೋರ್ ಕಮಿಟಿ ಸಭೆ ಜರುಗಿತು. ಬಿಜೆಪಿ ರಾಜ್ಯ ಕಾರ್ಯಾಲಯದಲ್ಲಿ ನಡೆದಂತಹ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಮತ್ತು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ರಾಧಾಮೋಹನ್ ದಾಸ್ ಅಗರ್ವಾಲ್, ಬಿಜೆಪಿ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಸಂತ ಶಿರೋಮಣಿ ಗುರು ಶ್ರೀ ರವಿದಾಸರ 650ನೇ ವರ್ಷದ ಜಯಂತಿಯ ಅಂಗವಾಗಿ ದೇಶಾದ್ಯಂತ ಶ್ರೀ ಗುರು ರವಿದಾಸ್ ಮಹಾರಾಜ್ ಕಳಶ ವಂದನೆ ಅಭಿಯಾನ ಮತ್ತು ಯಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕಳಶವನ್ನು ಸ್ವೀಕರಿಸಿದರು. ಮಂಡ್ಯ, ಕೊಡಗಿನಲ್ಲಿ ಭಾರಿ ಮಳೆಯಾಗುತ್ತಿರುವಂತಹ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡುಬಂದಿದೆ. ಒಟ್ಟು 124.80 ಅಡಿ ನೀರಿನ ಸಂಗ್ರಹ ಸಾಮರ್ಥ್ಯದ ಕೆಆರ್ಎಸ್ ಜಲಾಶಯದಲ್ಲಿನ ಇಂದಿನ ನೀರಿನ ಮಟ್ಟ 96.90 ಅಡಿಯಾಗಿದೆ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಯೋಜಿತ ಮಿಲಿಟರಿ ದಾಳಿಯನ್ನು ಸ್ಥಗಿತಗೊಳಿಸಲು ಅಮೆರಿಕ ಒಪ್ಪಿಕೊಂಡಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ತನ್ವಿ ಶರ್ಮಾ ತಮ್ಮ ಚೊಚ್ಚಲ ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದ್ದಾರೆ. ತನ್ವಿ ಶರ್ಮಾ ವಿಯೆಟ್ನಾಂನ 6ನೇ ಶ್ರೇಯಾಂಕದ ನುಯೆನ್ ಥುಯ್ ಲಿನ್ ಅವರನ್ನು 21-16 ಸೆಟ್ಗಳಿಂದ ಸೋಲಿಸಿ ಇಂದು ತೈಪೆ ಓಪನ್ ಸೂಪರ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
4: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಭಯೋತ್ಪಾದಕ ಮೂಲಸೌಕರ್ಯ ನಿರ್ಮೂಲನೆ ಮಾಡಿದರೆ ಮಾತ್ರ ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸಹಕಾರ, ಭಾರತ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಗೆ ಹಿನ್ನೆಲೆ, ಯೋಜಿತ ಮಿಲಿಟರಿ ದಾಳಿ ಸ್ಥಗಿತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾಗೆ ಚೊಚ್ಚಲ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ: ದೇಶ ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವಾಗ ದೇಶದ ಯುವಕರು ದೈಹಿಕವಾಗಿ ಸದೃಢರಾಗಿರಬೇಕು, ಮಾನಸಿಕವಾಗಿ ಬಲಿಷ್ಠರಾಗಿರಬೇಕು ಮತ್ತು ಆತ್ಮವಿಶ್ವಾಸದಿಂದ ತುಂಬಿರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ವರ್ಚುವಲ್ ಆಗಿ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಉದ್ಘಾಟಿಸಿ ಮಾತನಾಡಿದ ಅವರು, ಯುವಜನರು ಯಾವಾಗಲೂ ಮಾದಕ ದ್ರವ್ಯಗಳಿಂದ ದೂರವಿರಬೇಕು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಈ ಅಭಿಯಾನವು ಮಾದಕ ದ್ರವ್ಯ ದುರುಪಯೋಗದ ವಿರುದ್ದ 100 ವಾರಗಳ ರಾಷ್ಟ್ರವ್ಯಾಪಿ ಜನಭಾಗಿದಾರಿ ಅಭಿಯಾನದ ಆರಂಭವನ್ನು ಗುರುತಿಸುತ್ತದೆ. ಮಾದಕ ದ್ರವ್ಯಮುಕ್ತ ಸಮಾಜವನ್ನು ನಿರ್ಮಿಸುವಲ್ಲಿ ಜಾಗೃತಿ ಮೂಡಿಸಲು ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ದೇಶಾದ್ಯಂತ ಪ್ರತಿ ಭಾನುವಾರ ಸಾಪ್ತಾಹಿಕ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ದೇಶಾದ್ಯಂತದ 28,000 ಸ್ಥಳಗಳಿಂದ 1 ಕೋಟಿಗೂ ಹೆಚ್ಚು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಮೈ ಭಾರತ್ ಮತ್ತು ರಾಷ್ಟೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಹಾಗೆಯೇ ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಯುವ ಕ್ಲಬ್ಗಳು, ಎನ್ಜಿಒಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 3 ದಿನಗಳ ಒಡಿಶಾ ಭೇಟಿ ಕೈಗೊಳ್ಳಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ದಿನ ರಾಷ್ಟಪತಿಯವರು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ಮಂಗಳವಾರ ಅವರು ಇತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೊದಲು ತಪ್ತಪಾಣಿ ಬಳಿಯ ಮಾ ಕಂಧುನಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ದಕ್ಷಿಣ ಒಡಿಶಾಗೆ ಪ್ರಯಾಣಿಸಲಿದ್ದಾರೆ. ಭುವನೇಶ್ವರ ಮತ್ತು ಕಟಕ್ನಲ್ಲಿ ಸುಮಾರು 40 ತುಕಡಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು ರಾಷ್ಟಪತಿಗಳ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯುವಂತೆ ಸಂಚಾರ ನಿಯಂತ್ರಣ, ಕಣ್ಗಾವಲು ಮತ್ತು ಇತರ ಭದ್ರತಾ ಕ್ರಮಗಳನ್ನು ತೀವ್ರಗೊಳಿಸಲಾಗಿದೆ. ದ್ವಿಪಕ್ಷೀಯ ವಿಷಯಗಳಲ್ಲಿ ಭಾರತದ ಸಹಕಾರವನ್ನು ಬಯಸಿದರೆ ಪಾಕಿಸ್ತಾನ ತಾನು ನಿರ್ಮಿಸಿರುವ ಭಯೋತ್ಪಾದಕ ಮೂಲಸೌಕರ್ಯವನ್ನು ಮೊದಲು ನಿರ್ಮೂಲನೆ ಮಾಡಬೇಕು ಎಂದು ಅಮೆರಿಕದಲ್ಲಿರುವ ಭಾರತೀಯ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ಹೇಳಿದ್ದಾರೆ. ಸಿಂಧು ನದಿ ಒಪ್ಪಂದವನ್ನು ಸ್ಥಗಿತಗೊಳಿಸುವ ಭಾರತದ ನಿರ್ಧಾರವನ್ನು ಪ್ರತಿಭಟಿಸಲು ಪಾಕಿಸ್ತಾನ ಇತ್ತೀಚೆಗೆ ಇಸ್ಲಾಮಾಬಾದ್ನಲ್ಲಿ ಸಮ್ಮೇಳನವನ್ನು ಕರೆದಿತ್ತು. ಸಿಂಧು ನದಿ ವ್ಯವಸ್ಥೆಯ ಕುರಿತು ಪಾಕಿಸ್ತಾನದ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಭಾರತದ ವಿರುದ್ದ ಯುದ್ದ ಮಾಡುವುದಾಗಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವರು ಬೆದರಿಕೆ ಹಾಕಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ವಿನಯ್ ಮೋಹನ್, ಭಾರತದ ವಿರುದ್ದ ಯುದ್ದ ಮಾಡುವುದಾಗಿ ಬೆದರಿಕೆ ಹಾಕುವುದು ತನ್ನ ಆಂತರಿಕ ಸಮಸ್ಯೆಗಳಿಂದ ಗಮನವನ್ನು ಬೇರೆಡೆ ಸೆಳೆಯುವುದು ಪಾಕಿಸ್ತಾನದ ರೂಢಿಗತ ಅಭ್ಯಾಸವಾಗಿದೆ ಎಂದು ಹೇಳಿದ್ದಾರೆ. ಸಮ್ಮೇಳನಗಳನ್ನು ನಡೆಸುವುದು, ಭಾರತವನ್ನು ದೂಷಿಸುವುದು ಮತ್ತು ಬೆದರಿಕೆಗಳನ್ನು ನೀಡುವ ಬದಲು ಪಾಕಿಸ್ತಾನ ತನ್ನ ಕಳಪೆ ನೀರಿನ ಉತ್ಪಾದಕತೆಯನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಭಾರತದ ರಾಷ್ಟ್ರಧ್ವಜದ ವಿನ್ಯಾಸ ರೂಪಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಪಿಂಗಳಿ ವೆಂಕಯ್ಯ ಅವರ ಜನ್ಮದಿನ ಇಂದು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಪಿಂಗಳಿ ವೆಂಕಯ್ಯ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಪಿಂಗಳಿ ವೆಂಕಯ್ಯ ಅವರು ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರು, ನಿಜವಾದ ಗಾಂಧಿವಾದಿ ಹಾಗೂ ಭಾರತದ ರಾಷ್ಟ್ರಧ್ವಜದ ವಿನ್ಯಾಸಕಾರರಾಗಿದ್ದರು. ಅವರು ದೇಶದ ಇತಿಹಾಸದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ್ದಾರೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಪಿಂಗಳಿ ವೆಂಕಯ್ಯ ಅವರು 1876 ಆಗಸ್ಟ್ 2 ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಭಟ್ಲಪೆನುಮರು ಗ್ರಾಮದಲ್ಲಿ ಜನಿಸಿದರು. 1921 ವಿಜಯವಾಡದಲ್ಲಿ ನಡೆದ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನು ಭೇಟಿಯಾಗಿ ತಾವು ವಿನ್ಯಾಸಗೊಳಿಸಿದ್ದ ಧ್ವಜದ ಮಾದರಿಯನ್ನು ಪ್ರದರ್ಶಿಸಿದರು. ನಂತರ ಹಲವು ಬದಲಾವಣೆಗಳೊಂದಿಗೆ ತ್ರಿವರ್ಣ ಧ್ವಜವು ಭಾರತದ ರಾಷ್ಟೀಯ ಧ್ವಜವಾಗಿ ರೂಪುಗೊಂಡಿತು. 1947 ಜುಲೈ 22 ಸಂವಿಧಾನ ಸಭೆಯು ಇಂದಿನ ರಾಷ್ಟ್ರಧ್ವಜವನ್ನು ಭಾರತದ ರಾಷ್ಟೀಯ ಧ್ವಜವಾಗಿ ಅಂಗೀಕರಿಸಿತು. ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳ ನಡುವೆ ನೀಲಿ ಬಣ್ಣದ ಅಶೋಕ ಚಕ್ರ ಹೊಂದಿರುವ

0: ಧ್ವಜವು ಭಾರತದ ಏಕತೆ, ಶಾಂತಿ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಯೋಜಿತ ಮಿಲಿಟರಿ ದಾಳಿಯನ್ನು ಸ್ಥಗಿತಗೊಳಿಸಲು ಅಮೆರಿಕ ಒಪ್ಪಿಕೊಂಡಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಟ್ರಂಪ್, ಅಮೆರಿಕ ಮಿಲಿಟರಿ ಕ್ರಮಕ್ಕೆ ಇಂದು ಸಂಪೂರ್ಣವಾಗಿ ಸಿದ್ಧವಾಗಿದೆ, ಆದರೆ ರಾಜತಾಂತ್ರಿಕತೆ ಮುಂದುವರಿಯಲು ಅನುವು ಮಾಡಿಕೊಡಲು ಯೋಜಿತ ದಾಳಿಯನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಇರಾನ್ ವಿರುದ್ಧ ಮಿಲಿಟರಿ ಕ್ರಮವನ್ನು ತೀವ್ರಗೊಳಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದರು. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದರು. ಪಶ್ಚಿಮ ಏಷ್ಯಾದ ಅಮೆರಿಕನ್ನರು ಆ ಪ್ರದೇಶವನ್ನು ತೊರೆಯಬೇಕು ಅಥವಾ ಸಂಘರ್ಷ ಉದ್ಭವಗೊಂಡರೆ ಹೊರಡಲು ಸಿದ್ಧರಾಗಿರಬೇಕು ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯು ಭದ್ರತಾ ಸಲಹೆಯನ್ನು ಸಹ ನೀಡಿತ್ತು. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ತನ್ವಿ ಶರ್ಮಾ ತಮ್ಮ ಚೊಚ್ಚಲ BWF ವರ್ಲ್ಡ್ ಟೂರ್ ಪ್ರಶಸ್ತಿ ವಿಜೇತರಾಗಿದ್ದಾರೆ. ತನ್ವಿ ಶರ್ಮಾ ವಿಯೆಟ್ನಾಂನ 6ನೇ ಶ್ರೇಯಾಂಕದ ನುಯೆನ್ ಥುಯ್ ಲಿನ್ ಅವರನ್ನು 21-16, 21-16 ಸೆಟ್ಗಳಿಂದ ಸೋಲಿಸಿ ಇಂದು ತೈಪೆ ಓಪನ್ ಸೂಪರ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. 17 ವರ್ಷದ ತನ್ವಿ ತೈವಾನ್ನ ತೈ ತ್ಸೂಯಿಂಗ್ ಅವರನ್ನು ಹಿಂದಿಕ್ಕಿ ಅತ್ಯಂತ ಕಿರಿಯ ತೈಪೆ ಓಪನ್ ಚಾಂಪಿಯನ್ ಎಂಬ ಹಿರಿಮೆಗೆ ಪಾತ್ರರಾದರು. ಅಲ್ಲದೆ 2008ರಲ್ಲಿ ಸೈನಾ ನೆಹ್ವಾಲ್ ನಂತರ ತನ್ವಿ ಶರ್ಮಾ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ನವದೆಹಲಿಯಲ್ಲಿ ಸಂಡೇ ಆನ್ ಸೈಕಲ್ನ 84ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಪಾಲ್ಗೊಂಡಿದ್ದರು. ನವದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳು, ಫಿಟ್ನೆಸ್ ಉತ್ಸಾಹಿಗಳು, ಸೈಕ್ಲಿಸ್ಟ್ಗಳು, ಯುವ ಎನ್ಸಿಸಿ ಕೆಡೆಟ್ಗಳನ್ನು ಒಟ್ಟುಗೂಡಿಸಿ ನಶಾಮುಕ್ತ ಭಾರತ ಅಭಿಯಾನವನ್ನು ಬೆಂಬಲಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಂಬರುವ 79ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ಈ ಕಾರ್ಯಕ್ರಮವನ್ನು ಸಮರ್ಪಿಸಲಾಗಿದೆ ಎಂದು ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ಏರಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ವಿವಿಧ ವಿಭಾಗಗಳಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಪುರುಷರ 5,000 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಕಂಚಿನ ಪದಕ ಗೆದ್ದಿದ್ದು 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಅವರು ಕ್ರೀಡಾಕೂಟದ ಒಂದೇ ಆವೃತ್ತಿಯಲ್ಲಿ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಮತ್ತು 5,000 ಮೀಟರ್ ಓಟದಲ್ಲಿ ಕಾಮನ್ವೆಲ್ತ್ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಸೋಮನ್ ರಾಣಾ ಚಿನ್ನ ಗೆದ್ದರು ಮತ್ತು ಶುಭಂ ಜುಯಲ್ ಪುರುಷರ ಶಾರ್ಟ್ಪುಟ್ F57 ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದರು. ಪುರುಷರ ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಪ್ರವೀಣ್ ಚಿತ್ರವೆಲ್ ಬೆಳ್ಳಿ ಪದಕ ಗೆದ್ದರೆ ಸೆಲ್ವ ಪ್ರಭು ತಿರುಮಾರನ್ ಕಂಚಿನ ಪದಕ ಗೆದ್ದರು. ಜುಡೋ ಮ್ಯಾಟ್ನಲ್ಲಿ ಉನ್ನತಿ ಶರ್ಮಾ 3ನೇ ಸ್ಥಾನಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ದಕ್ಷಿಣ ಆಫ್ರಿಕಾದ ಸ್ಕೈ ನೋಸ್ಟರ್ ಅವರನ್ನು ಇಫಾನ್ ಸೋಲಿಸುವ ಮೂಲಕ ಮಹಿಳೆಯರ 63 ಕೆಜಿಯ ಕಂಚಿನ ಪದಕವನ್ನು ಗೆದ್ದರು. ಕರಂಜಿತ್ ಸಿಂಗ್ ಮಾನ್ ಪುರುಷರ 90 ಕೆಜಿ ವಿಭಾಗದಲ್ಲಿ ನ್ಯೂಜಿಲೆಂಡ್ನ ಎಲಿಯಟ್ ಕಾನೋಲಿ ವಿರುದ್ದ ಗೆಲುವಿನೊಂದಿಗೆ ಕ್ವಾರ್ಟರ್ ಫೈನಲ್ ತಲುಪಿದರು. ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆಯ 7 ಚಿನ್ನ ಮತ್ತು 3 ಬೆಳ್ಳಿ ಪದಕಗಳೊಂದಿಗೆ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚಿನ್ನದ ಪದಕ ವಿಜೇತರಲ್ಲಿ ಅಂಕುಶ್ ವಂಗಲ್, ಪುರುಷರ 80 ಕೆಜಿ ಫೈನಲ್ನಲ್ಲಿ ಇಂಗ್ಲೆಂಡ್ನ ಡಿಮೇಜಿ ಶಿಟ್ಟು ಅವರನ್ನು 4-1 ಅಂತರದಿಂದ ಸೋಲಿಸಿದರೆ ಸಚಿನ್ ಸಿವಾಚ್ ಪುರುಷರ 60 ಕೆಜಿ ವಿಭಾಗದಲ್ಲಿ ನಮೀಬಿಯಾದ ಟ್ರಯಗೇನ್ ಮಾರ್ನಿಂಗ್ ಎನ್ ಡೆವೆಲೊ ಅವರನ್ನು 3-2 ಅಂತರದಿಂದ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಭಯೋತ್ಪಾದಕ ಮೂಲಸೌಕರ್ಯ ನಿರ್ಮೂಲನೆ ಮಾಡಿದರೆ ಮಾತ್ರ ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸಹಕಾರ, ಭಾರತ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಗೆ ಹಿನ್ನೆಲೆ ಯೋಜಿತ ಮಿಲಿಟರಿ ದಾಳಿ ಸ್ಥಗಿತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾಗೆ ಚೊಚ್ಚಲ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಗಂಟೆಗೆ.

1:25:35 ನೀವು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಭಾನುವಾರದ ವಿಶೇಷ ಸಂದೇಶ ನಮಗೆ ಸಂಗೀತ ನಿಮ್ಮಕಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಕೇಳುಗರೆ, ಇಂದಿನ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಇಷ್ಟದ ಗೀತೆ ಯಾವುದು, ಹಾಗೆ ಆ ಚಿತ್ರ ಯಾವುದು ಅನ್ನೋದನ್ನ ಸಂದೇಶದ ಮುಖಾಂತರ ನಮಗೆ ರವಾನಿಸಿ. ಆ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು, ನಿಮ್ಮ ಊರಿನ ಹೆಸರನ್ನ ನಮೂದಿಸೋದು ಮರಿಬೇಡಿ. ನಾನು ಸಂಖ್ಯೆಯನ್ನ ಹೇಳಿದ ನಂತರ ಕಳಿಸುವಂತಹ ಸಂದೇಶಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಈಗಾಗಲೇ ಬಹಳಷ್ಟು ಸಂದೇಶಗಳು ಬಂದಿವೆ, ಆದರೆ ದಯಮಾಡಿ ನಾನೀಗೊಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಆ ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನು ನಮಗೆ ರವಾನಿಸಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ ಹೇಗಿದೆ ನೋಟ್ ಮಾಡ್ಕೊಳ್ಳಿ, 9483091029483099102. ಈ ಸಂಖ್ಯೆಗೆ ನಿಮ್ಮಿಷ್ಟದ ಗೀತೆಗಳಿಗಾಗಿ ನೀವು ರಿಕ್ವೆಸ್ಟ್ ಕಳಿಸಬಹುದು. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM. ಮತ್ತೊಮ್ಮೆ ಸಂಖ್ಯೆ 9483091029.

ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ. ಇನ್ನು ಮುಂದೆ ಎರಡು ಹಾಡುಗಳು ಪ್ರಸಾರವಾಗಲಿವೆ, ಬ್ಯಾಕ್ ಟು ಬ್ಯಾಕ್ ಎರಡು ಚಿತ್ರದ ಗೀತೆಗಳು. ಮೊದಲ ಗೀತೆ ಪ್ರಸಾರವಾಗುತ್ತೆ ಬಂಗಾರದ ಹೂವು ಚಿತ್ರದಿಂದ, ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಕಂಠಸಿರಿಯಲ್ಲಿ. ಈ ಗೀತೆಗಾಗಿ ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಮುರುಗೋಡಿಂದ ನಾಗರಾಜ್ ಅವರು. ಹಾಗೆ ಇದೇ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರು ಅಂತ ಹೇಳಿದ್ರೆ ನಂಬರ್ ರನ್ನಿಂಗ್ ವಿತ್ 369 ಯಾರಿವರು, ಸರ್ವೇಶ ಮಠ ಪಟ್ಟಣ ಗ್ರಾಮದಿಂದ. ಇವರ ಹೆಸರು ಸರ್ವೇಶ ಅಂತ, ಪಟ್ಟಣ ಗ್ರಾಮ ಕಲಬುರಗಿ ಜಿಲ್ಲೆ, ಇಲ್ಲಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರ ನಂತರ ಮತ್ತೊಂದು ಗೀತೆ ಪ್ರಸಾರವಾಗುತ್ತೆ, ಯಾವುದು ಅಂತ ಹೇಳಿದ್ರೆ ಗಡಿಬಿಡಿ ಗಂಡ ಈ ಚಿತ್ರದಿಂದ. ಈ ಗೀತೆಗಾಗಿ ನಮಗೆ ರಿಕ್ವೆಸ್ಟ್ ಅನ್ನು ಕಳಿಸಿದವರು ಹರೀಶ್ ತೇಲ್ಕರ್ ಅವರು, ಗುತ್ತಲ ಪಟ್ಟಣ ಹಾವೇರಿ ಜಿಲ್ಲೆ ಇಲ್ಲಿಂದ. ಈ ಎರಡು ಹಾಡುಗಳು ನಿಮಗಾಗಿ ಬ್ಯಾಕ್ ಟು ಬ್ಯಾಕ್. ಕೇಳುಗರೆ, ನೀವು ಸಹ ಇದೇ ರೀತಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9483091092948309102.

ಇದುವರೆಗೂ ಮುತ್ತಣ್ಣ ಚಿತ್ರದಿಂದ ಒಂದು ಸುಂದರವಾದಂತಹ ಗೀತೆಯನ್ನ ಕೇಳಿದ್ರಿ. ಈ ಗೀತೆಗಾಗಿ ನಮಗೆ ರಿಕ್ವೆಸ್ಟ್ ಅನ್ನ ಕಳಿಸಿದವರು ನಾರಾಯಣಾಚಾರ್ಯ ಅವರು, ಹುಣಸೂರು ಮುಳ್ಳೂರು ಇಲ್ಲಿಂದ. ಹಾಗೆ ಕಾರ್ಯಕ್ರಮದ ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ, ಯಾವ ಚಿತ್ರದಿಂದ ಅಂತ ನೋಡೋದಾದ್ರೆ ಶಂಕರ್ ಗುರು ಈ ಚಿತ್ರದಿಂದ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೆ ವಾಣಿ ಜೈರಾಮ್ ಅವರು. ಈ ಚಿತ್ರದ ಒಂದು ಸುಂದರ ಗೀತೆಗಾಗಿ ನಮಗೆ ರಿಕ್ವೆಸ್ಟ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಶ್ವೇತಾ ಎಸ್ ರಾವ್ ಅವರು ಸುಳ್ಯ ಇಲ್ಲಿಂದ. ಆತ್ಮೀಯರೇ, ನೀವು ಸಹ ನಿಮ್ಮ ಇಷ್ಟದ ಗೀತೆಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9484309109

ಕಾರ್ಯಕ್ರಮದ ಮುಂದಿನ ಗೀತೆ ಜಯಂತ್ ಕಾಯ್ಕಿಣಿಯವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಮಳೆಯಲಿ ಜೊತೆಯಲಿ ಚಿತ್ರದಿಂದ. ಈ ಹಾಡಿಗಾಗಿ ನಮಗೆ ರಿಕ್ವೆಸ್ಟ್ ಅನ್ನು ಕಳಿಸಿದವರು ನಾಗರತ್ನ ಅವರು, ರಾಜಾಜಿನಗರ ಇಲ್ಲಿಂದ. ಈ ಹಾಡಿನ ನಂತರ ಮತ್ತೊಂದು ಸುಂದರ ಗೀತೆ ಪ್ರಸಾರವಾಗಲಿದೆ. ಯಾವ ಚಿತ್ರದಿಂದ ಅಂತ ಹೇಳಿದ್ರೆ ಅತಿ ಮಧುರ ಅನುರಾಗ. ಈ ಗೀತೆಗಾಗಿ ನಮಗೆ ರಿಕ್ವೆಸ್ಟ್ ಅನ್ನು ಮಾಡಿದ್ದಾರೆ ಚಿದಾನಂದ ಅವರು, ಟಿ ಬಿ ಸರ್ಕಲ್, ಹೊಸದುರ್ಗ ಇಲ್ಲಿಂದ.

0: ಪೋಸ್ಟ್ಮ್ಯಾನ್ ಅಣ್ಣ, ಕಾಗದ ಓದೊಂದು ಹಾಡ್ತಾ ಇದೆಯಲ್ಲಣ್ಣ.
1: ಕಣ್ಕಂಡೋರ ಕಾಗದನೆಲ್ಲ ಓದಿದ್ದಕ್ಕೆ ಊರಿಂದ ಊರಿಗೆ ಎತ್ತಂಗಡಿ ಮಾಡಿರೋದು. ಅದಕ್ಕೆ ಓದಲ್ಲಪ್ಪ, ಹಾಡ್ತೀನಿ.

ಗಣೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದ ಕೊನೆಯ ಒಂದು ಸುಂದರ ಗೀತೆ ಮೂರು ಜನ್ಮ ಚಿತ್ರದಿಂದ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆಗಾಗಿ ನಮಗೆ ರಿಕ್ವೆಸ್ಟ್ ಕಳಿಸಿದವರು ನರಸಿಂಹ ಅವರು, ಆರ್ ಎಂ ಸಿ ಯಾರ್ಡ್ ಭೈರೇಗೌಡ, ನಿಖಿಲ್, ವಿದ್ಯಾ, ಭವ್ಯ ಅವರು ಲಗ್ಗೆರೆ ಇಲ್ಲಿಂದ.

ಇಂದಿನ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ನಮ್ಮ ಪ್ರೀತಿಯ ಕೇಳಿಕರು ಸಂದೇಶಗಳನ್ನ ರವಾನಿಸಿದ್ರು. 30 ನಿಮಿಷಗಳ ಅವಧಿಯಲ್ಲಿ ಎಲ್ಲರ ಗೀತೆಗಳನ್ನ ಪ್ರಸಾರ ಮಾಡೋದಕ್ಕೆ ಸಾಧ್ಯವಾಗಿಲ್ಲ, ಕೆಲವು ಆಯ್ದ ಗೀತೆಗಳನ್ನು ಮಾತ್ರ ನಿಮಗೆ ಕೇಳಿಸಲಾಯಿತು. ಯಾರು ಸಹ ಬೇಸರ ಮಾಡಿಕೊಳ್ಳೋದು ಬೇಡ, ಮತ್ತೆ ಮುಂದಿನ ವಾರ ಶನಿವಾರ ಮತ್ತು ಭಾನುವಾರ ಇದೇ ಸಮಯಕ್ಕೆ 1:20 2 ಗಂಟೆಯವರೆಗೂ ನಿಮಗಾಗಿ ಕಾಯ್ತಾ ಇರುತ್ತೆ ಕಾರ್ಯಕ್ರಮ ಸಂದೇಶ ನಮಗೆ ಸಂಗೀತ ನಿಮಗೆ ಕೇಳ್ತಾ ಇರಿ ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್ 102.9

0: ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಕಾವೇರಿ ಜಲ ವಿವಾದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ಕನ್ನಡಿಗರ ಹಿತ ಕಾಯಲು ಬದ್ಧ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ಬಿವೈ ವಿಜಯೇಂದ್ರ ಮನವಿ. ನೀರು ವ್ಯರ್ಥವಾಗದಂತೆ ಕಾಲುವೆಗಳ ತ್ವರಿತ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನ. ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಇಂದು ಲಿಖಿತ ಪರೀಕ್ಷೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಕಾವೇರಿ ನದಿ ನೀರಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವಪಕ್ಷ ಸಭೆ ನಡೆಯಿತು. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ, ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಜಲ, ನಾಡು, ನುಡಿ ವಿಚಾರ ಬಂದಾಗ ಎಲ್ಲರೂ ಪಕ್ಷಭೇದ ಮರೆತು ಒಗ್ಗಟ್ಟಿನಿಂದ ನಿಲ್ಲಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕಾವೇರಿ ಜಲವಿವಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ನಡೆದ ಸರ್ವಪಕ್ಷ ಸಭೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾವೇರಿ ವಿಚಾರವಾಗಿ ರಾಜ್ಯಕ್ಕೆ ತಲೆದೋರಿರುವ ಸಮಸ್ಯೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಇಂದು ಚರ್ಚಿಸಿ ಸಮಾಲೋಚನೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಎಲ್ಲ ಕಾನೂನಾತ್ಮಕ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಕನ್ನಡಿಗರ ಹಿತ ಕಾಯಲು ಬದ್ಧರಿದ್ದೇವೆ ಎಂದು ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಜನರ ಹಿತ ಕಾಪಾಡುವಂತಹ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪತ್ರ ಬರೆದಿದ್ದಾರೆ. ತಮಿಳುನಾಡಿಗೆ ಗೌರವ ನೀಡುತ್ತಾ ಕರ್ನಾಟಕದ ಹಿತಾಸಕ್ತಿ ರಕ್ಷಿಸುವ ಮೂಲಕ ಉಭಯ ರಾಜ್ಯಗಳ ಐತಿಹಾಸಿಕ ಬಾಂಧವ್ಯಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಜೋಸೆಫ್ ವಿಜಯ್ ನಿಲುವು ತೆಗೆದುಕೊಳ್ಳುವ ವಿಶ್ವಾಸವಿದೆ ಎಂದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭೇಟಿ ವೇಳೆಯಲ್ಲಿ ಕರ್ನಾಟಕದ ರೈತರು ಹಾಗೂ ನಾಗರಿಕರ ಹಿತರಕ್ಷಣೆಗೆ ಗಮನ ಹರಿಸಬೇಕಾಗಿದೆ ಎಂದು ಅವರು ಒತ್ತಾಯಿಸಿದರು. ಕಾವೇರಿ ಮಹಾನಗರ ಬೆಂಗಳೂರು ಮತ್ತು ಅಚ್ಚುಕಟ್ಟು ಪ್ರದೇಶದ ಅನೇಕ ಪಟ್ಟಣಗಳ ಕೋಟ್ಯಂತರ ಜನರ ಜೀವನಾಡಿಯಾಗಿದೆ. ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಕನ್ನಡಿಗರು ಮತ್ತು ತಮಿಳರು ಕುಡಿಯುವ ನೀರಿಗಾಗಿ ಕಾವೇರಿಯನ್ನೇ ಅವಲಂಬಿಸಿದ್ದಾರೆ ಎಂದರು. ಬರದ ಸಂದರ್ಭದಲ್ಲಿ ರೈತರು ನಾಗರಿಕರು ನೀರಿಗಾಗಿ ಸಂಕಷ್ಟಪಡುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಮೇಕೆದಾಟು ಯೋಜನೆಗೂ ಸಹಕಾರ ನೀಡಬೇಕಾಗಿದೆ ಎಂದು ಅವರು ಮನವಿ ಮಾಡಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯ ಕಾರ್ಯಾಲಯದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಮತ್ತು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಬಿಜೆಪಿ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ, ಸಂಸದ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಸಂತ ಶಿರೋಮಣಿ ಗುರು ಶ್ರೀ ರವಿದಾಸರ 650ನೇ ವರ್ಷದ ಜಯಂತಿ ಅಂಗವಾಗಿ ದೇಶಾದ್ಯಂತ ಶ್ರೀ ಗುರು ರವಿದಾಸ್ ಮಹಾರಾಜ್ ಅವರ ಕಳಶ ವಂದನೆ ಅಭಿಯಾನ ಹಾಗೂ ಯಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಎಲ್ಲಾ ರಾಜ್ಯಗಳಿಗೆ ಪವಿತ್ರ ಕಳಶವನ್ನು ಕಳುಹಿಸಿದ್ದು, ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಳಶವನ್ನು ಸ್ವೀಕರಿಸಿದರು. ಬಳಿಕ ಅವರು ಮಾತನಾಡಿ, ಸಮ ಸಮಾಜ ನಿರ್ಮಾಣ ಮಾಡಬೇಕು ಎಂಬ ಸಂದೇಶವನ್ನು ರಾಜ್ಯದ ಮೂಲೆ ಮೂಲೆಗೆ ಹರಡಲಿದ್ದಾರೆ. ಈ ಸಂಬಂಧ ಜಾಗೃತಿ ಮೂಡಿಸಲು ಎಲ್ಲಾ ಕಾರ್ಯಗಳನ್ನು ಪಕ್ಷದ ಕಾರ್ಯಕರ್ತರು ಮಾಡಲಿದ್ದಾರೆ ಎಂದರು. ರಾಜ್ಯ ಉಸ್ತುವಾರಿ ಡಾ ರಾಧಾ ಮೋಹನ್ ದಾಸ್ ಸಿಂಗ್, ಸಹ ಉಸ್ತುವಾರಿ ಪಿ ಸುಧಾಕರ್ ರೆಡ್ಡಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.
0: ಮಂಡ್ಯ ಕೊಡಗಿನಲ್ಲಿ ಭಾರಿ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಂಗ್ರಹ ಸಾಮರ್ಥ್ಯದ ಕೆಆರ್ಎಸ್ ಜಲಾಶಯದಲ್ಲಿನ ಇಂದಿನ ನೀರಿನ ಮಟ್ಟ 96.90 ಅಡಿ ಇದೆ. ಕೊಡಗು ಮತ್ತು ಕಬಿನಿ ಜಲಾಶಯದಿಂದ ಹೆಚ್ಚಿನ ನೀರು ಹರಿದು ಬರುತ್ತಿರುವುದರಿಂದ ಅಣೆಕಟ್ಟಿನ ನೀರಿನ ಒಳಹರಿವು 20,477 ಕ್ಯೂಸೆಕ್ಸ್ ಇದೆ. ನೀರಿನ ಹೊರಹರಿವು 1,766 ಕ್ಯೂಸೆಕ್ಸ್ ಇದೆ. ರೈತರ ಹಿತದೃಷ್ಟಿಯಿಂದ ಕಾಲುವೆಯ ದುರಸ್ತಿ ಹಾಗೂ ನಿರ್ವಹಣಾ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಯಾವುದೇ ರೀತಿಯ ನೀರು ವ್ಯರ್ಥವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯಿಂದ ಜಿಆರ್ಬಿಸಿ ಕಾಲುವೆಗೆ ನೀರು ಎತ್ತುವ ಯೋಜನೆಯ ಪಂಪ್ ಹೌಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಸಚಿವರು, ನೀರು ಪೋಲಾಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಘೋಡಗೇರಿ, ಮೇಲ್ಮಟ್ಟಿ, ಗೋಡಚಿನಮಲ್ಕಿ ಸೇರಿದಂತೆ ಜಿಆರ್ಬಿಸಿ ಕಾಲುವೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಕಾಲುವೆಯ ದುರಸ್ತಿ ಕಾಮಗಾರಿಗಳು, ನೀರಿನ ಸೋರಿಕೆ ಉಂಟಾಗಿರುವ ಸ್ಥಳಗಳು ಹಾಗೂ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ರಾಜ್ಯಾದ್ಯಂತ ಇಂದು ನಾಗರಿಕ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ಲಿಖಿತ ಪರೀಕ್ಷೆ ನಡೆಯುತ್ತಿದೆ. ಸುಗಮ ಪರೀಕ್ಷೆಗಾಗಿ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ 61 ಕೇಂದ್ರಗಳಲ್ಲಿ ಸುಮಾರು 25,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 7 ಪರೀಕ್ಷಾ ಕೇಂದ್ರಗಳಲ್ಲಿ 3,463 ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು, ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ದಾವಣಗೆರೆ ನಗರದ ಒಟ್ಟು 19 ಪರೀಕ್ಷಾ ಕೇಂದ್ರಗಳಲ್ಲಿ ಆಯೋಜಿಸಲಾದ ಈ ಪರೀಕ್ಷೆಗೆ ಅಭ್ಯರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪರೀಕ್ಷೆಗಾಗಿ 11,031 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದರು. ಈ ಪೈಕಿ 559 ಅಭ್ಯರ್ಥಿಗಳು ಗೈರಾಗಿದ್ದಾರೆ ಎಂದು ವರದಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 9 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತಿದ್ದು, ಒಟ್ಟು 4,526 ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ಪರಿಶಿಷ್ಟ ಪಂಗಡದ ರೈತರಿಗೆ ಲಾಭದಾಯಕ ಸುಸ್ಥಿರ ಸಮಗ್ರ ಕೃಷಿ ಪದ್ಧತಿ ಕುರಿತು 3 ದಿನಗಳ ಉಚಿತ ವಸತಿಯುಕ್ತ ತರಬೇತಿಯನ್ನು ಇದೇ 5 ರಿಂದ 2 ದಿನ ಆಯೋಜಿಸಲಾಗಿದೆ. ತರಬೇತಿ ವೇಳೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ ಆರ್ ರಜನಿಕಾಂತ್ ಸುಸ್ಥಿರ ಇಳುವರಿ ಹಾಗೂ ಪರ್ಯಾಯ ಬೆಳೆಗಳ ಕುರಿತು ಮಾಹಿತಿ ನೀಡಲಿದ್ದಾರೆ. ಹಿರಿಯ ಪಶು ವೈದ್ಯಾಧಿಕಾರಿ ಡಾ ನಾಗರಾಜ್ ವೈಜ್ಞಾನಿಕ ಹೈನುಗಾರಿಕೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಹಾಗೂ ಪ್ರಗತಿಪರ ಕೃಷಿಕ ಇಂದೂಧರ ಅವರು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗಳ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಆಸಕ್ತ ಪರಿಶಿಷ್ಟ ಪಂಗಡದ 43 ರೈತರು ತಮ್ಮ ಹೆಸರನ್ನು ನಾಳೆಯೊಳಗೆ ನೋಂದಾಯಿಸಿಕೊಳ್ಳಬೇಕಾಗಿದೆ. ನೋಂದಣಿಗಾಗಿ 8777931058 ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರು ಹಾಗೂ ಸಂಸ್ಥೆಗಳಿಗೆ ನೀಡಲಾಗುವ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಾಯಕ ನಿರ್ದೇಶಕಿ ರಶ್ಮಿ ತಿಳಿಸಿದ್ದಾರೆ. ಶಿಕ್ಷಣ, ಸಾಹಿತ್ಯ, ಕಲೆ, ಕಾನೂನು, ಕ್ರೀಡೆ, ಪ್ರತಿಭೆ ಹಾಗೂ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿರಿಯ ನಾಗರಿಕರಿಗೆ 6 ವೈಯಕ್ತಿಕ ಪ್ರಶಸ್ತಿ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ 1 ಸಂಸ್ಥೆ ಸೇರಿದಂತೆ ಒಟ್ಟು 7 ಪ್ರಶಸ್ತಿಗಳನ್ನು ನೀಡಲಾಗುವುದು. ಅರ್ಹ ಹಿರಿಯ ನಾಗರಿಕರು ಮತ್ತು ಸಂಸ್ಥೆಗಳು ನಮೂನೆ 1 ಮತ್ತು 2 ರಲ್ಲಿ ದ್ವಿಪ್ರತಿಯಲ್ಲಿ ಅರ್ಜಿ ಸಲ್ಲಿಸಬೇಕು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ಜಲ ವಿವಾದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ಕನ್ನಡಿಗರ ಹಿತ ಕಾಯಲು ಬದ್ಧ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ವಿವೈ ವಿಜಯೇಂದ್ರ ಮನವಿ. ನೀರು ವ್ಯರ್ಥವಾಗದಂತೆ ಕಾಲುವೆಗಳ ತ್ವರಿತ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನ. ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಇಂದು ಲಿಖಿತ ಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹುಡುಗ ಹುಡುಗ ಹುಡುಗಿ ಚೈತ್ರ. ವಿವಿಧ ಭಾರತಿ ಕೇಳ್ಕೊಂಡೆ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದೀನಿ. ನೀವು ಅಷ್ಟೇನೆ ವಿವಿಧ ಭಾರತಿ ಕೇಳ್ತಾ ಇರಿ. ಇಲ್ಲಿ ಬರೋ ಎಲ್ಲಾ ಹಾಡುಗಳನ್ನ ಕೇಳಿ, ಎಂಜಾಯ್ ಮಾಡಿ.
1: ಅಲೆ ಅಲೆ ತೇಲಿ ತೇಲಿ ಸಿಹಿ ಸಿಹಿ ಇಂಪನ್ನ ತರುತ್ತಿದೆ ದಿನವೂ ನಮ್ಮ ವಿವಿಧ ಭಾರತಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ ವಿವಿಧ ಭಾರತಿ ವಿವಿಧ ಭಾರತಿ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 2:41 ಇನ್ನೀಗ ಕಾರ್ಯಕ್ರಮ ಚಿತ್ರತಾನ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಎಲ್ಲಾ ಗೀತೆಗಳನ್ನ ನೀವು ಕೇಳಬಹುದು. ಇಂದಿನ ಚಿತ್ರತಾನ ಕಾರ್ಯಕ್ರಮದ ಚಿತ್ರ ಯಾವುದು ಅಂತ ಹೇಳಿದ್ರೆ ಮುಂಗಾರು ಮಳೆ 2 ಚಿತ್ರದ ಗೀತೆ ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ.

ಆರ್ ಗಣೇಶ್, ನೇಹಾ ಶೆಟ್ಟಿ, ವಿ ರವಿಚಂದ್ರನ್ ಅವರು ಅಭಿನಯಿಸಿದಂತಹ ಈ ಮುಂಗಾರು ಮಳೆ ಇಟ್ಟು ಚಿತ್ರದ ಸುಂದರ ಗೀತೆಯನ್ನ ಬರೆದವರು ಜಯಂತ್ ಕಾಯ್ಕಿನಿ ಅವರು. ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ ಅವರದಾಗಿತ್ತು. ಹಾಡಿದಂತಹ ಕಲಾವಿದರು ಅರ್ಮಾನ್ ಮಲ್ಲಿಕ್. ಕಾರ್ಯಕ್ರಮದ ಮುಂದಿನ ಗೀತೆ ಜಯಂತ್ ಕಾಯ್ಕಿಣಿ ಅವರದೇ ಸಂಗೀತ ರಚನೆ, ಹಾಗೆ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿದೆ. ಇಂದಿನ ಚಿತ್ರತಾನ ಕಾರ್ಯಕ್ರಮದ ಚಿತ್ರ ಮುಂಗಾರು ಮಳೆ ಇಟ್ಟು.

ಆತ್ಮೀಯರೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 3 ಗಂಟೆಗೆ ಸರಿಯಾಗಿ ಹಿಂದಿಯಲ್ಲಿ ಸಖಿ ಸಹೇಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆನಂತರ 4 ಗಂಟೆಯಿಂದ 5 ಗಂಟೆಯವರೆಗೂ ವಿಶೇಷ ಕಾರ್ಯಕ್ರಮ ಪರಿಮಳ ಕೇಳ್ತಾ ಇರಿ 102.9 FM.

ಸರಿಯಾಗಿ 4:15. ಇನ್ನೀಗ ನಿಮ್ಮದೇ ಕಾರ್ಯಕ್ರಮ ಮುಕ್ತ ಮಾತುಕತೆಯ ಪರಿಮಳ. ಭಾನುವಾರದ ವಿಶೇಷ ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪಾ.

ಹಳ್ಳಿಯ ಹಾಡುಗಳನ್ನ ಕೇಳ್ತಾ ಇದ್ರೆ ಸಮಯ ಸಾಗೋದೇ ಗೊತ್ತಾಗೋದಿಲ್ಲ. ಹಳ್ಳಿಯ ಹಾಡುಗಳು ಅಷ್ಟು ಅರ್ಥಪೂರ್ಣವಾಗಿರುತ್ತೆ. ಹಾಗೆ ಹಳ್ಳಿಯಲ್ಲಿ ಚಿತ್ರೀಕರಣ ಮಾಡಿದಂಥ ನಮ್ಮ ಕನ್ನಡ ಚಿತ್ರಗೀತೆಗಳು ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷ.

ಸಂಜೆ ಸೂರ್ಯನ ಜೊತೆ ಜೊತೆಗೆ ಕೆಂಪಾದಂತಹ ಹಳ್ಳಿಯ ವಾತಾವರಣ ನೋಡ್ತಾ ಇದ್ದ ಹಾಗೆ ನಮ್ಮ ಹಾಡುಗಾರನಿಗೆ ಅನಿಸಿದಂತಹ ಮಾತುಗಳನ್ನ ಕೇಳಿದ್ರೆ ಎಲ್ಲಿತ್ತಲೂ ಬಂದವರು ಚಿತ್ರದಿಂದ ಕೇಳುಗರೆ. ಮೊದಲೆಲ್ಲ ಹಳ್ಳಿ ಜೀವನ ಅಂತ ಹೇಳಿದ್ರೆ ಅಲ್ಲಿ ಆಧುನಿಕ ಸೌಲಭ್ಯ ಇಲ್ಲ ಅಂತಾನೆ ಹೇಳ್ತಾ ಇದ್ರು. ಆದರೆ ಈಗ ಕಾಲ ಬದಲಾಗಿದೆ, ಹಳ್ಳಿಯ ಬದುಕಿನಲ್ಲೂ ಸಹ ಆಧುನಿಕ ಶೈಲಿ ಹಸನಾಗಿ ಬಂದು ಸೇರಿಕೊಂಡ್ಬಿಟ್ಟಿದೆ. ಆದರೂ ಸಹ ಶುದ್ಧವಾದಂಥ ಗಾಳಿ, ಶುದ್ಧವಾದಂಥ ನೀರು, ಆಹಾರ ಎಲ್ಲವೂ ಒಂದೊಳ್ಳೆ ಗುಣಮಟ್ಟದಲ್ಲಿ ಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ ಅರಸಿ ಹೋಗುವಂಥ ತುಂಬ ಜನ ಇದ್ದಾರೆ. ಆ ಜೀವನ ಬೇಕು ಅಂತ, ಅದೇ ಹಳ್ಳಿ ಜೀವನ. ಆ ಹಳ್ಳಿಯ ಜೀವನದಲ್ಲಿ ಆ ಲಾಲಿಯ ಹಾಡು ಹಾಗೆ ಲಾವಣಿಯ ಲಾಲಿತ್ಯವನ್ನ ಕೇಳ್ತಾ ಬೆಳೆದವರೇ ನಿಜವಾಗ್ಲೂ ಅದೃಷ್ಟವಂತರು.

ನಗರದ ಜೀವನಕ್ಕೆ ಹೋಲಿಸ್ಕೊಂಡ್ರೆ ಹಳ್ಳಿಯ ಬದುಕು ತುಂಬಾ ಸುಖಕರವಾಗಿತ್ತೆ ಅಂತ ತುಂಬಾ ಜನ ಹೇಳ್ತಾರೆ. ಆದ್ರೆ ಹಳ್ಳಿಯಲ್ಲಿರುವಂತಹ ಕೆಲವರು ಇಲ್ಲ, ಸಾಧ್ಯ ಇಲ್ಲ ಅಂತ ಕೂಡ ಹೇಳ್ತಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇವತ್ತಿಗೂ ತುಂಬಾ ಜನರಿಗೆ ಸಿಕ್ಕೇ ಇಲ್ಲ. ಆದ್ರೂ ಹಳ್ಳಿಯ ಸೊಬಗನ್ನ ಬಹಳ ಸುಂದರವಾಗಿ ಚಿತ್ರೀಕರಣ ಮಾಡಿದರೆ ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕರು ಹಲವಾರು ಜನರು, ಹಾಗೆ ಈ ಛಾಯಾಗ್ರಹಣ ಮಾಡಿರೋರಿಗೆ ನಾವು ಸಲ್ಯೂಟನ್ನು ಹೊಡಿಲೇಬೇಕು. ಹಳ್ಳಿಯ ಸೊಬಗನ್ನು ಉನ್ನತ ಮಟ್ಟಕ್ಕೆ ಏರಿಸಿದವರು ನಮ್ಮ ಛಾಯಾಗ್ರಾಹಕರು, ಕೊರಿಯೋಗ್ರಾಫರ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಗರದ ಜೀವನ ಎಷ್ಟು ಚೆಂದವೋ ಹಳ್ಳಿಯ ಬದುಕು, ಹಳ್ಳಿಯಲ್ಲಿ ಸಿಗುವ ಸೌಂದರ್ಯವೂ ಸಹ ಅಷ್ಟೇ ಚೆಂದ. ಅದಕ್ಕೂ ಮಿಗಿಲಾಗಿ ಹಳ್ಳಿಯಲ್ಲಿ ನಮಗೆ ಬೇಕಾದವರು ಸಿಕ್ಕಿದ್ರೆ ಅದು ಇನ್ನೂ ಚೆಂದ.

ಕೇಳ್ತಾ ಕೇಳ್ತಾ ನಮ್ಮ ಕಿಡಿಗ್ರಬ್ರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಹೌದೌದು, ನೀವ್ ಹೇಳೋದೇನೋ ಸತ್ಯ. ಹಳ್ಳಿ ಚಂದವೇ, ನಮಗ್ ಬೇಕಾದವರು ಹಳ್ಳಿಯಲ್ಲಿ ಸಿಕ್ಕರೆ ಇನ್ನೂ ಚಂದಾನೆ, ಆದ್ರೆ ಸಿಕ್ಕಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹೌದಲ್ಲ, ನಮಗೆ ಬೇಕಾದವರು ಅದೇ ಹಳ್ಳಿಯಲ್ಲಿ, ಆ ಚಂದದ ಹಳ್ಳಿಯಲ್ಲಿ ಚಂದದ ಹುಡುಗ ಹುಡುಗಿ ಸಿಕ್ಕರೆ ಏನ್ ಮಾಡ್ಬೋದು ಅನ್ನೋಂಥ ಪ್ರಶ್ನೆಗೆ ನನಗೂ ಉತ್ತರ ಗೊತ್ತಿಲ್ಲ. ಆದ್ರೆ ನಮ್ಮ ಚಿ ಉದಯಶಂಕರ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ.

ಪರಿಮಳ ಕಾರ್ಯಕ್ರಮದಲ್ಲಿ ಹಳ್ಳಿ ಸೊಬಗಿನ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ಕಾರ್ಯಕ್ರಮದ ಕುರಿತಾಗಿ ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಟ್ಟಿಗೆ ಶೇರ್ ಮಾಡಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9483091209 4830910029.

ಹಳ್ಳಿ ಸೊಗಡಿನ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ. ಆತ್ಮೀಯರೇ, ಈ ಆಚಾರ ವಿಚಾರ ಇದರ ವಿಚಾರಕ್ಕೆ ಬಂದ್ರೆ ನಮ್ಮ ಹಳ್ಳಿ ಜೀವನದಲ್ಲಿ ನಮ್ಮ ಜನರು ಸಂಸ್ಕೃತಿಗೆ ಹೆಚ್ಚು ಒಲವನ್ನ ತೋರಿಸ್ತಾರೆ. ದೈವ ದೇವರುಗಳ ಆಚರಣೆ ತುಂಬಾ ಭಕ್ತಿಪೂರ್ವಕವಾಗಿ ನಡೆಯುತ್ತೆ ಹಳ್ಳಿಗಾಡಿನ ಬದುಕಿನಲ್ಲಿ.

ಹಳ್ಳಿ ಸೊಗಡಿನ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮದಲ್ಲಿ. ಆತ್ಮೀಯರೇ, ಕಾಕನಕೋಟೆ ಈ ಚಿತ್ರವನ್ನ ನೋಡಿದಂತಹ ಎಲ್ಲರಿಗೂ ಅರ್ಥವಾಗುತ್ತೆ ನಮ್ಮ ಪ್ರಕೃತಿ ಅದೆಷ್ಟು ಸುಂದರವಾಗಿದೆ ಅಂತ. ಚಿತ್ರದ ಜೊತೆಗೆ ಚಿತ್ರದ ಇರುವಂತಹ ಗೀತೆಗಳು ಸಹ ಅಷ್ಟೇ ಸುಂದರವಾಗಿವೆ. ಈ ಚಿತ್ರಕ್ಕೆ ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರ ರಚನೆಯ ಒಂದು ಗೀತೆಯನ್ನು ಅಳವಡಿಸಿಕೊಂಡಿರೋದು ವಿಶೇಷ ಅಂತಲೇ ಹೇಳಬಹುದು. ಆ ಸುಂದರ ಗೀತೆ, ಸುಂದರ ಹಳ್ಳಿಯ ಪರಿಸರದ ಗೀತೆ ನಿಮಗಾಗಿ.

ಗ್ರಾಮೀಣ ಪ್ರದೇಶದ ಭಾಗದಲ್ಲಿ ಕೇವಲ ಪ್ರಕೃತಿ ಮಾತ್ರ ಸೌಂದರ್ಯದಿಂದ ತುಂಬಿರೋದಿಲ್ಲ, ಅಲ್ಲಿರುವಂತಹ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ಸೌಂದರ್ಯ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಮನೆಗಳು, ಹಳ್ಳಿಗಳಲ್ಲಿ ಆ ಮನೆಗಳನ್ನು ನೋಡೋದೇ ಚೆಂದ. ನಮ್ಮ ಗೀತ ರಚನೆಕಾರರೊಬ್ಬರು ಆ ಮನೆಗಿಂತ ಹೆಚ್ಚಾಗಿ ಆ ಮನೆಯಲ್ಲಿರುವಂತಹ ಒಂದು ಕಂಬದ ಬಗ್ಗೆ ಅದೆಷ್ಟು ಸುಂದರ ವರ್ಣನೆಯನ್ನು ಮಾಡಿದ್ದಾರೆ ಗೊತ್ತಾ? ಗೋಪಾಲ ಯಾಜ್ಞಿಕ್ ಅವರು ಬರೆದಿರುವಂತಹ ಈ ಸಾಲುಗಳಿಗೆ ಸಂಗೀತ ಸಂಯೋಜನೆ ಮಾಡಿದವರು ಸಿ ಅಶ್ವಥ್ ಅವರು. ಆ ಕಂಬದ ಮೇಲಿನ ಪ್ರತಿಯೊಂದು ಕೆತ್ತನೆಯನ್ನು ಸಹ ಕವಿ ಹೃದಯ ಹೇಗೆ ನೋಡುತ್ತೆ ಅನ್ನೋದು ಈ ಗೀತೆಯಲ್ಲಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ.
2: ಹಳ್ಳಿ ಸೊಬಗಿನ ಚಿತ್ರಗೀತೆಗಳನ್ನ ಒಳಗೊಂಡಿರುವಂತಹ ಪರಿಮಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಕಾರ್ಯಕ್ರಮ ಕೇಳ್ತಾ ಶಕುಂತಲಾ ಶಂಕರ್ ಅವರು ಮಂಡ್ಯದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶ್ರೀನಿವಾಸ್ ಅವರು ಶಿಡ್ಲಘಟ್ಟದಿಂದ ಸಂದೇಶವನ್ನ ಕಳಿಸಿದ್ರೆ ಹಳ್ಳಿ ಜನರ ಮನಸ್ಸು ತುಂಬಾ ಮೃದು ಅಂತ ಹೇಳ್ತಿದ್ದಾರೆ ಚಂದುಲಾಲ್ ಅವರು ಕಲಬುರಗಿಯಿಂದ. ಹಳ್ಳಿ ಅಂತ ಹೇಳಿದ್ರೆ ನೆಮ್ಮದಿ, ಹಳ್ಳಿ ಅಂತ ಹೇಳಿದ್ರೆ ಶಾಂತಿ, ಹಳ್ಳಿ ಅಂತ ಹೇಳಿದ್ರೆ ತಂಪಾದ ಗಾಳಿ, ಹಳ್ಳಿ ಅಂತ ಹೇಳಿದ್ರೆ ಒಗ್ಗಟ್ಟು, ಇಷ್ಟು ಸಾಕಲ್ವಾ ನೆಮ್ಮದಿಯಿಂದ ಬಾಳೋದಿಕ್ಕೆ ಅಂತ ಕೇಳ್ತಾ ಇದ್ದಾರೆ ಹನುಮಂತಪ್ಪ ಮಡಿವಾಳ್ ಅವರು ಜಗಳೂರು ಇಲ್ಲಿಂದ. ಹಾಗೆ ಕಾರ್ಯಕ್ರಮ ಕೇಳ್ತಾ ಕವಿತಾ ಅವರು ಸಹ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಳ್ಳಿಯಲ್ಲಿ ಮದುವೆಗಳನ್ನ ನೋಡೋದಕ್ಕೆ ಚಂದ ಅಂತ ಕೂಡ ಹೇಳ್ತಿದ್ದಾರೆ. ಹೌದಲ್ವಾ? ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದು ಮದುವೆಯನ್ನ ಹೋಗಿದ್ದೆ, ಮದುವೆಯ ಶಾಸ್ತ್ರಕ್ಕೆ ಹೋಗಿದ್ದೆ. ಆ ಶಾಸ್ತ್ರದಲ್ಲಿ ಈ ಸೋಬಾನೆ ಪದಗಳನ್ನ ಹಾಡೋದಕ್ಕೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಪ್ಲೇ ಮಾಡಿದ್ರು ಸೋಬಾನೆ ಪದವನ್ನು. ಆದರೆ ಹಳ್ಳಿಕಾಡಿನಲ್ಲಿ ಈ ಸೋಬಾನೆ ಪದ ಹಾಡೋರಿಗೆ ಒಂದು ವಿಶೇಷವಾದಂಥ ಸ್ಥಾನಮಾನವಿತ್ತು. ಮದುವೆ ಮುಂಜಿ ಇರ್ಬೋದು ಅಥವಾ ಯಾವುದೇ ಶುಭ ಕಾರ್ಯ ಇರ್ಬೋದು, ಆ ಸೋಬಾನೆ ಪದಗಳನ್ನು ಹಳ್ಳಿಯಲ್ಲಿ ಹಳ್ಳಿಕರ ಬಾಯಲ್ಲಿ ಕೇಳೋದೇ ಚೆಂದ.

ಇತ್ತೀಚೆಗಂತೂ ಹಳ್ಳಿಗಳು ಅಂತ ಹೇಳಿದ್ರೆ ಅವು ಹಳ್ಳಿಗಳ ಹಾಗೆ ಕಾಣೋದೇ ಇಲ್ಲ, ಒಂದು ಈ ನಗರದ ಭಾಗವಾಗಿ ಕಾಣಿಸುತ್ತೆ. ಅಂದರೆ ಪ್ರತಿಯೊಂದು ಸೌಲಭ್ಯವೂ ಸಹ ನಗರದಲ್ಲಿ ಇದ್ದ ಹಾಗೆಯೇ ಇರುತ್ತೆ. ಅಂತಹ ಹಳ್ಳಿಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇವೆ. ಅಂದರೆ ನಮ್ಮ ನಾಗರಿಕತೆಯನ್ನು ಹೆಚ್ಚಾಗಿ ಅಳವಡಿಸ್ಕೊಂಡಿರೋವಂಥ ಜನರು ಅಂತಲೇ ಹೇಳ್ಬೋದು. ನಗರದಲ್ಲಿರೋರು ಹಳ್ಳಿಗೆ ವಾರದ ಕೊನೆಯಲ್ಲಿ ಹೋಗಿ ಬರುವಂಥ ಅಭ್ಯಾಸ. ವಾರದ ಕೊನೆಯಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಈ ಟ್ರಾಫಿಕ್ ಜಾಮ್ನ ದಾಟ್ಕೊಂಡು ಹತ್ತಿರಕ್ಕೆ ಹೋಗಬೇಕು. ಸೊ ಹತ್ತಿರದಲ್ಲಿರುವಂಥ ಹಳ್ಳಿಗಳನ್ನು ಸಿಟಿಯ ಭಾಗವಾಗಿ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲವೂ ಸಿಗುತ್ತೆ, ಎಲ್ಲ ಸೌಲಭ್ಯವೂ ಇರುತ್ತೆ. ವೈಫೈಯಿಂದ ಹಿಡಿದು ಫ್ರಿಡ್ಜು, ವಾಷಿಂಗ್ ಮಿಷಿನಿಂದ ಹಿಡಿದು ಪ್ರತಿಯೊಂದಕ್ಕೂ ಸಹ ಹಳ್ಳಿ ನಮ್ಮದೇ ಆಗಿಬಿಟ್ಟಿದೆ. ಅಂದರೆ ಹಳ್ಳಿಗೂ ನಗರಕ್ಕೂ ತುಂಬ ವ್ಯತ್ಯಾಸ ಏನಿರೋದಿಲ್ಲ. ಆದರೂ ಕೂಡ ಇವತ್ತಿಗೂ ಹಳ್ಳಿಗಳು ಅಂತ ಹೇಳಿದ್ರೆ ಮಲೆನಾಡಿನ ಹಳ್ಳಿಗಳನ್ನು ನೆನಪಿಸ್ಕೊಳ್ಬೇಕು. ಒಂದು ರೀತಿ ಕಾಡಿನ ಮಧ್ಯದಲ್ಲಿರುವಂಥ ಹಳ್ಳಿಗಳವು ಕಾಡಿನ ಜೀವನವನ್ನು, ಕಾಡಿನ ಬದುಕನ್ನು, ಕಾಡಿನ ಜನರನ್ನು ನೆನಪಿಸುವಂತಹ, ಕಾಡಿನ ಪ್ರಾಣಿಗಳನ್ನು ಗೌರವಿಸುವಂತಹ ಜೀವನ ಮಲೆನಾಡ ಬದುಕು.

ಕೇಳ್ತಾ ಇದ್ದೀರಾ 102.9 FM ಹಳ್ಳಿ ಸೊಬಗಿನ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ. ಬಹಳಷ್ಟು ಜನ ನಮ್ಮ ಕೇಳುಗರು ಸಂದೇಶಗಳನ್ನ ರವಾನಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಇಂದಿಗಿಂತ ಮೊದಲು ತುಂಬಾ ಚೆನ್ನಾಗಿತ್ತು, ಹಾಗೆಲ್ಲ ಹಳ್ಳಿ ವಾತಾವರಣದಲ್ಲಿ ಇರಬೇಕು ಅಂತ ಹೇಳಿದ್ರೆ ತುಂಬಾ ಖುಷಿ ಪಡ್ತಾ ಇದ್ವಿ, ಈಗಂತೂ ಪೊಲ್ಯೂಷನ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಹೌದು, ನಿಜ. ಆದ್ರೂ ಯಾವುದೇ ಕಾಲಕ್ಕೂ ಸಹ ಇಂದಿಗಿಂತ ಅಂದೇ ಚೆಂದ ಅಂತ ಹೇಳೋರು 100ಕ್ಕೆ 90 ಜನ ಸಿಕ್ಕೇ ಸಿಗ್ತಾರೆ.

4:15:15 ಪರಿಮಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಹಳ್ಳಿ ಸೊಗಡಿನ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ಕಾರ್ಯಕ್ರಮ ಕೇಳ್ತಾ ಪೂರ್ಣಿಮಾ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಹಳ್ಳಿ ಸೊಗಡು ಹಾಡುಗಳನ್ನ ಕೇಳಿ ಇಷ್ಟವಾಯಿತು ಅಂತಿದ್ದಾರೆ. ಹಾಗೆ ಥ್ಯಾಂಕ್ ಯು ಫಾರ್ ದ ನ್ಯೂಸ್ ನೈಸ್ ಪ್ಲೇ ಲಿಸ್ಟ್ ಅಂತ ಹೇಳ್ತಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 0074 ಇವರು. ಇನ್ನು ಹಾಗೆ ಹಳ್ಳಿ ಸೊಗಡಿನ ಹಾಡುಗಳು ಇಷ್ಟವಾದವು ಅಂತಿದ್ದಾರೆ ಮಮತಾ ಮೇಘಾಧ್ರುವ ಭೋಗೆ ಭಟ್ನಿ ಅವರು ಕೇಶವಪುರ ಹುಬ್ಬಳ್ಳಿ ಇಲ್ಲಿಂದ. ಬಿ ಎನ್ ಭರತ್ ಅವರು ಭರತನಗರದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಅಂದಿನ ದಿನಗಳು ಚೆನ್ನಾಗಿದ್ವು ಅಂತ ಗೊಣಗೋರು ಇಂದಿನ ಅನುಕೂಲಗಳನ್ನ ಬಿಟ್ಟಿರೋದಕ್ಕೆ ತಯಾರಿರೋದಿಲ್ಲ ಅಲ್ವಾ ಅಂತಿದ್ದಾರೆ. ಖಂಡಿತ ಸತ್ಯವಾದಂತಹ ಮಾತು. ಇನ್ನು ಕಾರ್ಯಕ್ರಮ ಕೇಳ್ತಾ ಶ್ರೀಕಾಂತ್ ಗೋಡ್ಖಿಂಡಿ ಅವರು ಧಾರವಾಡದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗೋವಿಂದ್ರ ಅವರು ಸಹ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಸವದತ್ತಿಯಿಂದ. ಇವರ ಜೊತೆಗೆ ಲಲಿತಾ ಯಶು ಅವರು ಸಹ ಪಾಪರಟಿ ಪಾಳಿನ ಸಂದೇಶವನ್ನ ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಯಿತು ಅಂತಿದ್ದಾರೆ. ಆಗೆಲ್ಲ ಹಳ್ಳಿ ಮನೆಯಲ್ಲಿ ಮದುವೆ ನಡೀತಾ ಇತ್ತು, ಸಿಕ್ಕಾಪಟ್ಟೆ ಭಾವನಾತ್ಮಕ ಸಂಬಂಧ ಇತ್ತು. ಯಾರಾದರೂ ಒಬ್ಬರು ಮದುವೆಯ ಈ ಬಂದ ಹಾಡನ್ನು ಹಾಡ್ತಾ ಇದ್ರಲ್ವಾ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ನಾಗರತ್ನ ಅವರ ಮಾತು ನಿಜ, ಯಾರಾದರೂ ಒಬ್ಬರು ಹಾಡು ಹೇಳ್ತಾ ಇದ್ರು. ಇನ್ನು ವೀಣಾ ಅವರು ನ್ಯಾಯಮತಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹರೀಶ್ ಅವರು ಮಲ್ಲೇಶ್ವರಂನಿಂದ ಸ್ನೇಹಿತರ ದಿನದ ಶುಭಾಶಯಗಳು ಅಂತಿದ್ದಾರೆ. ಧನ್ಯವಾದಗಳು. ನಿಮಗೂ ಸಹ ಸ್ನೇಹಿತರ ದಿನದ ಹಾರ್ದಿಕ ಶುಭಾಶಯಗಳು. ಇನ್ನು ಟಿಸಿ ಪಾಳ್ಯದಿಂದ ದಯಾನಂದ ಅವರ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ನಂಬರ್ ಎಂಡಿಂಗ್ ವಿತ್ 12812 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. 7

76761 ಭವ್ಯ ಕೃತಿಕಾ ಅವರು ಐವರ ಕಂಡಪುರದಿಂದ ಹಳ್ಳಿ ಸೊಗಡಿನ ಹಾಡುಗಳು ಇಷ್ಟವಾದವು ಅಂತಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಲಿಂಗಸೂರಿನಿಂದ ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿ ಇಲ್ಲಿನ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಯಿತು ಅಂತಿದ್ದಾರೆ. ಹಾಗೆ ಕವಿತಾ ಅವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅನುಷಾ ಅವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಪೂರ್ಣಿಮಾ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಪ್ರೀತಿಯ ಸಂದೇಶಕ್ಕೆ. ಹೌದಲ್ವಾ, ಹಳ್ಳಿಯ ಹಾಡುಗಳ ಗಮ್ಮತ್ತು ಗತ್ತೆ ಅಂತದ್ದು. ಮತ್ತೊಂದು ಸುಂದರ ಗೀತೆ, ಪರಸಂಗನ ಗೆಂಡೆ ತಿಮ್ಮ ಈ ಚಿತ್ರದಿಂದ. ಪರಸಂಗದ ಗೆಂಡೆ ತಿಮ್ಮ ಈ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ, ದೊಡ್ಡರಂಗೇಗೌಡ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಆತ್ಮೀರೆ, ಸಮಯ 4:55:15 ಇನ್ನು ಒಂದೇ ಒಂದು ಹಾಡನ್ನು ಕೇಳುವಂತಹ ಕಾಲಾವಕಾಶ ಇದೆ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಕೇಳಿಸಿದ್ವಿ ಹಳ್ಳಿ ಸೊಗಡಿನ ಗೀತೆಗಳನ್ನು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಳ್ಳಿ ಸೊಗಡಿನ ಗೀತೆಗಳಿಗೆ ಏನೂ ಬರ ಇಲ್ಲ, ಸಾವಿರಾರು ಗೀತೆಗಳಿವೆ. ಆದರೆ ಅದರಲ್ಲಿ ಕೆಲವು ಆಯ್ದ ಹಾಡುಗಳನ್ನು ಮಾತ್ರ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಕೇಳಿಸಿದೆ. ಕಾರ್ಯಕ್ರಮವನ್ನು ಮೆಚ್ಚಿ ಬಹಳಷ್ಟು ಜನ ನಮ್ಮ ಕೇಳುಗರು ಸಂದೇಶವನ್ನು ರವಾನಿಸಿದರು. ಎಲ್ಲರಿಗೂ ಸಹ ಆತ್ಮೀಯವಾದಂಥ ಧನ್ಯವಾದಗಳು. ಹಳ್ಳಿಯ ಜೀವನ, ಹಳ್ಳಿಯ ಶೈಲಿ, ಹಳ್ಳಿಯ ಸಂಪ್ರದಾಯ ಎಲ್ಲವೂ ಸಹ ಸದಾಕಾಲ ನಮ್ಮ ಬದುಕಿನಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಹಾಸು ಹೊಕ್ಕಾಗಿ ಸೇರ್ಕೊಂಡು ಬಿಟ್ಟಿದೆ. ಆದರೆ ತುಂಬ ಜನ ಹೇಳೋರಿದ್ದಾರೆ, ಬೆಂಗಳೂರಲ್ಲಿ ಅಥವಾ ಸಿಟಿಯಲ್ಲಿ, ನಗರದಲ್ಲಿ ತುಂಬ ಚೆನ್ನಾಗಿರುತ್ತೆ ಬದುಕು, ಹಳ್ಳಿಯಲ್ಲಿ ಏನಪ್ಪಾ ಸಿಗುತ್ತೆ ನಿನಗೆ ಅಂತ. ಅವರೆಲ್ಲರಿಗೂ ಒಂದೊಳ್ಳೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಈ ಹಾಡನ್ನು ಕೇಳಿಸ್ಬೇಕು.

0: ಭಾನುವಾರದ ವಿಶೇಷ ಪರಿಮಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಮುಂದೆ ನಿಮ್ಮ ಜೊತೆಯಾಗಲಿದ್ದಾರೆ ಆರ್ ಜೆ ಸಂತೋಷ್. ಸಂತೋಷ್, ನಿಮ್ಗೆ ಸ್ನೇಹಿತರ ದಿನದ ಶುಭಾಶಯಗಳು.
1: ಹ್ಯಾಪಿ ಫ್ರೆಂಡ್ಶಿಪ್ ಡೇ ರೂಪಾ.
0: ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೇಳುಗರೆಲ್ಲರಿಗೂ ಸಹ ನಮ್ಮ ಪರವಾಗಿ ಸ್ನೇಹಿತರ ದಿನದ ಹಾರ್ದಿಕ ಶುಭಾಶಯಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ನಡೆದ ಸರ್ವಪಕ್ಷ ಸಭೆಯಲ್ಲಿ ತಿಳಿಸಿದ್ದಾರೆ. ಈಗ ರಾಜ್ಯದ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಪರಿಸ್ಥಿತಿ ಸುಧಾರಿಸುವ ಲಕ್ಷಣಗಳು ಕಂಡುಬರುತ್ತಿದೆ ಎಂದು ಹೇಳಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಕಾಲುವೆಯ ದುರಸ್ತಿ ಹಾಗೂ ನಿರ್ವಹಣಾ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಯಾವುದೇ ರೀತಿಯ ನೀರು ವ್ಯರ್ಥವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಜನರ ಹಿತ ಕಾಪಾಡುವಂತಹ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪತ್ರ ಬರೆದಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9-11 ಬಿಡದಿಯ ಬೈರಮಂಗಲ ಗ್ರಾಮದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು

ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಚುರುಕಾಗಿದ್ದು ಉತ್ತರ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಮತ್ತು ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಸೌಹಾರ್ದತೆಯ ಸಂಕೇತವಾಗಿ 1960ರಲ್ಲಿ ಸಿಂಧೂ ನದಿ ನೀರು ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ಆದರೆ ಭಯೋತ್ಪಾದನಾ ಮೂಲಸೌಕರ್ಯ ನಾಶಪಡಿಸುವ ಬದಲು ಪಾಕಿಸ್ತಾನ ಈ ಸೌಹಾರ್ದತೆಯನ್ನೇ ನಾಶಪಡಿಸಿದೆ ಎಂದು ಅಮೆರಿಕಕ್ಕಾಗಿನ ಭಾರತೀಯ ರಾಯಭಾರಿ ವಿನಯ್ ಕ್ವಾತ್ರಾ ಹೇಳಿದ್ದಾರೆ. ಭಾರತದ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ ಹೊಂದಿರುವ ವಿಶಿಷ್ಟ ಕೈಮಗ್ಗ ಮತ್ತು ಕರಕುಶಲ ಉತ್ಪನ್ನಗಳನ್ನು ಉತ್ತೇಜಿಸುವ ಹಾಗೂ ಅವುಗಳಿಗೆ ದೇಶೀಯ ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆಗಳಲ್ಲಿ ಸೂಕ್ತ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಕೇಂದ್ರ ಜವಳಿ ಸಚಿವಾಲಯ ಇದೇ 5ರಂದು ನವದೆಹಲಿಯಲ್ಲಿ ಜಿಐ ಅಂಡ್ ಬಿಯಾಂಡ್ 2.0 ಶೃಂಗಸಭೆಯನ್ನು ಆಯೋಜಿಸಿದೆ. 2030ರ ಶತಮಾನೋತ್ಸವ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟದ ಆತಿಥ್ಯ ವಹಿಸಲಿರುವ ಅಹಮದಾಬಾದ್ ನಗರಕ್ಕೆ ಇಂದು ನಡೆಯಲಿರುವ ಗ್ಲಾಸ್ಗೋ 2026ರ ಕಾಮನ್ವೆಲ್ತ್ ಸಮಾರೋಪ ಸಮಾರಂಭದಲ್ಲಿ ಅಧಿಕೃತ ಕಾಮನ್ವೆಲ್ತ್ ಧ್ವಜ ಹಾಗೂ ಆತಿಥ್ಯದ ಬ್ಯಾಟನ್ ಹಸ್ತಾಂತರಿಸಲಾಗುವುದು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಸ್ಟುಡಿಯೋ ಸಮಯ 5:03:33. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಳ್ಳೋಣ.

ಕಾರ್ಯಕ್ರಮ ವಿವರಣೆಯ ನಂತರ 5 ಗಂಟೆ 5 ನಿಮಿಷದಿಂದ 8 ಗಂಟೆಯವರೆಗೆ ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡಿಸ್ ಕೋಡ್ 5 ಗಂಟೆ 15 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸಿ. ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5 ಗಂಟೆ 40 ನಿಮಿಷಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರನಾರಾಯಣ. 6 ಗಂಟೆ 2 ನಿಮಿಷದಿಂದ 8 ಗಂಟೆಯವರೆಗೆ ಗಾನಭಜಾನ. 6 ಗಂಟೆ 55 ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7 ಗಂಟೆ 22 ನಿಮಿಷಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8 ಗಂಟೆ 2 ನಿಮಿಷಕ್ಕೆ ಬೆಳ್ಳಿ ಬದುಕು, ರಂಗಭೂಮಿ, ಕಿರುತೆರೆ, ಸಿನಿಮಾ ನಟ, ಸಂಭಾಷಣೆ ಮತ್ತು ಚಿತ್ರಕಥೆ ಹಾಗೂ ರಚನೆಯನ್ನು ಮಾಡುವಂಥ ಹಾಸ್ಯ ಮಾತುಗಾರ ರಿಚರ್ಡ್ ಲೂಯಿಸ್ ಅವರೊಂದಿಗೆ ಸಂದರ್ಶನ. ನಡೆಸಿಕೊಡುವವರು ಎಂ ಶಿವರಾಮ್, ಲಲಿತಾ ಸತ್ಯಮೂರ್ತಿ. 9 ಗಂಟೆ 15 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ. ಈ ಪ್ರಾಯೋಜಿತ ಕಾರ್ಯಕ್ರಮದ ಪ್ರಾಯೋಜಕರು ನ್ಯಾಯಾಂಗ ಇಲಾಖೆ, ಕಾನೂನು ಮತ್ತು ನ್ಯಾಯ ಮಂತ್ರಾಲಯ. 10 ಗಂಟೆ 2 ನಿಮಿಷಕ್ಕೆ ಪ್ರೇಮ ನಿನಾದ.

ನಾಳೆ ಬೆಳಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 9:00 ಶುಭೋದಯ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆ, ತದನಂತರ ಚಿತ್ರಗೀತೆಗಳು. ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಆಯುಷ್ ಇಲಾಖೆಯ ಮುಖ್ಯ ಆಡಳಿತಾಧಿಕಾರಿ ಕಮಲಾಬಾಯಿ ಅವರಿಂದ

ಒಂದು ಗಂಟೆ ಎರಡು ನಿಮಿಷಕ್ಕೆ, ಕನ್ನಡ ಚಿತ್ರಗೀತೆಗಳು ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ. ಇಮೇಲ್ ಮತ್ತು ಪತ್ರ ಆಧಾರಿತ ಚಿತ್ರಗೀತೆಗಳ ಕೋರಿಕೆಯ ಕಾರ್ಯಕ್ರಮ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಸ್ಪಂದನ, ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಚಿತ್ರತಾನ, ಮಧ್ಯಾಹ್ನ ಮೂರು ಗಂಟೆಗೆ ಸಖಿ ಸಹೇಲಿ ಹಾಗೂ ಇತರೆ ಹಿಂದಿ ಕಾರ್ಯಕ್ರಮಗಳು, ನಾಲ್ಕು ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಪಿತಾರ, ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಪರಿಮಳ, ಐದು ಗಂಟೆ ಎರಡು ನಿಮಿಷಕ್ಕೆ ಕಾರ್ಯಕ್ರಮ ವಿವರಣೆ, ಐದು ಗಂಟೆ ಐದು ನಿಮಿಷದಿಂದ ಎಂಟು ಗಂಟೆಯವರೆಗೆ ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, ಐದು ಗಂಟೆ ನಲವತ್ತು ನಿಮಿಷಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆರು ಗಂಟೆ ಎರಡು ನಿಮಿಷದಿಂದ ಎಂಟು ಗಂಟೆಯವರೆಗೆ ಗಾನಭಜಾನ, ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, ಎಂಟು ಗಂಟೆ ಎರಡು ನಿಮಿಷಕ್ಕೆ ಭಾವಚಿತ್ತಾರ, ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹಿಂದಿ ಮೆಲೋಡಿಸ್, ಹತ್ತು ಗಂಟೆ ಎರಡು ನಿಮಿಷಕ್ಕೆ ಪ್ರೇಮ ನಿನಾದ.

0: ಎಲ್ಲ ಕಾರ್ಯಕ್ರಮಗಳೊಂದಿಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರ ಸ್ನೇಹಿತರೆ. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಂಡ್ರೆ ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ 5:10:15 ಈ ಸಮಯ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಸ್ನೇಹಿತರೆ. 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಗೀತೆಗಳನ್ನು ಕೇಳೋದಕ್ಕೆ ಆರಂಭಿಸೋಣ. ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದನ್ನು ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಇನ್ನು ಸಂಡೇ, ಭಾನುವಾರದ ಈ ದಿನ ಸಂಜೆಯ ಸವಿ ಸಮಯದಲ್ಲಿ ನೀವಿದ್ದೀರಾ. ಇನ್ ಕೇಸ್ ಟ್ರಾವೆಲ್ ಮಾಡ್ತೀರಾ, ಜಸ್ಟ್ ಟ್ಯೂನ್ ಇನ್ ಆ್ಯಂಡ್ ಎಂಜಾಯ್ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಎಂಜಾಯ್ ಮಾಡ್ತಾ ನಿಮ್ಮ ಡ್ರೈವಿಂಗಲ್ಲಿ ನೀವಿರಿ, ಸೇಫ್ ಡ್ರೈವ್, ಸಮಯ ಇದು ಸೇಫ್ ಆಗಿರಿ ಅಂತ ಹೇಳ್ತಾ ಗೀತೆಗಳನ್ನ ಕೇಳೋದಕ್ಕೆ ಆರಂಭಿಸೋಣ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಆಸೆಗೊಬ್ಬ ಮಿಸೆಗೊಬ್ಬ ಚಿತ್ರದ ಈ ಗೀತೆ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಅವರ ಗಾಯನ, ಚಿವುದೇಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಹಾಗೆ ಇಂದಿನ ವಿಶೇಷದ ಒಂದು ಮಾತನ್ನು ನಿಮಗೆ ಹೇಳೋದನ್ನು ಮಿಸ್ ಮಾಡಿದೆ. ಎಸ್ ಸ್ನೇಹಿತರ ದಿನದ ಪ್ರೀತಿಯ ಶುಭಾಶಯಗಳು ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ.

ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಕೇಳಿದ್ರೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀವಿ. ವಿಶೇಷವಾಗಿ 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರದ ಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಮುಂದಿನ ಗೀತೆ ಹಲೋ ಡ್ಯಾಡಿ ಚಿತ್ರದ್ದು. ಎಸ್ ಬಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ಒಳ್ಳೆ ಸ್ಕೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ, ಸಾಕಷ್ಟು ವೆಲ್ಕಮ್ ಸಂದೇಶಗಳು ಬಂದಿದೆ. ಆ ಎಲ್ಲ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಇನ್ನು ಇಂದು ಗಾನಭಿಜಾನದಲ್ಲಿ ವಿಶೇಷ ಕಾರ್ಯಕ್ರಮ ಇರುತ್ತೆ ಸ್ನೇಹಿತರೆ, ನೀವು ಭಾಗವಹಿಸ್ಬೋದು. ಕರೆಯನ್ನು ಮಾಡಿ ಏನು ವಿಶೇಷ ಅಂತ ಕಾಯ್ತಾ ಇರಿ, ವಿಶೇಷ ಏನು ಅಂತ ತಿಳಿಸ್ತೀನಿ. ಸೊ ಗಾನಭಿಜಾನ ಕಾರ್ಯಕ್ರಮವನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ಫೋನ್ ಇನ್ ಕಾರ್ಯಕ್ರಮ, ನಿಮ್ಮ ಜೊತೆಯಲ್ಲೇ ಮಾತನಾಡುವಂತಹ ಕಾರ್ಯಕ್ರಮ, ವಿಶೇಷ ಏನು ಅಂತ ತಿಳಿಸ್ತೀನಿ. ಸೊ ಗಾನಭಿಜಾನ ಕಾರ್ಯಕ್ರಮಕ್ಕೆ ಮರಿದೇನೆ, ಟ್ಯೂನ್ ಮಾಡಿರಿ, ಓಕೆನಾ?
1: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
2: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಇದು ನಿಮ್ಮ ಮೆಚ್ಚಿನ ವಿದ್ಯು ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 5:40. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಯಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಶಂಕರ ನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ನ್ಯಾಯವಾಣಿದು ಎಷ್ಟು ಅದ್ಭುತವಾಗಿದ್ದಲ್ಲ ಹಾಡು. ಮಕ್ಕಳು ಯಾವುದೇ ಆಟದಲ್ಲಿ ಲಿಮಿಟೇಷನ್ ಬೇಡ, ಎಲ್ಲ ಆಟಗಳನ್ನು ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲದೆ ಆಡಲಿ ಅನ್ನುವಂಥ ಒಂದು ಆಶಯ. ಹಾಗೇನೆ ಪ್ರೀತಿಸ್ತವ್ರನ್ನೇ ಮದುವೆ ಆಗೋದಕ್ಕೆ ಬಿಡಿ, ಅವರು ಖುಷಿಯಾಗಿರಲಿ ಅನ್ನುವಂಥ ಆಶಯ. ಬಾಲ್ಯ ವಿವಾಹ ಮಾಡಿದ್ರೆ 10-9-8 ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಬಾಲ್ಯ ವಿವಾಹವನ್ನು ತಡೆಗಟ್ಟಿ ಅನ್ನುವಂಥ ಒಂದು ಅದ್ಭುತವಾದ ಸಂದೇಶ ಇದ್ದಂತಹ ಗೀತೆಯನ್ನು ಕೇಳಿದ್ವಿ. ನ್ಯಾಯವಾಣಿ ಅಂದರೆ ಅದ್ಭುತವಾದ ಸಂದೇಶಗಳೇ, ಅದರ ಜೊತೆಗೆ ಇದು ಇಂದು ನನಗೂ ಸಹ ಮೆಚ್ಚುಗೆ ಆದಂತಹ ಗೀತೆ ಆಯಿತು. ಮತ್ತೊಂದು ಗೀತೆಯನ್ನು ಕೇಳುವಂಥ ಸಮಯ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿನ ವಿಧಿ ಸ್ನೇಹಿತರೆ 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಮುಂದಿನ ಗೀತೆ ನಾವಿಬ್ಬರು ನಮಗಿಬ್ಬರು ಚಿತ್ರದ ಗೀತೆ ಇದು. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ಶ್ರೀರಂಗ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಕಾಲ್ಗೆಜ್ಜೆ ನಾದದಲ್ಲಿ ನನ್ನ ಗುಂಡಿಗೆ ಗೂಡು ಇದೆ, ಕೈಬಳೆ ಸದ್ದಿನಲ್ಲಿ ನನ್ನ ಆಸೆಯ ಬುದ್ಧಿ ಇದೆ. ಕವಿಗಳಿಗೆ ಆಗಲಿ ಅಥವಾ ಯಾವುದೇ ಪ್ರೇಮಿಗಳಿಗಾಗಲಿ ತನ್ನ ಪ್ರೇಯಸೆಯ ಕಾಲಿನಲ್ಲಿ ನೋಡುವಂಥ ಕಾಲ್ಗೆಜ್ಜೆ ಅದು ಎಂತಹ ಖುಷಿಯನ್ನು ಕೊಡುತ್ತೋ. ಕಾಲ್ಗೆಜ್ಜೆ ಆಗ್ಬೋದು, ಒಂದು ನತ್ತಿನ ಮುತ್ತು ಆಗ್ಬೋದು ಅವರ ಮೂಗುತಿಯಲ್ಲಿ. ಪ್ರೇಮದ ಕಲ್ಪನೆ ಎಷ್ಟು ಸುಂದರ ಅಲ್ವ ಸ್ನೇಹಿತರೆ. ಉಳಿಸ್ಕೊಳ್ಳಿ, ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳುವ ಸಮಯ ಬಂದಿದೆ. ಗೀತೆಯನ್ನು ಕೇಳೋಣ ನಾವು. ನಾನು ನನ್ನ ಹೆಂತಿರು ಚಿತ್ರದ ಗೀತೆ ಇದು. ಚಿತ್ರ ಎಲ್ ಎನ್ ಶಾಸ್ತ್ರಿ ಮತ್ತು ಸುಮಶಾಸ್ತ್ರಿ ಅವರ ಗಾಯನ, ಕೆ ಕಲ್ಯಾಣ್ ಅವರ ರಚನೆ, ವಿ ರವಿಚಂದ್ರನ್ ಅವರ ಸಂಗೀತ.

ಇದಾಗಿತ್ತು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಯುವಜನರು ದೈಹಿಕವಾಗಿ ಸದೃಢರಾಗುವ ಜೊತೆಗೆ ಆತ್ಮವಿಶ್ವಾಸದಿಂದ ಕೂಡಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ನಶಾ ಮುಕ್ತ ಯುವ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯುವಜನರು ಮಾದಕ ವಸ್ತುಗಳ ಗಂಭೀರ ದುಷ್ಪರಿಣಾಮಗಳನ್ನು ಅರಿಯುವುದು ಅಗತ್ಯ ಎಂದರು. ವ್ಯಸನಗಳಿಂದ ಮುಕ್ತರಾಗಲು ಆಪ್ತ ಸಮಾಲೋಚನೆಗಾಗಿ ಟೆಲಿಮನಸ್ ಉಚಿತ ಸಹಾಯವಾಣಿ ಸಂಖ್ಯೆ 144416 ಸಂಪರ್ಕಿಸುವಂತೆ ಧಾರವಾಡದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಡಿಮ್ಯಾನ್ಸ್ ತಿಳಿಸಿದೆ. ಸಕಲೇಶ್ಪುರ ಮಂಗಳೂರು ರೈಲ್ವೆ ಮಾರ್ಗದಲ್ಲಿ ಎಡಕುಮರಿ ಶ್ರೀವಾಗಿಲು ನಿಲ್ದಾಣಗಳ ಮಧ್ಯೆ ಗುಡ್ಡಜರಿತ ಸಂಭವಿಸಿದೆ. ರೈಲು ಹಳಿಗಳ ಮೇಲೆ ಮಣ್ಣು ಬಿದ್ದಿದ್ದು ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಬೆಂಗಳೂರು ಮಂಗಳೂರು ನಡುವೆ ಇಂದು ರೈಲು ಸಂಚಾರ ರದ್ದುಪಡಿಸಲಾಗಿದೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ರಾಜ್ಯಾದ್ಯಂತ ನಾಗರಿಕ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ಇಂದು ಲಿಖಿತ ಪರೀಕ್ಷೆ ನಡೆಯಿತು. ಹಾಸನ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಬೆಳಗಾವಿ ಸೇರಿದಂತೆ ರಾಜ್ಯದ ಬಹುತೇಕ ಕಡೆ ಪರೀಕ್ಷೆ ಶಾಂತಿಯುತವಾಗಿ ನಡೆದ ಬಗ್ಗೆ ವರದಿಯಾಗಿದೆ. ರಾಷ್ಟೀಯ ಜೀವ ವೈವಿಧ್ಯ ಪ್ರಾಧಿಕಾರ ಎನ್ಬಿಎ ದೇಶದ 3 ಸಂಶೋಧನಾ ಸಂಸ್ಥೆಗಳು ಮತ್ತು 33 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ 8,22,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಭಾರತದ ಆರ್ಥಿಕತೆಯು ಕೈಗಾರಿಕಾ ಚಟುವಟಿಕೆಗಳಲ್ಲಿನ ಸುಧಾರಣೆ ಹಾಗೂ ರಫ್ತು ವಲಯದ ಚೇತರಿಕೆಯಿಂದಾಗಿ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಈ ಹಿಂದೆ ಅಂದಾಜಿಸಿದ್ದಕ್ಕಿಂತ ಹೆಚ್ಚು, ಅಂದರೆ ಸುಮಾರು 7%+ ಬೆಳವಣಿಗೆ ಸಾಧಿಸುವ ನಿರೀಕ್ಷೆ ಇದೆ ಎಂದು ಎಸ್ಬಿಐ ಸಂಶೋಧನಾ ವರದಿ ತಿಳಿಸಿದೆ. ಮಾಸ್ಕೋದಲ್ಲಿ ಮನೆಯಲ್ಲೇ ತಯಾರಿಸಿದ ಸ್ಫೋಟಕವೊಂದು ಇಟಾಲಿಯನ್ ರೆಸ್ಟೋರೆಂಟ್ನಲ್ಲಿ ಕಳೆದ ರಾತ್ರಿ ಸ್ಫೋಟಿಸಿದ್ದು 3 ಸಾವನ್ನಪ್ಪಿದ್ದು 21 ಜನರು ಗಾಯಗೊಂಡಿದ್ದಾರೆ. ಸ್ಫೋಟಕಗಳನ್ನು ಹೊತ್ತ ಮಹಿಳೆ ಹೋಟೆಲ್ ಪ್ರವೇಶಿಸುವುದನ್ನು ಭದ್ರತಾ ಸಿಬ್ಬಂದಿ ತಡೆಹಿಡಿದಿದ್ದು ಆಗ ಸ್ಫೋಟಕವು ಸ್ಫೋಟಗೊಂಡ ಆ ಮಹಿಳೆ, ಭದ್ರತಾ ಸಿಬ್ಬಂದಿ ಹಾಗೂ ಸಾರ್ವಜನಿಕರೊಬ್ಬರು ಮೃತಪಟ್ಟಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:45 ಈ ಸಮಯ ಗಾನಭಜಾನ ಕಾರ್ಯಕ್ರಮದ ಸಮಯ. ಗಾನಭಜಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಗಾನಭಜಾನ ಕಾರ್ಯಕ್ರಮದ ವಿಶೇಷತೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲ ಸ್ನೇಹಿತರೆ. ವಿಶೇಷವಾದ ವಿಷಯಗಳನ್ನು ಹೊತ್ತು ತಂದು ಅವಿಷೇತ್ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿದುಕೊಂತ ಗೀತೆಯೊಂದಿಗೆ ಸಾಗೋದೇ ಗಾನಭಜಾನ ಕಾರ್ಯಕ್ರಮ. ಇನ್ನು ಇಂದಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ತಿಳಿಸ್ತೇನೆ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆ ಹಾಗೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿ ಇಟ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9484-89109. ಮತ್ತೊಮ್ಮೆ ಹೇಳ್ತೀನಿ, 9483-09109. ಹಾಗೆ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂಥ ಸಂಖ್ಯೆ 08022370799. 08022370799. ಹಾಗೆ ಏನಕ್ಕೆ ಇಂದು ಕರೆಯನ್ನು ಮಾಡೋದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ವಿಷಯ ಏನು ಅಂತ ತಿಳಿಸ್ತೀನಿ. ಈಗಾಗಲೇ ಸಹ ತಿಳಿಸಿದೆ, ವಿಶೇಷವಾದ ಒಂದು ಇಂಟ್ರ್ಯಾಕ್ಟಿವ್ ಶೋ ಇರುತ್ತೆ ಸ್ನೇಹಿತರೆ, ನಿಮ್ಮ ಜೊತೆ ಮಾತನಾಡುವಂಥ ಕಾರ್ಯಕ್ರಮ ಅಂತ ಹೇಳಿದ್ದೆ. ಇಂದು ಏನು ಹೇಳಿ, ಏನು ದಿನ ಹೇಳಿ, ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಫ್ರೆಂಡ್ಶಿಪ್ ಡೇ, ಸ್ನೇಹಿತರ ದಿನ ಇದೆ. ಆದ್ದರಿಂದ ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಿಮ್ಮ ಸ್ನೇಹಕ್ಕೊಂದಷ್ಟು ಮಾತನ್ನು ಮೀಸಲಿಸೋಣ. ನಿಮ್ಮ ಸ್ನೇಹದ ಕುರಿತು ಅಥವಾ ನಿಮ್ಮ ಸ್ನೇಹಿತರಿಗೆ ಏನಾದರೂ ಕನ್ವೇ ಮಾಡುವಂಥ ಮಾತುಗಳಿದ್ರೆ ಅಂಥ ಮಾತುಗಳನ್ನು ಹಂಚಿಕೊಳ್ಳಿ. ಅಥವಾ ಸ್ನೇಹ ನಿಮಗೆ ಎಷ್ಟು ಮಹತ್ವವಾಗಿದೆ ನಿಮ್ಮ ಲೈಫ್ನಲ್ಲಿ ಏನಾದರೂ ಹೇಳುವಂಥ ಮಾತಿದ್ರೆ, ಅದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸ್ನೇಹಕ್ಕೊಂದು ಮಾತು. ಇಂದಿನ ಗಾನಭಜನ ಕಾರ್ಯಕ್ರಮದ ವಿಶೇಷತೆ ನಿಮ್ಮ ನೆಚ್ಚಿನ ಸ್ನೇಹಕ್ಕೊಂದು ಮಾತು. ಕರೆಯನ್ನು ಮಾಡಿ ಮಾತನಾಡಿ ನಿಮ್ಮ ನೆಚ್ಚಿನ ಸ್ನೇಹಕ್ಕೆ ಒಂದು ಮಾತನ್ನು ನೀವು ತಿಳಿಸ್ಬೋದು. ಹಾಗೆ ಯಾರೆಲ್ಲ ನನ್ನ ಜೊತೆ ಇದ್ದೀರಾ ಕಾರ್ಯಕ್ರಮದಲ್ಲಿ ಅನ್ನುವಂತಹ ವಿಷಯವನ್ನು ಸಹ ಹಂಚಿಕೊಳ್ಳಿ. ಈಗಾಗಲೇ ನಾನು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀನಿ ಅಂತ ರತ್ನ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಣಿಯವರು ಹಳೇಬೀಡಿನಿಂದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀನಿ ಅಂತ ತಿಳಿಸಿದ್ದಾರೆ, ಧನ್ಯವಾದ. ಹಾಗೆ ಇಂದು ಫ್ರೆಂಡ್ಶಿಪ್ ಡೇ, ಫ್ರೆಂಡ್ಶಿಪ್ ಡೇ ವಿಶೇಷವಾಗಿರಲಿ. ಕರೆ ಈಗಾಗಲೇ ಬರ್ತಾ ಇದೆ. ಒಂದು ಗೀತೆಯ ನಂತರ ನಿಮ್ಮ ಕರೆಯನ್ನು, ಸಂದೇಶಗಳನ್ನ ನೋಡೋದಕ್ಕೆ ಆರಂಭ ಮಾಡ್ತೀನಿ. ಕಾರ್ಯಕ್ರಮದ ವಿಷಯ

ಈ ಗೀತೆಯಲ್ಲಿ ಜಾಸ್ತಿ ಇಷ್ಟ ಆಗದೆ ಅಪ್ಪು ಅಪ್ಪು ಅನ್ನೋದು, ಜೊತೆಗೆ ಅಪ್ಪು ಅವರು ಅದೇ ಸಂದರ್ಭದಲ್ಲಿ ಕೊನೆಗೆ ಏನೇ ಅನ್ನೋದು ಎಲ್ಲ ಸೂಪರ್. ಎಷ್ಟೊಂದು ಆ ಒಂದು ಕಾಂಬಿನೇಷನ್ ಭಾಳ ಚೆನ್ನಾಗಿತ್ತು ಸ್ನೇಹಿತರೆ. ಹರಿಕೃಷ್ಣ ಅವರು, ನಮ್ಮ ಯೋಗರಾಜ್ ಭಟ್ ಅವರು ಗೀತೆ ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದರೆ ಅಂದರೆ, ಹಾಡ್ದವರಂತೂ ಅಪ್ಪು ಸೂರಿ ಸುನೀತಾ ಅಂತ ಇದೆಯವರು, ಇವರೆಲ್ಲರೂ ಸಹ ಎಷ್ಟು ಎಂಜಾಯ್ ಮಾಡಿದರು ಈ ಗೀತೆನ, ಬಹಳ ಖುಷಿಯಾಗುತ್ತೆ. ಸ್ನೇಹಿತರೊಬ್ಬರು ಕರೆಯನ್ನು ಮಾಡಿದರು, ಅವರ ಸ್ನೇಹವನ್ನು ಕೇವಲ ನನಗಷ್ಟೇ ತಿಳಿಸಿದ್ರು, ನಮ್ಮ ಕೇಳುಗರೊಂದಿಗೆ ಹಂಚ್ಕೊಳ್ಳೋದಕ್ಕೆ ಸ್ವಲ್ಪ ಅಂಜಿದ್ರು. ಸೊ ನೋ ಪ್ರಾಬ್ಲಮ್, ನೀವು ಸಹ ಕರೆಯನ್ನು ಮಾಡಿ ಸ್ನೇಹಿತರೆ. ಹಾಗೆ ಅನೇಕ ಸ್ನೇಹಿತರು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಜೊತೆ ಆಗ್ತೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹನ್ನೊಂದು ಗಂಟೆವರೆಗೂ ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೀನಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಅಮೃತ ರಮೇಶ್ ಅವರು. ಹಾಗೆ ಕೌಸಲ್ಯ ಅವರು ಬನಶಂಕರಿಂದ, ನಾನು ಸಹ ನಿಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಇದ್ದೇನೆ, ಹೇ ನಮ್ಮ ಅಪ್ಪು ಹಾಡು ಅಂತ ಖುಷಿಯಾಗಿದ್ದಾರೆ ಅವರು. ಹಾಗೆ ಗಣಭಜನಾ ಕಾರ್ಯಕ್ರಮದಲ್ಲಿ ಮೂಡಿ ಬರುತ್ತಿರೋ ಗೀತೆಗಳು ಇಷ್ಟ ಆಗ್ತಿದೆ ಅಂತ ಯಾರಿದು, ನಮ್ಮ ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಇಂದೊಂದು ವಿಷಯವನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ, ಗಾನಭಜನ ಕಾರ್ಯಕ್ರಮದಲ್ಲಿ ಏನು ವಿಷಯ ಮಾತನಾಡಬೇಕು ಅಂತ ಅಂದರೆ, ಇದು ಪ್ಯೂರ್ಲಿ ನಿಮ್ಮ ಸ್ನೇಹಕ್ಕೆ ಕುರಿತಾದದ್ದೇ. ನಿಮ್ಮ ನೆಚ್ಚಿನ, ನಿಮ್ಮ ಮೆಚ್ಚಿನ ಸ್ನೇಹ ಏನಿದೆ, ಆ ಸ್ನೇಹಕ್ಕೊಂದು ಮಾತು, ವೆದರ್ ಯು ಆರ್ ಥ್ಯಾಂಕ್ಫುಲ್ ಆರ್ ಏನಾದರೂ ಒಂದು ಹೇಳುವಂಥ ಮಾತಿದ್ರೆ, ಸ್ನೇಹದಿಂದ ನಿಮಗೆ ಅಂತಹ ಒಂದು ಅದ್ಭುತವಾದ ಒಂದು ಬಂಧನವನ್ನು ಸಿಕ್ಕಿದರೆ ಅದನ್ನು ಸಹ ನೀವು ಹಂಚ್ಕೊಳ್ಳಿ. ಇಂದಿನ ಕಾರ್ಯಕ್ರಮ ಪ್ಯೂರ್ಲಿ ನಿಮಗೋಸ್ಕರನೇ ಇರುವಂಥ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಸ್ನೇಹಕ್ಕೊಂದು ಮಾತು ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಗಾನ ಭಜನ ಕಾರ್ಯಕ್ರಮದಲ್ಲಿ ಇಂದು ನಿಮ್ಮ ಜೊತೆ ಮಾತನಾಡುವಂತಹ ಸಮಯ ವಿಷಯ ಇಷ್ಟೇ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಸ್ನೇಹ

0: ಒಂದು ಮಾತು ಅನ್ನುವಂಥ ವಿಷಯವನ್ನು ತೆಗೆದುಕೊಂಡಿದ್ದೀನಿ. ಮತ್ತಷ್ಟು ಸಂದೇಶಗಳು ಬಂದಿದೆ, ಆದರೆ ಈಗ ಮತ್ತೊಂದು ಕರೆಯನ್ನು ನೋಡುವಂಥ ಸಮಯ, ಮೊದಲನೇ ಕರೆಯನ್ನು ನೋಡುವಂಥ ಸಮಯ. ಹಲೋ.
1: ಹಲೋ, ಗುಡ್ ಈವ್ನಿಂಗ್ ಸರ್.
0: ವೆರಿ ಗುಡ್ ಈವ್ನಿಂಗ್. ಯಾರಿದು, ಎಲ್ಲಿಂದ?
1: ನಾನು ನಾಗರತ್ನ, ರಾಜಾಜಿನಗರಿಂದ.
0: ಹೇಗಿದ್ದೀರಾ ನಾಗರತ್ನ ಅವರೇ?
1: ಐ ಆಮ್ ಫೈನ್. ವಿಶ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ.
0: ನಿಮಗೂ ಫ್ರೆಂಡ್ಶಿಪ್ ಡೇನ ಶುಭಾಶಯಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ಗರ್ಭಜನ ಹೇಳಿ.
1: ವಿಷಯ ಗೊತ್ತಾಯ್ತು.
0: ಎಸ್, ವೆರಿ ಗುಡ್.
1: ತಿಳಿಸ್ಕೊಂಡೆ. ನನ್ಗೆ ಫ್ರೆಂಡ್ ಅಂತ ಅಂದ್ರೆ, ನಮ್ಗೆ ಹೊರಗಡೆ ಪ್ರಪಂಚದ ಫ್ರೆಂಡ್ಶಿಪ್ ಬಗ್ಗೆ ಸಂಪರ್ಕ ತುಂಬಾ ಕಡಿಮೆ. ನನ್ಗೆ ನಮ್ಮಣ್ಣ, ನಮ್ಮಕ್ಕ ಇವ್ರೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಗಳು. ನಂದೇನಿದ್ರು ಶೇರಿಂಗು ಕೇರಿಂಗು ಎಲ್ಲ ಅವರೇನೆ. ನನ್ನ ಕಷ್ಟ ಸುಖದಲ್ಲಿ ಇದುವರೆಗೆ ಕೊಟ್ಟು ನಿಂತು ಕಾಪಾಡಿ ನನಗೆ ಇಂಥದ್ ಕೊರತೆ ಇಲ್ದಂಗೆ ಕಾಪಾಡಿದಾರ ಅವರು. ನನ್ನ ಇಡೀ ಜನ್ಮ ಅವ್ರಿಗೆ ಮುಡಿಪಾಡಿಟ್ಬಿಡ್ತೀನಿ ನಾನು. ನಾನು ಯಾರು ಎಷ್ಟೇ ಇಳಿದ್ರು, ಏನೇ ಇಳಿದ್ರು, ನನ್ಗೆ ಅವರಿದ್ರೆ ಎರಡು ಕಣ್ಣುಗಳು. ನಮ್ಗೆ ತುಂಬಾನೇ ಇಷ್ಟ ಪಡುವಂತ ವ್ಯಕ್ತಿತ್ವದವರು ಅವರು. ಅದ ಆಚೆ ಮೀರಿ ನನಗೆ ಈಗ ಯಾವ್ದು ಫ್ರೆಂಡ್ ಬಂದಿದೆ ಅಂದ್ರೆ ಆಕಾಶವಾಣಿ. ಅದರಲ್ಲಿ ಬಿ ಕೆ ಸುಮತಿ ಮೇಡಮ್, ಚೆಂಡು ಮೇಡಮ್, ರಶ್ಮಿ ಮೇಡಮ್, ಶ್ರೀ ಗೌರಿ ಮೇಡಮ್, ಸಂತೋಷ್ ಸರ್, ವಸಂತ್ ಸರ್, ನೀವ್ ಯಾರಾದ್ರೂ ಬಿಟ್ಟಿದ್ರೆ ಇಷ್ಟ ಗಾಬರಿ ಇಷ್ಟ ಹೆಸರು ಜ್ಞಾಪನ ಬರ್ತಾ
0: ಇರೋದು.
1: ಎಸ್, ಇವರೆಲ್ಲಾರು ನನ್ನ ಬೆಸ್ಟ್ ಫ್ರೆಂಡ್ಗಳು, ಇನ್ಕ್ಲೂಡಿಂಗ್ ಶಿವರಾಮ್ ಸರ್. ಅವ್ರನ್ನ ಬಿಡಬೇಕಾಗತ್ತಾ? ಅವರು ದೊಡ್ಡ ಫ್ರೆಂಡು. ಇವ್ರಿಗೆಲ್ಲಾರ್ಗು ಫ್ರೆಂಡ್ಶಿಪ್ ದಿನದ ಶುಭಾಶಯಗಳನ್ನ ಕೋರೋದಕ್ಕೆ ಇಷ್ಟಪಡ್ತೀನಿ.
0: ಈ ನಿಮ್ಮ ಸ್ನೇಹಕ್ಕೆ ಒಂದೆರಡು ಮಾತು ಹೇಳ್ತೀರಾ ಅಂತಂದ್ರೆ ಆಕಾಶವಾಣಿಗೆ, ಈ ನಿಮ್ಮ ಸ್ನೇಹಿತ ಆಕಾಶವಾಣಿ?
1: ಆಕಾಶವಾಣಿ ಅಂತ ಅಂದ್ರೆ, ನನ್ಗೆ ಈ ರೇಡಿಯೋ ನನ್ನ ಚೈಲ್ಡ್ಹುಡ್ ಅನ್ನ ಸ್ಟಾರ್ಟ್ ಮಾಡಿದಾಗ ಕೇಳೋದಿಕ್ಕೆ, ಯಾರು ಮಾತಾಡ್ತಾ ಇದಾರಲ್ಲ ರೇಡಿಯೋದಲ್ಲಿ, ಎಲ್ಲಿಂದ ಮಾತಾಡ್ತಾ ಇದಾರೆ ಅನ್ನೋದು ನನಗೆ ಬಹಳ ಕುತೂಹಲ ಇತ್ತು. ಆ ಕುತೂಹಲ ತನಿಸಿದ್ದು ಆಕಾಶವಾಣಿ. ನಾನು ಬಂದು ನೋಡಿದಾಗ ಎಲ್ಲಿಂದ ಮಾತಾಡ್ತಾ ಇದಾರೆ ಕಳ್ಳರುಗಳು ಅಂತ ಸಿಕ್ಕಾಕೊಂಡ್ಬಿಟ್ರು. ಹೃದಯ ಕಳ್ಳರು, ಹೃದಯ ಕಳ್ಳರುಗಳು ಎಲ್ಲಿದ್ರ ಅಂತ ಅನ್ಬಿಟ್ಟು ಮಾತಾಡ್ತಾರೆ ಅಂತ ಬಹಳ ದಿಗ್ಭ್ರಮೆ ಆಯ್ತು. ತುಂಬಾನೇ ಸಂತೋಷ ಆಯ್ತು ನನಗೆ. ಆ ಲೈಫ್ ಟೈಮ್ ಅಲ್ಲಿ ಮತ್ತೆ ನಾನು ನೋಡ್ತೀವ ಏನೋ ಗೊತ್ತಿಲ್ಲ, ಬಟ್ ನನ್ಗೆ ಆಕಾಶವಾಣಿನ ನಾನು ನೋಡ್ಬಿಟ್ಟು ನಂಗೆ ತುಂಬಾನೇ ಸಂತೋಷ ಆಯ್ತು. ಅದು ಮನೇಲಿ ಬಂದು ನಾನು ಶೇರ್ ಮಾಡಿದೆ, ನಾನು ಒಂದು ಅದ್ಭುತ ನೋಡ್ಕೊಂಡ್ ಬಂದ್ಬಿಟ್ಟೆ ಅಂತ. ಅವರು ಖುಷಿ ಪಟ್ರು, ನಮ್ಗೂ ಕರ್ಕೊಂಡು ಹೋಗು ಅಂತ, ಸಮಯ ಬಂದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೇನೆ ಅವ್ರಿಗೆ. ಎಷ್ಟೇ ಎಷ್ಟೇ ಈವ್ನಿಂಗ್ ಅಲ್ಲೊಂದು ಶಿವಾಜಿನಗರದಲ್ಲಿ ಒಂದು ಫಂಕ್ಷನ್ ಇತ್ತು, ಮ್ಯಾರೇಜ್. ನಿಮ್ಮ ಆಕಾಶವಾಣಿ ಮುಂದೆನೆ ಬಂದು ಕಾರಲ್ಲಿ ನಾನು ಹೇಳಿದೆ ನಮ್ಮ ಅಣ್ಣನ ಮಳಿಗೆ, ನೋಡ ಆಕಾಶವಾಣಿ ಮುಂದೆನೆ ಹೋಗ್ತಿದ್ದೆ, ನನ್ನ ಯಾವಾಗ ಕರ್ಕೊಂಡು ಹೋಗ್ತೀಯ ಅಂತ ಕೇಳಿದ್ ಅವಳು ರಿಷಿಕಾ. ಅದಕ್ಕೆ ಸಮಯ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ ಅವಳು ನನ್ ಕ್ವಶನ್ ಮಾಡಿದ್ಲು. ಅದಕ್ಕೆಲ್ಲ ಸಮಯ ಬರುತ್ತೆ, ಕರ್ಕೊಂಡು ಹೋಗ್ತೀನಿ ಸುಮ್ಮನೆ ಇರ್ತಾನೆ ಅಂತ ಹೇಳಿದೆ. ಸೊ ನೋಡಿ, ಇಷ್ಟಿದೆ ಸುಮಾರು ಸಲ ನಾನು ಆಕಾಶವಾಣಿ ಮುಂದೆನೆ ಓಡಾಡ್ತೀನಿ. ಅಲ್ಲಿ ನೋಡಿದಾಗೆಲ್ಲ ಏನೋ ಒಂಥರ ಅಟ್ಯಾಚ್ಮೆಂಟ್, ಓ ಇದ್ರೊಳಗಡೆ ನಾನು ಹೋಗಿದ್ದೀನಿ, ಇವನ್ನೆಲ್ಲ ಮಾತಾಡ್ಸಿದ್ದೀನಿ, ಎಷ್ಟೋ ನಾವು ಪುಣ್ಯ ಮಾಡಿದ್ದೀವಿ. ನಮ್ ಪ್ರಪಂಚ ಇಷ್ಟೇ ಆಗಿದ್ರಿಂದ ನಮ್ಗಿದೇ ದೊಡ್ಡ ವಿಷಯ. ತಾಜ್ಮಹಲ್ ನೋಡಿದ್ರೆ ಖುಷಿ ಪಡ್ತೀನಿ ಅನ್ನುವಂಥದ್ದೇನಿಲ್ಲ, ಆಕಾಶವಾಣಿ ನೋಡಿದ್ರೆ ಖುಷಿ ಆಗತ್ತೆ. ತಾಜ್ಮಹಲ್ ಲವ್ಗೆ ಪ್ರೇಮಕ್ಕೆ ಎಷ್ಟು ಸಾಕ್ಷಿನೋ, ಆಕಾಶವಾಣಿನೂ ನಮ್ಮ ಸಂಬಂಧಕ್ಕೆ ಅಷ್ಟೇ ಸಾಕ್ಷಿ.
0: ತುಂಬಾ ಒಳ್ಳೆ ಮಾತುಗಳನ್ನ ಹಾಡಿದ್ರಿ ನಾಗರತ್ನ ಅವರೇ, ಬಹಳ ಖುಷಿ ಆಯ್ತು. ಹೀಗೆ ಕರೆಯನ್ನ ಮಾಡ್ತೀರಿ, ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಧನ್ಯವಾದ ಕರೆಯನ್ನ ಮಾಡಿದ್ದಕ್ಕೆ.
1: ಯಾವುದೇ ಕಾರಣಕ್ಕೂ ಯಾವ್ದಾದ್ರು ಹಾಡಿ ಹೆಸರುಗಳು ಬಿಟ್ಟೋಗಿದ್ರೆ ನಾನು ತುಂಬಾ ಚಿಕ್ಕವಳು, ನನ್ ಕ್ಷಮೆ ಇರಲಿ.
0: ಖಂಡಿತ, ಯಾರ್ಯಾರು
1: ಖುಷಿ ಆಯ್ತು
0: ತಲುಪಿರುತ್ತೆ, ಎಲ್ಲಾ ಅರ್ಜಿಗಳಿಗೂ ತಲುಪಿರುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸೋ ಮಚ್.
0: ಶುಭ ಸಂಜೆ.
1: ಬಾಯ್
0: ಬಾಯ್. ಸ್ನೇಹಿತರೆ, ನೀವು ಸಹ ಕರೆ ಮಾಡಿ ಮಾತನಾಡಿ. ಇಂದಿನ ಕಾರ್ಯಕ್ರಮ ಕಂಪ್ಲೀಟ್ಲಿ ಸಿವರ್ ಶೋ, ಯಾಕಂದರೆ ನಿಮ್ಮ ನೆಚ್ಚಿನ ಸ್ನೇಹಕ್ಕೊಂದು ಮಾತನ್ನು ನೀವು ಹೇಳಬೇಕು ಅಂತ ಅಂದ್ಕೊಂಡ್ರೆ ಈ ಒಂದು ವೇದಿಕೆಯನ್ನು ಬಳಸ್ಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0800-223-7799.

0: ಕೊಳ್ಳುವ ಮನಸ್ಸಿದೆಯಾ. ವಿಜಯರಾಘವೇಂದ್ರವರು ಹಾಡಿರೋದು ಈ ಗೀತೆ ಎಷ್ಟು ಜನ ಹಾಡಿದ್ದಾರೆ ನೋಡಿ. ಉನ್ನಿಕೃಷ್ಣನ್ ಅವರು ಡೊಯೇಟ್ ಸಾಂಗನ್ನು ಹಾಡಿದ್ದಾರೆ, ವಿಜಯ ರಾಘವೇಂದ್ರ ಅವರು ಸೋಲೋ ಸಾಂಗನ್ನು ಹಾಡಿದ್ದಾರೆ. ಅದ್ಭುತವಾದ ಗಾಯಕರು ನಮ್ಮ ವಿಜಯ ರಾಘವೇಂದ್ರ ಅವರು. ಮತ್ತೊಂದು ಕರೆ ಇದೆ, ಬನ್ನಿ ಅವರನ್ನ ಮಾತನಾಡ್ಸೋಣ. ಹಲೋ ಹಲೋ ಹಲೋ
1: ಹಲೋ
0: ನಮಸ್ತೆ, ಯಾರು ಎಲ್ಲಿಂದ?
1: ಹಲೋ ನಮಸ್ತೆ ಸರ್.
0: ಯಾರು ಎಲ್ಲಿಂದ?
1: ಸರ್ ಸಂಪತ್ ಕುಮಾರ್.
0: ಸಂಪತ್ ಕುಮಾರ್ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು?
1: ಸರ್ ಮುದಗಲಿಂದ.
0: ಎಲ್ಲಿ?
1: ಮುದಗಲ್ ಸರ್, ಮುದಗಲ್.
0: ಓಕೆ ಓಕೆ, ಹೇಗಿದ್ದೀರಾ?
1: ಹಾ ಸರ್, ನಾನು ಸರ್. ನೀವು ಸರ್?
0: ನಾನು ಚೆನ್ನಾಗಿದ್ದೀನಿ. ಕಾರ್ಯಕ್ರಮದ ವಿಷಯ ಗೊತ್ತಲ್ಲ?
1: ಇಲ್ಲ ಸರ್, ಗೊತ್ತಿಲ್ಲ ಸರ್. ಇವಾಗ ಕೇಳ್ತಾ ಇದ್ದೀನಿ.
0: ಈಗ ಕೇಳ್ತಾ ಇದ್ದೀರಾ? ನಿಮ್ಮ ನೆಚ್ಚಿನ ಸ್ನೇಹಕ್ಕೊಂದು ಮಾತು. ನಿಮ್ಮ ನೆಚ್ಚಿನ ಸ್ನೇಹಿತರಿಗೆ ಒಂದು ಮಾತನ್ನ, ನಿಮ್ಮ ನೆಚ್ಚಿನ ಸ್ನೇಹಕ್ಕೆ ಒಂದು ಮಾತನ್ನ ಹೇಳೋದಿದ್ರೆ ನೀವು ಹೇಳ್ಬೋದು. ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ವಾ, ಸೊ ಅದರ ವಿಶೇಷತೆ. ಹೇಳಿ ಹೇಳಿ, ಮಾತಾಡಿ.
1: ಎಲ್ಲಾ ಕಷ್ಟದಲ್ಲೂ

0: ಮಾಡಿರ್ತೇನೆ ಸರ್.
1: ಹಾಂ ಹಾಂ
0: ಸರ್.
1: ಏನ್ ನಿಮ್ಮ ಸ್ನೇಹಿತರ ಹೆಸರು? ಆ ಸ್ನೇಹಿತನ
0: ಹೆಸರು
1: ನಿಮ್ಮ ಸಂಪತ್ತು, ನಿಮ್ಮ ಸ್ನೇಹಿತರ ಹೆಸರು
0: ಸಂಪತ್ತು?
1: ಓ, ಇಬ್ರು ಸಂಪತ್ತು, ಎರಡು ಸಂಪತ್ತುಗಳು. ಓಕೆ, ಧನ್ಯವಾದ ನಿಮ್ಮ ಸಮಯಕ್ಕೆ ಕರೆನೆ ಮಾಡಿ ಮಾತನಾಡೋದಕ್ಕೆ.
0: ಓಕೆ
1: ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸ್ನೇಹಕ್ಕೊಂದು ಮಾತು ಅನ್ನುವಂಥ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಸ್ನೇಹಿತರ ಕುರಿತಾಗಿ, ಆ ನೆಚ್ಚಿನ ಸ್ನೇಹದ ಕುರಿತಾಗಿ ಏನಾದರೂ ನೀವು ನಿಮ್ಮ ಎರಡು ಮಾತುಗಳನ್ನು ತಿಳಿಸ್ಬೋದು, ಹಾಗೆ ವಾಟ್ಸಪ್ ಸಂದೇಶ ಸಹ ಕಳಿಸ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 0800223709, ಹಾಗೆ ವಾಟ್ಸಪ್ ಸಂಖ್ಯೆ 9483091019.

0: ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ನಿಮ್ಮ ಸ್ನೇಹಕ್ಕೊಂದು ಮಾತು ಅನ್ನುವಂಥ ನಿಮ್ಮ ಸ್ನೇಹದ ಕುರಿತಾದ ಮಾತನ್ನು ಹಂಚಿಕೊಳ್ಳಿ ಅಂತ ನಿಮಗೆ ಈ ಸಮಯವನ್ನು ಮೀಸಲಿಸಲಾಗಿದೆ ಸ್ನೇಹಿತರೆ. ಮುಂದಿನ ಕರೆಯನ್ನು ನೋಡೋಣ, ಬನ್ನಿ. ಹಲೋ.
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ಚಂದ್ರಶೇಖರ ಚೆನ್ನಪ್ಪ, ಬಾಪೂಜಿ ನಗರ.
0: ಹೇಗಿದ್ದೀರಾ ಚಂದ್ರಶೇಖರ್ ಅವರೇ?
1: ಚೆನ್ನಾಗಿದ್ದೀನಿ, ತಾವುಗಳು?
0: ನಾನು ಚೆನ್ನಾಗಿದ್ದೀನಿ. ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ಲ ತಮಗೆ?
1: ಗೊತ್ತಾಗಿದೆ.
0: ನಿಮ್ಮ ಎರಡು ಮಾತುಗಳು.
1: ನನಗೆ ಉತ್ತಮ ಸ್ನೇಹಿತ ಅಂದ್ರೆ ಒಬ್ಬ ಡಿ ಮಂಜುನಾಥ್ ಅಂತ. ಅವನು ಬಹಳ ನನಗೆ ಸಹಾಯ ಮಾಡ್ತಿದ್ದ. ಎಲ್ಲ ಹೊರಗಡೆ ಯಾವುದೇ ಕೆಲಸ ಇದ್ರು ಅವನು ನನಗೆ ಮಾಡ್ಕೊಡ್ತಾ ಇದ್ದ. ಮತ್ತೆ ಮುಖ್ಯವಾಗಿ ಅಂದ್ರೆ ಆಕಾಶವಾಣಿ ನನಗೆ ಸ್ನೇಹಿತ. ಯಾವ ರೀತಿ ಅಂದ್ರೆ ನಮ್ಮ ತಂದೆಯವರು ಆಗ ಯಾರಿಗೋ ಕೊಡುಗೆ ಕೊಟ್ಟಿದ್ರು ಅವ್ರಿಗೆ ರೇಡಿಯೋನ. ಅವ್ರು ಕೇವಲ ಪ್ರದೇಶ ಸಮಾಚಾರ ಹಾಗೂ ವಾರ್ತೆಗಳು ಮಾತ್ರ ಕೇಳ್ತಾ ಇದ್ರು. ಆದ್ರೆ ನಾವು ಎಲ್ಲಾ ಕಾರ್ಯಕ್ರಮಗಳನ್ನು ಅದರಲ್ಲೂ ಮಾಹಿತಿ ಇರುವಂತದ್ದು ಮತ್ತೆ ದೂರವಾಣಿ ಸಂವಾದ ಇರುತ್ತಲ್ಲ ಅಂತ ಕಾರ್ಯಕ್ರಮಗಳು. ಉದಾಹರಣೆಗೆ ಒಂದು ನಿಮ್ಗೆ ನಾಮಿಸ್ಬೇಕಂದ್ರೆ ಭರತ್ಲಾಲ್ ಮೀನಾರ್ ಅವರು ಅವಾಗ ಕೆಪಿಸಿ ಲನ ಅಧ್ಯಕ್ಷರಾಗಿದ್ರು. ಅವ್ರೇನ್ ಮಾಡಿದ್ರು, ನೇರ ದೂರವಾಣಿ ಸಂವಾದ ಕಾರ್ಯಕ್ರಮನ ತಮ್ಮ ನಿಲಯದಿಂದ ನಡೆಸ್ಕೊಟ್ರು. ಆಗ ನಾನು 50 ವರ್ಷ ಆಗಿತ್ತು, ಒಂದ್ ಹಳ್ಳಿಗೆ ವಿದ್ಯುತ್ ಇರ್ಲಿಲ್ಲ, ಪಕ್ಕದಲ್ಲೆಲ್ಲ ಇದೆ, ಆ ಹಳ್ಳಿಗೆ ಮಾತ್ರ ಇರ್ಲಿಲ್ಲ. ನಾನು ಅದನ್ನ ಅವ್ರ ಗಮನಕ್ಕೆ ತಂದಾಗ ಕೇವಲ ಒಂದೇ ಒಂದು ತಿಂಗಳಲ್ಲಿ ಅಲ್ಲಿ ಹೊಸದಾಗಿ ಕಂಬಗಳನ್ನ ನಡೆಸಿ ವೈರ್ಗಳನ್ನ ಹಾಕಿ ಜೊತೆಗೆ ಮನೆ ಮನೆಗೂ ವಿದ್ಯುತ್ ಕೊಟ್ರು.
0: ಗ್ರೇಟ್ ಗ್ರೇಟ್.
1: ಇದಾಗಿತ್ತು ಆಕಾಶವಾಣಿಯಿಂದ,
0: ನಿಮ್ಮ ಈ ಸ್ನೇಹಿತನಿಂದ. ಸ್ನೇಹಿತನಿಗೆ ಒಂದೆರಡು ಮಾತಲ್ಲಿ ಏನ್ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ನಿರಂತರವಾಗಿರ್ಲಿ, ಮತ್ತೆ ಶ್ರೋತೃಗಳ ಸ್ಪಂದನಶೀಲ ರೀತಿಯಲ್ಲಿ ಮುಂದುವರಿಯಲಿ.
0: ಖಂಡಿತ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಶುಭ ಸಮಯ. ಧನ್ಯವಾದ, ಧನ್ಯವಾದ ಸ್ನೇಹಿತರೆ. ಈಗ ಒಂದು ಗೀತೆಯನ್ನು ಕೇಳಿ ಬರೋಣ. ಸಂದೇಶಗಳನ್ನ ಮುಂದಿನ ಸಮಯದಲ್ಲಿ ನೋಡ್ತೀನಿ, ನಿಮ್ಮ ಸಂದೇಶಗಳು ಬರ್ತಾ ಇರಲಿ. ನಿಮ್ಮ ಸ್ನೇಹಕ್ಕೆ ಒಂದು ಮಾತು, ಒಂದೆರಡು ಮಾತನ್ನು ನಿಮ್ಮ ಸ್ನೇಹದ ಕುರಿತು ನೀವು ಹೇಳಬಹುದು ಸ್ನೇಹಿತರೆ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ಕೊಂಡು ಎಲ್ಲೂ ಹೋಗಬೇಡಿ, ಕೇಳ್ತಾನೆ ರೀ ವಿವಿಧ ಭಾರತಿ ಆಕಾಶವಾಣಿ ಕನ್ನಡವನ್ನು. ಸ್ಟುಡಿಯೋ ಸಮಯ ಇನ್ನೇನು 6:40 ಆಗಲಿದೆ ಸ್ನೇಹಿತರೆ. 6:40ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ, ಅದರ ನಂತರ ಮತ್ತೆ ನಮ್ಮ ಭೇಟಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ, ರಾಜ್ಯದ ಜನರ ಹಿತಾಸಕ್ತಿ ರಕ್ಷಣೆಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ. ಕರ್ನಾಟಕ ಸರ್ಕಾರದ ಮನವಿಯಂತೆ ಬೆಂಗಳೂರು ಭೇಟಿ ಮುಂದೂಡಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒಪ್ಪಿಗೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9-3 ದಿನ ಜೆಡಿಎಸ್ನಿಂದ ಪಾದಯಾತ್ರೆ. ಹಾಗೂ ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ, ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಸಾವು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ನಡೆದ ಸರ್ವಪಕ್ಷ ಸಭೆಯಲ್ಲಿ ಮಾತನಾಡಿದ ಅವರು, ಕಾವೇರಿ ನೀರಿನ ವಿಚಾರವಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮಾತುಕತೆಗೆ ಬರಲು ಸಿದ್ಧ ಎಂದು ತಿಳಿಸಿದ್ದರು. ಆದರೆ ಕಾವೇರಿ ಪರಿಸ್ಥಿತಿ ತಿಳಿಯಾದ ನಂತರ ಬರುವಂತೆ ಹೇಳಲಾಗಿದೆ. ಈಗ ರಾಜ್ಯದ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಪರಿಸ್ಥಿತಿ ಸುಧಾರಿಸುವ ಲಕ್ಷಣಗಳು ಕಂಡುಬರುತ್ತಿವೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಪ್ರಮಾಣದ ನೀರನ್ನು ಸಂಗ್ರಹಿಸಲಾಗಿದೆ. ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಹೆಚ್ಚುವರಿ ಒಳಹರಿವನ್ನು ಈಗಾಗಲೇ ನಾಲೆಗಳಿಗೆ ನೀರು ಹರಿಸಲಾಗಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು. ರಾಜ್ಯದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಆದೇಶದ ವಿರುದ್ಧ ಈಗಾಗಲೇ ಮೇಲ್ಮನವಿ ಸಲ್ಲಿಸಿದ್ದೇವೆ ಎಂದು ಹೇಳಿದರು. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ರಾಜ್ಯಕ್ಕೆ ಉತ್ತಮ ಸಹಕಾರ ನೀಡುತ್ತಿದ್ದು, ಕೃಷ್ಣಾ ನದಿ ನೀರಿನ ಹಂಚಿಕೆ, ತುಂಗಭದ್ರಾ ಅಣೆಕಟ್ಟಿನ ಕ್ರಸ್ಟ್ ಗೇಟ್ಗಳ ಮರುಸ್ಥಾಪನೆ, ನವಿಲೆ ಸಮತೋಲನ ಅಣೆಕಟ್ಟು ನಿರ್ಮಾಣದ ಪ್ರಸ್ತಾಪಕ್ಕೂ ಸಮ್ಮತಿ ಸೂಚಿಸಿದ್ದಾರೆ. ಕೃಷ್ಣಾ ಗೋದಾವರಿ ಕಾವೇರಿ ನದಿಗಳ ಜೋಡಣೆ ಮತ್ತು ಕೃಷ್ಣಾ ನದಿ ನೀರು ಹಂಚಿಕೆಯಲು ನೆರವು ನೀಡಿದ್ದಾರೆ ಎಂದು ತಿಳಿಸಿದರು. ರಾಜ್ಯದ ಕುಡಿಯುವ ನೀರಿನ ಅಗತ್ಯವನ್ನು ಭದ್ರಪಡಿಸುವುದರ ಜೊತೆಗೆ ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಕ್ರಮ ಕೈಗೊಂಡಿದೆ. ಈಗಾಗಲೇ ರೈತರು ಬಿತ್ತಿರುವ ಬೆಳೆಗಳ ರಕ್ಷಣೆಯ ಉದ್ದೇಶದಿಂದ ಕೆಆರ್ಎಸ್ ಹಾಗೂ ಕಬಿನಿ ನಾಲೆಗಳಿಗೆ ನೀರು ಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಮಾಹಿತಿ ನೀಡಿದರು. ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಚಲವಾದಿ ನಾರಾಯಣಸ್ವಾಮಿ, ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಜನ

0: ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕಾವೇರಿ ವಿಚಾರದಲ್ಲಿ ರಾಜ್ಯದ ಜನರ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ನಡೆದ ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಳೆ ಬಾರದೆ ರಾಜ್ಯದಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಕೇವಲ ಶೇಕಡಾ 30-35% ಮಾತ್ರ ಮಳೆಯಾಗಿದೆ. ಈ ಮಧ್ಯೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ 15 ದಿನಗಳ ಕಾಲ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಬೇಕೆಂದು ಆದೇಶ ನೀಡಿದೆ. ರಾಜ್ಯದಲ್ಲಿ ಈಗ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ದು ಜಲಾಶಯಗಳಲ್ಲಿನ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಸಂಕಷ್ಟ ಸೂತ್ರದ ವಿಚಾರದಲ್ಲಿ ಕಾನೂನನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ತಜ್ಞರ ಸಲಹೆ ಮೇರೆಗೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು ತಿಳಿಸಿದರು. ಇದೇ 13ರಂದು ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರುವ ಬಂದ್ ಅನ್ನು ಕೈಬಿಡಬೇಕು. ಈ ಕುರಿತು ಸಂಘಟನೆ ಜೊತೆ ಮಾತುಕತೆ ನಡೆಸಲಾಗುವುದು. ತಮಿಳುನಾಡು ಸಂಕಟ ಸೂತ್ರದ ಬಗ್ಗೆ ಬೇಡಿಕೆ ಇಟ್ಟಿದ್ದು ಮುಂದಿನ ಹೆಜ್ಜೆಯ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸುತ್ತೇವೆ ಎಂದು ಮುಖ್ಯಮಂತ್ರಿ ಹೇಳಿದರು. ಬರದ ಘೋಷಣೆ ವಿಚಾರವಾಗಿ ಇನ್ನೂ ತೀರ್ಮಾನ ಮಾಡಿಲ್ಲ. ಈ ತಿಂಗಳ ಅಂತ್ಯದ ವೇಳೆಗೆ ಮಾಹಿತಿ ಪಡೆದ ಕಂದಾಯ ಸಚಿವರು ಪರಿಶೀಲಿಸಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸುತ್ತಾರೆ. ತದನಂತರ ಅದರ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಕಾವೇರಿ ವಿಚಾರವಾಗಿ ಪರಿಸ್ಥಿತಿ ಬಿಗುವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಮನವಿಯಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಬೆಂಗಳೂರಿಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದೂಡಲು ಒಪ್ಪಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡಲು ಮುಖ್ಯಮಂತ್ರಿ ವಿಜಯ್ ಮುಂದಾಗಿದ್ದರು. ಆದರೆ ಪರಸ್ಪರ ಗೌರವಿಸಿ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಹೀಗಾಗಿ ಪರಿಸ್ಥಿತಿ ತಿಳಿಯಾದ ಬಳಿಕ ಭೇಟಿ ನೀಡುವಂತೆ ಮನವಿ ಮಾಡಿದ್ದೇನೆ ಎಂದು ತಿಳಿಸಿದರು. ತಮಿಳುನಾಡು ಸರ್ಕಾರದ ಪರ ವರ್ತನೆ ಆರೋಪಗಳನ್ನು ನಿರಾಕರಿಸಿದ ಮುಖ್ಯಮಂತ್ರಿ ರಾಜ್ಯದ ಜನರ ಹಿತ ಕಾಯಲು ಬದ್ಧರಾಗಿರುವಂತೆಯೇ ನೆರೆಹೊರೆಯ ರಾಜ್ಯಗಳೊಂದಿಗೆ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಲಾಗುವುದು ಎಂದರು. ಮೇಕೆದಾಟು ಯೋಜನೆ ಕಾವೇರಿ ಸಮಸ್ಯೆಗೆ ಪರಿಹಾರವಾಗಲಿದೆ. ಇದರಿಂದ ಸುಮಾರು 90% ತಮಿಳುನಾಡಿಗೆ ಅನುಕೂಲವಾಗಲಿದೆ. ಕರ್ನಾಟಕಕ್ಕಿಂತ ತಮಿಳುನಾಡು ಜನರಿಗೆ ಹೆಚ್ಚಿನ ಪ್ರಯೋಜನವಾಗಲಿದ್ದು ಯೋಜನಾ ಸ್ಥಳಕ್ಕೆ ಭೇಟಿ ನೀಡುವ ಯಾರಿಗಾದರೂ ವಾಸ್ತವ ಪರಿಸ್ಥಿತಿ ಅರ್ಥವಾಗಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9-11 ಬಿಡದಿಯ ಬೈರಮಂಗಲ ಗ್ರಾಮದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಚನ್ನಪಟ್ಟಣದಲ್ಲಿಂದು ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಅನಿವಾರ್ಯ ಕಾರಣಗಳಿಂದ ಪಾದಯಾತ್ರೆಯನ್ನು ಮುಂದೂಡಲಾಗಿತ್ತು. ಇದೀಗ ಇದೇ 9ರಂದು ಪಾದಯಾತ್ರೆ ನಡೆಯಲಿದೆ. 3 ದಿನಗಳ ಪಾದಯಾತ್ರೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು 1 ದಿನ ಸೇರಿದಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸರ್ಕಾರ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿದ್ದು ಟೌನ್ಶಿಪ್ ನಿರ್ಮಾಣ ಕೈಬಿಡಬೇಕೆಂದು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕೆಂದು ಅವರು ಮನವಿ ಮಾಡಿದರು. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಾಯಿತು. ನಶಾಮುಕ್ತ ಭಾರತ ಅಭಿಯಾನವು ಓರ್ವ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜ ಸೇರಿದಂತೆ ರಾಷ್ಟದ ಒಳಿತಿಗಾಗಿ ರೂಪುಗೊಂಡಿದೆ. ದೇಶದ ಯುವಶಕ್ತಿಯ ತನು ಮನ ಆತ್ಮಶುದ್ಧಿಯ ಜಾಗೃತಿಗಾಗಿ ಈ ಅಭಿಯಾನ ಆಯೋಜಿತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತದ ಸಂಕಲ್ಪಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನದ ಹಿನ್ನೆಲೆಯಲ್ಲಿ ಯುವಜನರನ್ನು ಉದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದರು. ದೇಶದ 28,000 ಸ್ಥಳಗಳಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸಲು ಅನುಕೂಲ ಮಾಡಲಾಗಿತ್ತು. ಬೀದರ್ ನಗರದ ಮೇರಾ ಯುವ ಭಾರತ್ ಕೇಂದ್ರದ ವತಿಯಿಂದ ಲಿಂಗರಾಜ ಅಪ್ಪ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಳ್ದಾಳೆ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, ಯುವಜನತೆ ತಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಮದ್ಯಪಾನ, ಧೂಮಪಾನ ಮತ್ತಿತರ ಮಾದಕ ವಸ್ತುಗಳ ವ್ಯಸನಗಳಾಗದೆ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆಯಾಗುತ್ತಿದ್ದು ಅಲ್ಲಲ್ಲಿ ಹಾನಿಯಾಗಿದೆ. ಮಂಗಳೂರು ಬೆಂಗಳೂರು ರೈಲು ಮಾರ್ಗದ ಹಾಸನ ಜಿಲ್ಲಾ ವ್ಯಾಪ್ತಿಯ ಎಡಕುಮೇರಿ ಸಿರಿಬಾಗಿಲು ನಡುವೆ ರೈಲು ಹಳಿಯ ಮೇಲೆ ಭೂಕುಸಿತ ಉಂಟಾದ ಪರಿಣಾಮ ಈ ಭಾಗದಲ್ಲಿ ರೈಲು ಸಂಚಾರ ಸ್ಥಗಿತಗೊಂಡಿದ್ದು ಕೆಲವು ರೈಲುಗಳು ಮಾರ್ಗ ಬದಲಾವಣೆ ಮಾಡಿ ಸಂಚರಿಸುತ್ತಿವೆ. ಹಳಿಯ ಮೇಲೆ ಬಿದ್ದಿರುವ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದೆ. ಹಳಿ ಮೇಲೆ ಮಣ್ಣು ಬಿದ್ದಿರುವುದರಿಂದ ಇಂದು ಮಂಗಳೂರು ಯಶವಂತಪುರ, ಯಶವಂತಪುರ ಮಂಗಳೂರು ಹಾಗೂ ಬೆಂಗಳೂರು ಕಾರವಾರ ನಡುವಿನ ಪಂಚಗಂಗಾ ಎಕ್ಸ್ಪ್ರೆಸ್, ವಿಜಯಪುರ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲನ್ನು ಸ್ಥಗಿತಗೊಳಿಸಲಾಗಿತ್ತು. ಭಾರೀ ಮಳೆಯಿಂದಾಗಿ ಸುಬ್ರಹ್ಮಣ್ಯ ವ್ಯಾಪ್ತಿಯ ಬಾಳುಗೋಡು ಹೊಳೆಯಲ್ಲಿ ಪ್ರವಾಹ ಉಂಟಾಗಿ ಪದಕ ಸೇತುವೆ ಮುಳುಗಡೆಗೊಂಡಿದೆ. ಇದರಿಂದಾಗಿ ವಾಹನ ಸವಾರರು ಸೇರಿದಂತೆ ಸಾರ್ವಜನಿಕರು ಸಂಕಷ್ಟಪಡುವಂತಾಯಿತು. ಭಾರೀ ಮಳೆಗೆ ಕುಮಾರಧಾರಾ ನದಿ ಮೈದುಂಬಿ ಹರಿಯುತ್ತಿದ್ದು ಇಲ್ಲಿನ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭಾರೀ ಮಳೆಯಿಂದ ಗುಡ್ಡ ಕುಸಿದು ಮಗು ಸೇರಿದಂತೆ ಒಂದು ಕುಟುಂಬದ ಮೂವರು ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಇಂದು ಮುಂಜಾನೆ ನಡೆದಿದೆ. ಮೃತರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಕ್ಕರಗೋಳ್ ಗ್ರಾಮದವರಾಗಿದ್ದು ಕೆಲಸ ಅರಸಿ ಬಂದಿದ್ದರು ಎನ್ನಲಾಗಿದೆ. ಘಟನೆಯಲ್ಲಿ ಮತ್ತೊಬ್ಬ ಕಾರ್ಮಿಕ ತೀವ್ರವಾಗಿ ಗಾಯಗೊಂಡಿದ್ದು ಅವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದ್ದು ಉತ್ತರ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ. ಬೆಳ್ತಂಗಡಿ 29, ತಾಳಗುಪ್ಪ 23, ಶೃಂಗೇರಿ ಆಗುಂಬೆ 22, ಭಾಗಮಂಗಲ ಸುಳ್ಯ 21, ಧರ್ಮಸ್ಥಳದಲ್ಲಿ 20 cm ಭಾರೀ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬಾಗಲಕೋಟೆ, ಬೆಳಗಾವಿ, ಬೀದರ್ ಸೇರಿದಂತೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು ಹಾಗೂ ಕೊಡಗು, ಹಾಸನ, ಬಳ್ಳಾರಿ, ಬೆಂಗಳೂರು ನಗರ, ರಾಮನಗರ, ತುಮಕೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆ ಸಮಸ್ಯೆ ಬಗೆಹರಿಸಲು ಆದ್ಯತೆ. ರಾಜ್ಯದ ಜನರ ಹಿತರಕ್ಷಣೆಗಾಗಿ ಸರ್ಕಾರ ಬದ್ಧ, ಮುಖ್ಯಮಂತ್ರಿ. ಕರ್ನಾಟಕ ಸರ್ಕಾರದ ಮನವಿಯಂತೆ ಬೆಂಗಳೂರು ಭೇಟಿ ಮುಂದೂಡಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒಪ್ಪಿಗೆ. ಪಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9ರಿಂದ 3 ದಿನ ಜೆಡಿಎಸ್ನಿಂದ ಪಾದಯಾತ್ರೆ. ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ, ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಒಂದು ಗೀತೆಯನ್ನು ಕೇಳುವಂತಹ ಸಮಯ. ಒಲವೇ ಮಂದಾರ ಚಿತ್ರದ ಗೀತೆ ಇದು. ರಾಜೇಶ್ ಕೃಷ್ಣನ್ ಮತ್ತು ಶ್ರೇಯಾ ಘೋಷಾಲ್ ಅವರ ಗಾಯನ, ಕೆ ಕಲ್ಯಾಣ್ ಮತ್ತು ಜಯತೀರ್ಥ ಅವರ ರಚನೆ, ದೇವ ಅವರ ಸಂಗೀತ.

0: ಇಂದಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ನಿಮ್ಮ ಸ್ನೇಹಕ್ಕೊಂದು ಎರಡು ಮಾತನ್ನು ಹೇಳಿ ಅಂತ ಕೇಳಿದ್ದೆ. ನಿಮ್ಮ ಕರೆಯನ್ನು 7 ಗಂಟೆಯ ನಂತರ ತೆಗೆದುಕೊಳ್ತೀನಿ. ಸ್ಟುಡಿಯೋ ಸಮಯ 6:55. ಸ್ನೇಹಿತರೆ, ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಪ್ರೀತಿಯ ಕೇಳುಗರೆ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪಾವೆಂ ಆಚಾರ್ಯ, ಪತ್ರಕರ್ತ, ಲೇಖಕ, ಚಿಂತಕ, ವೈಚಾರಿಕ ಪ್ರಜ್ಞೆ, ವಿಜ್ಞಾನದ ಮಹತ್ವವನ್ನು ಸರಳವಾಗಿ ವಿವರಿಸಿದವರು. ಹಾಸ್ಯದ ಮೂಲಕ ಗಾಂಭೀರ್ಯ ಬೋಧಿಸಿದವರು. ಪಾಡಿಗಾರು ವೆಂಕಟರಮಣ ಆಚಾರ್ಯ ಲಾಂಗೂಲಾಚಾರ್ಯ ಎಂಬ ಹೆಸರಿನಿಂದಲೂ ಬರೆದರು. ಪದಾರ್ಥ ಚಿಂತಾಮಣಿ ಇವರ ಪ್ರಸಿದ್ಧ ಕೃತಿ. ಪಾವೆಂ ಹರಟೆಗಳನ್ನು ಬರೆದಿದ್ದಾರೆ. ಅವರ ಹರಟೆಯ ಮಾತು ಅವರದೇ ಧ್ವನಿಯಲ್ಲಿ.
2: ಹೊತ್ತು ಬಂದಾಗ ಯಾರನ್ನು ಬೇಕಾದರೂ ಆಶ್ರಯಿಸಬಹುದು ಅನ್ನೋದಕ್ಕೆ ನಿಮಗೆ ಶಾಸ್ತ್ರಾಧಾರ ಕೊಡಬಲ್ಲೆ. ಭೀಷ್ಮಾಚಾರ್ಯರಂತಹ ಜ್ಞಾನಿ ಸಜ್ಜನ ಯಾರಿದ್ದಾರು ಹೇಳಿ ಚತುರ್ಯುಗದಲ್ಲಿ? ಆದರೂ ಅವರು ಶರಸೇಯಲ್ಲಿ ಮಲಗಿ ಧರ್ಮರಾಯನಿಗೆ ಉಪದೇಶ ಕೊಡುವಾಗ ಏನು ಹೇಳಿದ್ರು ಗೊತ್ತೇ? ರಾಜನಾದವನು ನನ್ನ ಹಾಗೆ ರಂಕನಲ್ಲ, ಮತ್ತೆ ತನಗಿಂತ ಪ್ರಬಲನಾದವನ ಮುಂದೆ ಅವಶ್ಯವಿದ್ದರೆ ಪ್ರವಾಹಕ್ಕೆ ಸಿಲುಕಿದ ಜೊಂಡಿನಂತೆ ತಗ್ಗಿ ಬಗ್ಗಿ ನಡೆಯುವುದೂ ಸರಿ ಅಂತ. ಬೇಕಾದರೆ ಮಹಾಭಾರತ ಶಾಂತಿ ಪರ್ವದಲ್ಲಿ ನೋಡಿಕೊಳ್ಳಿ. ನಿಮ್ಮ ಕೆಲಸ ಆದಮೇಲೆ ನಿರಂತರವೂ ಕೃತಜ್ಞತೆ ತೋರಿಸ್ತಾ ಇರಬೇಕೆ? ಅದು ಶಕ್ತವೇ, ಜ್ಞಾನದನವೇ, ಪ್ರಾಕ್ಟಿಕಲ್ಲೇ? ನಿಮಗೆ ಸಾಲ ಬೇಕಾಗಿರ್ತದೆ, ಬ್ಯಾಂಕಿಗೆ ಹೋಗ್ತೀರಿ, ಅರ್ಜಿ ಕೊಡಿ ಅಂತಾರೆ, ಕೊಡ್ತೀರಿ. ಮ್ಯಾನೇಜರಿಗೆ ಮಾತ್ರ ಅಲ್ಲ, ಅಟೆಂಡರಿಗೂ ಸಹ ಹೊಡಿತೀರಿ. ಮ್ಯಾನೇಜರ್ ಮನೆಗೆ ಭಕ್ತಿಯಿಂದ ಪಾದಯಾತ್ರೆ ಬೆಳೆಸಿ ಬೆಳೆಸಿ ಚಪ್ಪಲು ಸರಿಸ್ತೀರಿ. ಅವ್ರ ಹೆಂಡತಿ ಮಕ್ಕಳ ಯೋಗಕ್ಷೇಮ ಕೇಳ್ತೀರಿ. ಭಕ್ತರಿಗೆ ಬಿಸ್ಕೀಟ್ ಕೊಡ್ತೀರಿ. ಅವ್ರ ಮಗಳಿಗೆ ವರಾನ್ವೇಷಣೆ ಮಾಡೋ ಆಶ್ವಾಸನ ಕೊಡ್ತೀರಿ. ಸಾಲ ಕೈಗೆ ಬಂತೋ, ಅವ್ರು ಯಾರೋ ನೀವು ಯಾರೋ, ಅಸಲಿಗೆ ಮಾತ್ರ ಅಲ್ಲ ಬಡ್ಡಿಗೂ ಡಿಫಾಲ್ಟರ್ ಆಗ್ತೀರಿ. ಈಗ ಬೂಟ್ ಸೋಸುವ ಸರ್ತಿ ಮ್ಯಾನೇಜರದ್ದಾಗುತ್ತೆ. ಅವರು ಸ್ವಲ್ಪ ಜಬ್ಬರಿಸಿದ್ರು, ಏನ್ರಿ ರಿಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ, ಸಾಲ ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ದೀರಾ, ಬ್ಯಾಂಕಿನ ದುಡ್ಡಲ್ಲವೇ, ಹೋಗಿ ಕೋರ್ಟಿ ಹೋಗಿ ಅಂತೀರಿ. ಅವ್ರ ಮಗಳಿಗೆ ವರ ಹುಡುಕೋದು ಬಿಡಲಿ, ಅವರೇ ಹುಡುಕಿ ಮದುವೆ ನಿಶ್ಚಯಿಸಿ ನಿಮಗೆ ಇನ್ವಿಟೇಷನ್ ಕಳಿಸಿ ಕೊಟ್ಟರೆ ನಿಮ್ಮ ಪಾದ ಬೆಳೆಸೋದೇ ಇಲ್ಲ. ನನ್ನ ಸ್ನೇಹಿತರೊಬ್ಬರಿಗೆ ಒಂದು ಚಿಕ್ಕ ನೌಕರಿ ಸಲುವಾಗಿ ಒಬ್ಬ ಉಮೇದುವಾರ ಕೃಷಿ ನಿಲಿಗೆದಾರರ ಸಮೇತ ಮನೆಗೆ ಬಂದು ಅಕ್ಷರಶಃ ಉದ್ದಂಡ ನಮಸ್ಕಾರ ಹಾಕಿದ. ಪಾಪ ಅಂತ ಅವರು ಆ ನೌಕರಿ ಕೊಡಿಸಿದರು. ಅವರ ಕಚೇರಿಗೆ ಪ್ರವೇಶಿಸುವಾಗ ನಮಸ್ಕಾರ ಮಾಡೋದೇನು, ಎದ್ದು ನಿಲ್ಲೋದೇನು, ಎಲ್ಲ 6 ತಿಂಗಳು. ಒಂದಿನ ಒಮ್ಮೆ ಈ ಗೌರವ ಮರ್ಯಾದೆ ಎಲ್ಲ ನಿಂತು ಹೋಯ್ತು. ಯಾಕಂತೀರಾ? ಮುಂಚಿನ ದಿನವೇ ಅವನಿಗೆ ಕೆಲಸ ಕಾಯಂಮಾದ ಆರ್ಡರ್ ಬಂದಿತ್ತು. ಅವನ ಸಹಕಾರ್ಯಕರ್ತನೇ ಒಬ್ಬ ಅವನಿಗೆ ಈ ವರ್ತನೆ ಬಗ್ಗೆ ಕೇಳಿದಾಗ ಏನಂದ ಗೊತ್ತೇ? ಹೌದು, ಹೊತ್ತು ಬಂದಾಗ ಕತ್ತೆ ಕಾಲು ಕಟ್ಟಬೇಕಾಗುತ್ತೆ. ಕೆಲಸ ಆದ್ಮೇಲೆ ಎಷ್ಟು ದಿನ ಅಂತ ಈ ರೀತಿ ನಡ್ಕೊಂಡಿರ್ಬೇಕಾಗೋದು? ಅಲ್ಲಯ್ಯ, ಅವ್ರ ಡಿಪಾರ್ಟ್ಮೆಂಟ್ನ ಹೆಡ್. ನಾಳೆ ಅಲ್ಲದೆ ನಾಡ್ದವರಿಂದ ಮತ್ತೆ ಏನಾದರೂ ಕೆಲಸ ಆಗ್ಬೇಕಾದೀತು, ಆಗೇನು ಮಾಡ್ತೀ ಅಂದ ಸ್ನೇಹಿತ. ಆತನ ಅಕ್ಕ, ನೋಡ್ತಾ ಇರೋ ಪ್ರಸಂಗ ಬಂದರೆ ಇದೇ ಕತ್ತೆ ಕಾಲನ ಮತ್ತೆ ಹಿಡಿದು ಕೆಲಸ ಮಾಡಿಸ್ಕೋತೀನಿ. ಅದರ ಹಿಕ್ಮತ್ತು ನನಗೆ ಗೊತ್ತು. ನಿನಗೆ ಒಂದು ಬೀಜ ಮಾತು ಹೇಳ್ತೀನಿ. ಈ ಉಪಕಾರಿ ಜನಕ್ಕೆ ಉಪಕಾರ ಮಾಡೋದು ಒಂದು ಚಟ ಆಗಿರುತ್ತೆ. ನಮಗೆ ಕೆಲಸ ಸಲುವಾಗಿ ಕಾಲು ಕಟ್ಟಿಕೊಳ್ಳುವ ಚಟ ಇದ್ದಾಗೆ, ಹಾಗೆ ಇವರಿಗೂ ಹೊಗಳಿಸಿಕೊಂಡು ನಮಸ್ಕಾರ ಮಾಡಿಸಿಕೊಂಡು ಉಪಕಾರ ಮಾಡೋ ಚಟ ಇರುತ್ತೆ. ಇಷ್ಟು ಹೇಳಿ ಸ್ವಲ್ಪ ಕ್ಷಣಕಾಲ ತಡೆದು ಮತ್ತೆ ಮುಂದುವರಿಸಿದ. ನೋಡು, ನಿನಗೊಂದು ಗುಟ್ಟು ಹೇಳ್ತೇನೆ. ನಾನು ಇವ್ರ ಮನೆಗೆ ಹೋಗಿ ಕಾಲಿಗೆ ಬಿದ್ದಾಗ ಇವರ ಹೆಂಡತಿ ಹೊರಗೆ ಬಂದರು. ಅವರ ಮುಖ ನೋಡಿದೆ. ನಾನು ಅಡ್ಡ ಬಿಡೋದು ನೋಡಿ ಅವರಿಗಾದ ಸಂತೋಷ ಮುಖದ ಮೇಲೆ ಕೆತ್ತಿದಾಗಿತ್ತು. ನನ್ನ ಗಂಡನಿಗೆ ಇಂಥ ಗೌರವ ಇದೆ ಅಂತ ಅವರಿಗೆ ಗಂಡನ ಮೇಲೆ ಅಭಿಮಾನ ಉಕ್ಕಿತ್ತು. ಇವರಿಗಾದರೂ ಹೆಂಡತಿ ಮುಂದೆ ತಮ್ಮ ಪವರ್ನ ಪ್ರದರ್ಶನ ಆಗಿದ್ದಕ್ಕೆ ಕಮ್ಮಿ ಹುಂಸ ಆಗಿರಲಿಲ್ಲ. ನನಗೆ ಉಪಕಾರ ಮಾಡಿದ್ದಕ್ಕೆ ಆಗಲೇ ಅವರಿಗೆ ಪ್ರತಿಫಲ ಸಿಕ್ಕಿಯಾಗಿದೆ ಅಂತ ಕಡಿಮ. ನೆಸೆಸಿಟಿ ಮೇಕ್ಸ್ ಎನ್ ಆನೆಸ್ಟ್ ಮ್ಯಾನ್ ಎನ್ ನೀವ್. ಖರೀದಿ ಬಂದಾಗ ಸಂಭಾವಿತ ಕೂಡ ಫಟಿಂಗ ಆಗ್ತಾನೆ ಅಂತ ಡ್ಯಾನಿಯಲ್ ಡಿಫೋ ಹೇಳಿದಾನಂತಲ್ಲ, ಇವನು ಹುಟ್ಟ ಫಟಿಂಗ ಮತ್ತು ಕೇಳಬೇಕೆ. ಆದರೆ ಆತ ಹೇಳೋದ್ರಲ್ಲಿ ಪಾಯಿಂಟ್ ಇದೆ. ಉಪಕಾರ ಮಾಡಿ ಹೊಂಡಕ್ಕೆ ಬಿದ್ದು ಮತ್ತೆ ಮತ್ತೆ ಎದ್ದು ಅದೇ ಹೊಂಡಕ್ಕೆ ಬಿಡೋರನ್ನ ನಾನು ನೋಡಿದೆ. ಕೆಲವರಿಗೆ ಉಪಕಾರ ಒಂದು ಸೈಕಲಾಜಿಕಲ್ ನೀಡ್, ಮನಃಶಾಸ್ತ್ರೀಯ ಅಗತ್ಯ ಆಗಿರುತ್ತೆ. ಆದರೆ ಉಪಕಾರ ಮಾಡುವವರನ್ನ ಜನ ಯಾಕೆ ಮರೀತಾರೆ? ನನ್ನದೊಂದು ಥಿಯರಿ ಇದೆ. ಒಬ್ಬರಿಂದ ಉಪಕಾರ ಪಡೆಯುವಾಗ ನಾವು ನಮ್ಮ ದೃಷ್ಟಿಯಲ್ಲೇ ಸಣ್ಣವರಾಗ್ತೇವೆ, ನಮ್ಮ ಮೇಲೆ ನಮಗೆ ಜೋಸು ಬರುತ್ತೆ. ಆತ್ಮಜಿಹಾಸೆಯನ್ನು ಬಹಳ ಕಾಲ ಸಹಿಸಿಕೊಂಡು ಇರಬೇಕಾದರೆ ನೀವು ಯೋಗಿ ಆದರೂ ಆಗಿರಬೇಕು, ಪಶುವಾದರೂ ಆಗಿರಬೇಕು. ನಾವು ಹೆಚ್ಚಿನವರು ಎರಡೂ ಅಲ್ಲ. ಆದ್ದರಿಂದ ನಮ್ಮ ಹೊರಗನ್ನು ಉಪಕಾರ ಮಾಡಿದವರ ಮೇಲೆ ತಿರಸ್ಕಾರ ರೂಪವಾಗಿ ಮಾರ್ಪಡಿಸುತ್ತೇವೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪಾವೆಂ ಆಚಾರ್ಯ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
0: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉತ್ತರ ಪ್ರದೇಶದ ಲಖನೌದಲ್ಲಿ ನಾಳೆ ಬ್ರಿಕ್ಸ್ ರಾಷ್ಟ್ರಗಳ ರಾಷ್ಟೀಯ ಸಂಖ್ಯಾಶಾಸ್ತ್ರ ಕಚೇರಿಗಳ ಮುಖ್ಯಸ್ಥರ ಎರಡು ದಿನಗಳ ಸಭೆ ಆರಂಭವಾಗಲಿದೆ. ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್ ಹಾಗೂ ಯುಎಇ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಜವಳಿ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಅರಿವೆಯ ಪ್ರಪಂಚ, ನೇಯ್ಗೆಯ ಹೊಸ ವಿಧ ಎಂಬ ಪ್ರದರ್ಶನ ಈ ತಿಂಗಳ 5ರಂದು ಉದ್ಘಾಟನೆಗೊಳ್ಳಲಿದೆ. ಆಗಸ್ಟ್ 7ರಂದು ನಡೆಯಲಿರುವ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಆಯೋಜಿಸಿರುವ ಈ ಪ್ರದರ್ಶನ ಈ ತಿಂಗಳ 6ರಿಂದ 19ರವರೆಗೆ, ಬೆಳಗ್ಗೆ 11ರಿಂದ ಸಂಜೆ 6 ಗಂಟೆಯವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಿರಲಿದೆ. ಅಸ್ಸಾಂನಲ್ಲಿ 2027ರ ಜನಗಣತಿಗಾಗಿ ಸ್ವಯಂ ಗಣತಿ ಸೌಲಭ್ಯ ಇಂದಿನಿಂದ ಆರಂಭವಾಗಿದೆ. ನಾಗರಿಕರು ಇದೇ 16ರವರೆಗೆ ನಿಗದಿತ ಪೋರ್ಟಲ್ ಮೂಲಕ ತಮ್ಮ ಕುಟುಂಬ ಹಾಗೂ ವೈಯಕ್ತಿಕ ಮಾಹಿತಿಯನ್ನು ಆನ್ಲೈನ್ನಲ್ಲಿ ದಾಖಲಿಸಬಹುದಾಗಿದೆ. ಆಗಸ್ಟ್ 17ರಿಂದ ಮನೆ ಮನೆ ಭೇಟಿ ಮೂಲಕ ಗಣತಿ ಕಾರ್ಯ ಆರಂಭವಾಗಲಿದೆ. ಚಿಕ್ಕಬಳ್ಳಾಪುರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಈವರೆಗೆ 9,09,771 ಮತದಾರರ ಗಣತಿ ನಮೂನೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ. ಒಟ್ಟು 119,733 ಮತದಾರರನ್ನು ಮನೆ ಬದಲಿಸಿದ, ಮರಣ ಹೊಂದಿದ, ಹೀಗೆ ವಿವಿಧ ವಿಭಾಗಗಳಲ್ಲಿ ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ ಇಂದು ವಿವಿಧ ಗ್ರಾಮಗಳಿಗೆ ಭೇಟಿಯಾಗಿ ಪರಿಶೀಲನೆ ನಡೆಸಿದರು. ಬೆಳೆಹಾನಿಯ ವಾಸ್ತವ ಸ್ಥಿತಿಯನ್ನು ವಿಮಾ ಕಂಪನಿಗಳಿಗೆ ತಿಳಿಸಿ ರೈತರಿಗೆ ಅಗತ್ಯ ನೆರವು ಮತ್ತು ಪರಿಹಾರ ಕಲ್ಪಿಸಲು ಸೂಕ್ತ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಅವರು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆಯಾಗುತ್ತಿದ್ದು ಅಲ್ಲಲ್ಲಿ ಹಾನಿಯುಂಟಾಗಿದೆ.

ಸುಬ್ರಹ್ಮಣ್ಯ ವ್ಯಾಪ್ತಿಯ ಬಾಳುಗೋಡ ಹೊಳೆಯಲ್ಲಿ ಪ್ರವಾಹ ಪರಿಸ್ಥಿತಿಯಿಂದಾಗಿ ಪದಕ ಸೇತುವೆ ಮುಳುಗಡೆಯಾಗಿದೆ. ಭಾರೀ ಮಳೆಗೆ ಕುಮಾರಧಾರಾ ನದಿಯು ಮೈದುಂಬಿ ಹರಿಯುತ್ತಿದ್ದು ಇಲ್ಲಿನ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಬಳ್ಳಾರಿಯಲ್ಲಿಂದು ಸೈಕಲ್ ಪಟುಗಳು ಮತ್ತು ಓಟಗಾರರ ಒಕ್ಕೂಟ ಸ್ಟೀಲ್ ಸಿಟಿ ರನ್ ಸ್ಪರ್ಧೆ ಹಮ್ಮಿಕೊಂಡಿತ್ತು. 1000ಕ್ಕೂ ಹೆಚ್ಚು ಮಹಿಳೆಯರು ಸೇರಿದಂತೆ ದೇಶದ ವಿವಿಧ ಭಾಗಗಳ 5000ಕ್ಕೂ ಹೆಚ್ಚು ಜನರು ವಿವಿಧ ಓಟದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಗಾನಭಜಾನ ಕಾರ್ಯಕ್ರಮದಲ್ಲಿಂದು ನಿಮ್ಮ ನೆಚ್ಚಿನ ಸ್ನೇಹಕ್ಕೊಂದು ಮಾತು ಅನ್ನುವಂಥ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀವು ಮಾತನಾಡ್ಬೋದು, ನಮ್ಮ ದೂರವಾಣಿ ಸಂಖ್ಯೆಯನ್ನು ತಿಳಿಸಿ ಒಂದು ಗೀತೆಯ ನಂತರ ನಿಮ್ಮ ಕರೆಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡ್ತೀನಿ. ಮತ್ತೆ ನಾನು 0800-22-37-0799 ನಿಮ್ಮ ನೆಚ್ಚಿನ ಸ್ನೇಹಕ್ಕೊಂದು ಮಾತನ್ನು ಈ ಕರೆಯ ಮೂಲಕ ತಿಳಿಸಿ, ಹಾಗೆ ಸಂದೇಶಗಳು ಸಹ ಬರಲಿ. ಸಂದೇಶಗಳನ್ನು ನಿಮಗೆ ಗೊತ್ತಲ್ಲ, ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ. ನಿಮ್ಮ ಸ್ನೇಹದ ಕುರಿತಾದ ಮಾತನ್ನು ನೀವು ಸಂದೇಶ ಕಳಿಸಿ ಸಹ ತಿಳಿಸ್ಬೋದು. ಈಗ ಒಂದೆರಡು ಕರೆಯನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ.

0: ನಿನ್ನಲೇ ಕಾಣುವೆ ನನ್ನ ನಕ್ಷತ್ರ ಲೋಕ, ಎಂದಿಗೂ ಜೊತೆ ಇರೋ ಒಬ್ಬ ಸಂಮಿತ್ರ ಬೇಕ. ಘನಭಜನ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಘನಭಜನ ಕಾರ್ಯಕ್ರಮದಲ್ಲಿ ಇಂದು ನಿಮ್ಮ ಸ್ನೇಹಕ್ಕೊಂದು ಮಾತು, ನಿಮ್ಮ ವಿಶೇಷ ಸ್ನೇಹಕ್ಕೊಂದು ಮಾತು, ನೆಚ್ಚಿನ ಸ್ನೇಹಕ್ಕೊಂದು ಮಾತು ಅನ್ನುವಂಥ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ಮಾತುಗಳಿಗೆ ಮಾತನ್ನು ಸೇರ್ಸೋಕ್ಕೆ ಮುಂದಿನ ಕರೆ ನೋಡೋಣ ಯಾರು ಅಂತ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ಜಗದಾಂಬಿಕಾ ಸರ್, ಮತ್ತಿಕೆರೆಯಿಂದ.
0: ಜಗದಾಂಬಿಕಾ ಅವರೇ, ಹೇಗಿದ್ದೀರಾ?
1: ತುಂಬಾ ಚೆನ್ನಾಗಿದ್ದೀರಾ ಸರ್?
0: ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ಖುಷಿ ಆಯ್ತು. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಕಾರ್ಯಕ್ರಮದ ವಿಷಯ ಗೊತ್ತಲ್ಲ ತಮಗೆ?
1: ಸ್ನೇಹಕ್ಕೊಂದು ಮಾತು.
0: ಹೌದು, ನಿಮ್ಮ ನೆಚ್ಚಿನ ಸ್ನೇಹಕ್ಕೊಂದು ಮಾತು.
1: ನಮ್ಗೆ ಈಗ ಕಳೆದ 30 ವರ್ಷದಿಂದ ಒಬ್ರು ಸ್ನೇಹಿತರು ಸರ್ ನಮ್ಗೆ. ಅಂದ್ರೆ ನಾನು ಮದ್ವೆ ಆಗಿ ಬಂದಾಗಿಂದ ನಮ್ಮ ಮನೆಯವ್ರ ಸ್ನೇಹಿತರು ಅವರು. ಅವರು ನಮಗೂ ಸ್ನೇಹಿತರು ಆದ್ರು, ನಾಗರಾಜ ಅಂತ ಅವ್ರ ಹೆಸರು. ಅವರು ನಾ ಮುಂಚೆ ಎಲ್ಲ ಹೇಗಿತ್ತು ಅಂದ್ರೆ ಬರೀ ಪ್ರಾಪಂಚಿಕ ಜೀವನದ ಬಗ್ಗೆ ಅಷ್ಟೇ ಯೋಚನೆ ಇರ್ತಾವ್ ನಮ್ಗೆ. ಅವರು ನಮ್ಮ ಸ್ನೇಹ ವಲಯಕ್ಕೆ ಬಂದ ಮೇಲೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡಿಸಿದ್ರು, ಮತ್ತೆ ದೇಶದ ಬಗ್ಗೆ ಸ್ವಲ್ಪ ಜ್ಞಾನ ಬೀಳಿತು, ಮತ್ತೆ ಈ ಪ್ರಾಪಂಚಿಕ ವಿಷಯಗಳು ಅಂತಂದ್ರೆ ಈ ಐಷಾರಾಮಿ ವಸ್ತುಗಳು ಇದ್ರೆ ಮಾತ್ರನೇ ನಾವು ಜನರು ಬೆಲೆ ಕೊಡ್ತಾರೆ ಅನ್ನೋದೆಲ್ಲ ಇತ್ತು ಮನ್ಸಲ್ಲಿ ನಮ್ಗೆ. ಆದ್ರೆ ಅದೆಲ್ಲ ಕಡಿಮೆ ಆಗೋಯ್ತು ಸರ್. ಈಗ ನೀವು ನಂಬಿದ್ರೆ ಇಲ್ವೋ ಗೊತ್ತಿಲ್ಲ, ನಮ್ಮಲ್ಲಿ ಒಂದು ರೆಫ್ರಿಜರೇಟರ್ ಕೂಡ ಇಟ್ಕೊಂಡಿಲ್ಲ ನಾವು, ಯಾಕಂದ್ರೆ ಅದ್ರ ಅವಶ್ಯಕತೆ ಇಲ್ಲ ನಮ್ಗೆ. ಬೇರೆ ಯಾರನ್ನ ಒಪ್ಪಿಸ್ಬೇಕು, ಅವ್ರ ಮೆಚ್ಚುಗೆ ತಗೊಳ್ಬೇಕು ಅಂದ್ಬಿಟ್ಟು ನಾವು ವಸ್ತುಗಳನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ನಮ್ಮ ಏನೇಳ್ಬೋದು, ನಮ್ಮ ಜ್ಞಾನ ಆಗಿರ್ಬೋದು ಅಥವಾ ನಮ್ಮ ಮನಸ್ಸು, ಅದರಿಂದ ಬೇರೆ ಜನರನ್ನ ಮೆಚ್ಚಿಸ್ಬೇಕೆ ಹೊರತು ಬೇರೆ ವಸ್ತುಗಳಿಂದ ಅಲ್ಲ ಅನ್ನೋದನ್ನ ಅವ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಸಿದ್ರು ಸರ್. ದೇಶದ ಬಗ್ಗೆನೂ ನಮ್ಗೆ ಅಷ್ಟೊಂದು ಅರಿವು ಇರ್ಲಿಲ್ಲ. ದೇಶ ಅಂದ್ರೇನು ಅನ್ನೋದು, ನಮ್ಮ ಕರ್ತವ್ಯಗಳೇನು ಅನ್ನೋದು ನಮ್ಗೆ ಅಷ್ಟು ಅರಿವಿರ್ಲಿಲ್ಲ. ಅವರು ನಮ್ಮ ಸ್ನೇಹಿತರಾದ್ಮೇಲೆ ಇದನ್ನೆಲ್ಲ ನಾವು ಕಲ್ತ್ಕೊಂಡ್ವಿ. ಈಗಲೂ ನಮ್ಮ ಸ್ನೇಹ ಹಾಗೆ ಮುಂದುವರಿತಾ ಇದೆ. ಅವ್ರು ಸಿಕ್ಕಿದ್ದು ನಮ್ಗೆ ತುಂಬಾ ಒಂಥರ ಖುಷಿ ಆಗತ್ತೆ ಸರ್. ಅದನ್ನ ನೆನ್ಸ್ಕೊಂಡ್ರೆ ಮೊದಲು ಅವರು ಇಲ್ಲಿಗೆ ಇರ್ಲಿ, ಇನ್ನೂ ಎಲ್ಲರಿಗೂ ಸ್ವಲ್ಪ ಜ್ಞಾನ ತುಂಬಿ ಅವರು ಅಂತ ಆಶಿಸ್ತೀವಿ ಸರ್.
0: ಓಕೆ, ಧನ್ಯವಾದ ನಿಮ್ಮೆಲ್ಲ ಮಾತುಗಳಿಗೆ.
1: ನಿಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
0: ಕರೆ ಮಾಡಿದ್ದಕ್ಕೆ ವಿಶೇಷ ಧನ್ಯವಾದ ನಿಮ್ಗೆ. ಶುಭ ಸಂಜೆ.
1: ಧನ್ಯವಾದಗಳು.
0: ಸ್ನೇಹಿತರೆ, ಇನ್ನೊಂದು ಕರೆಯನ್ನು ತೆಗೆದುಕೊಳ್ತೀನಿ, ನಂತರ ಸಂದೇಶಗಳನ್ನ ನೋಡೋದಕ್ಕೆ ಆರಂಭ ಮಾಡ್ತೀನಿ. ನಿಮ್ಮ ನೆಚ್ಚಿನ ಸ್ನೇಹಕ್ಕೊಂದು ಮಾತು ಅನ್ನುವಂಥ ಮಾತನ್ನು ನಿಮ್ಮ ಸ್ನೇಹದ ಕುರಿತಾಗಿ ಒಂದೆರಡು ಮಾತನ್ನು ಹಂಚಿಕೊಳ್ಳುವಂತಹ ವೇದಿಕೆ ಇದು, ಬಳಸ್ಕೊಳ್ಳಿ. ಮತ್ತೊಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಿಮ್ಮ ಕರೆಯನ್ನು ತೆಗೆದುಕೊಳ್ತೀನಿ. ಹಾಗೆ ಒಂದು ಸಂದೇಶಗಳನ್ನ ನಂತರದ ಸಮಯದಲ್ಲಿ ನೋಡೋದಕ್ಕೆ ಆರಂಭ ಮಾಡೋಣ.

0: ನಿಮ್ಮ ನೆಚ್ಚಿನ ಸ್ನೇಹಕ್ಕೊಂದು ಮಾತು ಅಂತಾರಾಷ್ಟ್ರೀಯ ಸ್ನೇಹದ ದಿನದ ವಿಶೇಷವಾಗಿ ಗಾನಭಜನ ಕಾರ್ಯಕ್ರಮದಲ್ಲಿ ನಿಮ್ಮ ಸ್ನೇಹಕ್ಕೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಒಂದು ವೇದಿಕೆಯನ್ನು ಕೊಡಲಾಗಿದೆ ಸ್ನೇಹಿತರೆ. ಮುಂದಿನ ಕರೆಯೊಂದು ಇದೆ, ಬನ್ನಿ ಅವರನ್ನು ಮಾತನಾಡಿಸೋಣ. ಹಲೋ,
1: ಹಲೋ,
0: ನಮಸ್ತೆ. ನಮಸ್ತೆ, ಯಾರು, ಎಲ್ಲಿಂದ?
1: ಸರ್, ನನ್ನ ಹೆಸರು ಕೌಡ್ಲೆ ರವಿ ಅಂತ, ಅಂಜನನಗರದಿಂದ ಮಾತಾಡ್ತಾ ಇರೋದು.
0: ಕೌಡ್ಲೆ ರವಿ ಅವರೇ, ಹೇಗಿದ್ದೀರಾ?
1: ತುಂಬಾ ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ ಸರ್?
0: ನಾನು ತುಂಬಾ ಚೆನ್ನಾಗಿದ್ದೀನಿ. ಕಾರ್ಯಕ್ರಮದ ವಿಷಯ ಗೊತ್ತಲ್ಲ ತಮ್ಗೆ?
1: ಸ್ನೇಹಿತರು, ನಾನು ಆಕ್ಚುಲ್ ಆಗಿ ನಾನು 96ರಲ್ಲಿ ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿದೆ ಬೆಂಗಳೂರಲ್ಲಿ. ಅದಾದ ನಂತರ ನಂದೇ ಅದು ಒಂದು ತಂಡ ಕಟ್ಟಿದೆ, ನಂದು ಒಂದು ಸ್ನೇಹ ಲೋಕ ಅಂತ ಒಂದು ಬಳಗನೆ ಕಟ್ಟಿದ್ದೆ. ಅದರಲ್ಲಿ ಸುಮಾರು ಒಂದು 20-25 ಜನ ಅಂಟಿಲ್ ಎಲ್ಲಿವರೆಗೂ ನಾವು ಮದುವೆ ಆಗೋವರೆಗೂ ಒಂದೆಲ್ಲ ಒಟ್ಟಿಗೆ ಇದ್ವಿ. ಆಮೇಲೆ ಎಲ್ಲ ಅವ್ರವ್ರದೇ ದಾರಿಲಿ ಹೊರಟ್ಬಿಟ್ರು. ಅದಕ್ಕೆ ನಾನು ಒಂದೇ ಒಂದ್ ಮಾತು ಹೇಳೋದು, ನಾವೇನಂದ್ರೆ ಸ್ನೇಹ ಹೆಂಗಿರ್ಬೇಕು ಅಂದ್ರೆ ಅದು ಅಂತಸ್ತು ನೋಡಿ, ಅನುಕೂಲ ನೋಡಿ ಮಾಡ್ಕೊಳ್ಳೋ ಅಂತದ್ದಲ್ಲ. ಆ ಸ್ನೇಹ ಅನ್ನೋದು ಆಂತರ್ಯದಿಂದ ಬರಬೇಕು. ಆ ತರ ಸ್ನೇಹಿತರುಗಳು ಇನ್ನೂ ಇದಾರೆ, ಕೆಲವರೆಲ್ಲ ಆ ಕಡೆ ಈ ಕಡೆ ಹೋಗಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಸಾಕಷ್ಟು ನೋವಾಯ್ತು ನನಗೆ. ನನಗೆ ನನ್ನ ತಂಡ ಹೊಡೆದಾಗ ತುಂಬಾನೇ ನೋವಾಯ್ತು. ಅದನ್ನ ಆ ನೋವನ್ನ ನಿವಾರಿಸಿದ್ದು ನನಗೆ ಆಕಾಶವಾಣಿ. ಯಾಕೆಂದ್ರೆ ಆಕಾಶವಾಣಿ ನಾನು ಬೆಂಗಳೂರು ಬಂತವಿಂದನೂ ಒಡನಾಡಿ ಎಲ್ಲಾ ದೇಶದಲ್ಲೂ 96ರಿಂದ ಇಲ್ಲಿವರೆಗೂ 96 ಡಿಗ್ರಿ 89 ಇಸ್ವಿನಲ್ಲೂ ಬೆಂಗಳೂರು ಬಂದಿದ್ದು.
0: ಎಲ್ಲಿದ್ರಿ?
1: ಅಲ್ಲಿಂದ ನಮ್ದು ಮಂಡ್ಯ ಡಿಸ್ಟಿಕ್ ಕೌಡ್ಲಿ ಅಂತ. ನಾನು ಅಲ್ಲಿಂದ ಊರಿಂದ ಬರುವಾಗ್ಲೇ ಒಂದ್ ಹಳೆ ಫಿಲಿಪ್ಸ್ ರೇಡಿಯೋ ತಂದಿದ್ದೆ ನಾನು ಮನೆಗೆ. ಆ ರೇಡಿಯೋನಲ್ಲೇ ಕೇಳ್ತಾ ಇದ್ದೆ ಪ್ರತಿದಿನ. ಅಂದ್ರೆ ನನಗೆ ಕೆಲವು ಬರವಣಿಗೆಗೆ ನಾನು ಈ ಸಾಕಷ್ಟು ಪತ್ರಿಕೆಯಲ್ಲಿ ಬರೆದಿದ್ದೀನಿ, ಅದೆಲ್ಲ ಬರೆಯೋದಕ್ಕೆ ಸ್ಫೂರ್ತಿ ಬಂದಿದ್ದು ಆಕಾಶವಾಣಿ. ಆಕಾಶವಾಣಿಯಲ್ಲಿ ನಮ್ಮ ಎಂ ಶಿವರಾಮ್ ಅವ್ರು ಇರ್ಬೋದು, ಉದಯಾದ್ರಿ ಸರ್ ಇರ್ಬೋದು, ಈಶ್ವರರಾವ್ ಕಾಳೇಕರ್ ಸರ್ ಇರ್ಬೋದು, ಸಾಕಷ್ಟು ಜನ ನನ್ಗೆ ಒಂಥರ ಸ್ಫೂರ್ತಿ ನೀಡಿದ್ದಾರೆ. ಸಮಾಜದ ಪರವಾಗಿ ನಿಲ್ಲುವಂತ ಧೈರ್ಯವನ್ನು ತಂದಿದ್ದಾರೆ.
0: ಓಕೆ, ಈಗ ನಿಮ್ಮ ಸ್ನೇಹಲೋಕ ಅದು ಎಲ್ಲ ದೂರ ಆದ್ರೂ, ಬಟ್ ನೀವು ಒಂದೊಳ್ಳೆಯ ಸ್ನೇಹಿತರು ನನ್ನಲ್ಲಿ ಉಳ್ಕೊಂಡ್ರು ಅಂತ ಹೇಳಿದ್ರಿ ಅಲ್ವಾ. ಈಗ ನೀವು ನೋಡಿದ್ರೆ ಸಾಹಿತ್ಯ ತರ ನಿಮ್ಮ ಮಾತು ಅನಿಸ್ತಾ ಇದೆ ನನಗೆ. ಒಂದೆರಡು ಮಾತು ಆ ಒಂದು ಒಳ್ಳೆಯ ಸ್ನೇಹದ ಕುರಿತು ಒಂದೆರಡು ಮಾತು.

0: ಅಂತನ್ನ ಹೇಳೋದಾದ್ರೆ
1: ಸ್ನೇಹ ಅಂದ್ರೆ ಸರ್ ನನ್ನ ಇದರಲ್ಲಿ ಅದೊಂಥರ ಸಹೋದರತ್ವಕ್ಕಿಂತಲೂ ಮಿಗಿಲು, ಕರುಳು ಸಂಬಂಧಕ್ಕಿಂತಲೂ ಮಿಗಿಲಾದದ್ದು. ಅದನ್ನ ನಾವು ವಿಶ್ಲೇಷಣೆ ಮಾಡಕ್ ಪದಗಳೇ ಸಿಗಲ್ಲ ಸರ್, ಅಷ್ಟೊಂದು ಆಂತರ್ಯದಿಂದ ಅದಿರುತ್ತೆ. ಈಗಲೂ ಅವರಿದ್ದಾರೆ ಕೆಲವರು, ನನ್ನ ಕಷ್ಟವನ್ನ ನನಗೆ ಅರಿದೇ ಅವ್ರು ಬಂದು ನನ್ನ ಜೊತೆ ನಿಂತ್ಕೊಳ್ತಾರೆ. ನನಗೆ ಗೊತ್ತಿರಲ್ಲ, ನನ್ನ ಅರಿವಿಗೆ ಬಂದಿರಲ್ಲ, ಅವ್ರು ನನ್ನ ಜೊತೆ ಬಂದು ನಿಂತ್ಕೊಂಡಿರ್ತಾರೆ. ಅವ್ರು ನಿಜವಾದ ಸ್ನೇಹಿತರುಗಳು. ಸ್ನೇಹ ಅಂದ್ರೆ ಆತರ ಇರ್ಬೇಕು. ನಾವು ಅಷ್ಟೇ ಅವ್ರ ಕಷ್ಟಕ್ಕೆ ಹೋಗಿ ಅವರ ಅಪೇಕ್ಷೆ ಇಲ್ಲದೆ ಹೋಗಿ ನಿಂತ್ಕೋಬೇಕು. ಅದು ನನ್ನ ಮನದ ಮಾತು.
0: ಧನ್ಯವಾದ ನಿಮ್ಮ ಸಮಯಕ್ಕೆ, ನಿಮ್ಮ ಮಾತುಗಳಿಗೆ. ಶುಭ ಸಂಜೆ.
1: ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.
0: ಸ್ನೇಹಿತರೆ, ಇಷ್ಟೊತ್ತು ನಮ್ಮ ಸ್ನೇಹಿತರ ಮಾತುಗಳನ್ನು ಕೇಳಿದ್ವಿ. ಕರೆಯನ್ನು ತೆಗೆದುಕೊಂಡು ಇನ್ನೇನಿದ್ರೂ ಸಂದೇಶಗಳನ್ನ ನೋಡುವಂಥ ಸಮಯ. ಉಳಿದಂಥ ಸ್ನೇಹಿತರು ಸಂದೇಶವನ್ನು ಕಳಿಸೋದಕ್ಕೆ ಆರಂಭವನ್ನು ಮಾಡಿ. ನಿಮ್ಮ ಸಂದೇಶಗಳು ಬರುವಂಥ ಸಂಖ್ಯೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲೋ, 9483091029. ಇಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ. ಓಕೆನಾ? ಇನ್ನೇನಿದ್ರೂ ಸಂದೇಶಗಳನ್ನ ನೋಡ್ತೀನಿ ನಾನು.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನವಿದ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 7:22. ಈಗ ಕೇಳಿ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಅರೆದ ಸುದ್ದಿಯ ಚಿಂತೆ ಓಲೆಗಳನ್ನು ಅವರವರಿಗೈದಿಸಿರೆ ಸಾಕು. ಸಾಲಗಳು, ಶೂಲಗಳು, ನೋವುಗಳು, ನಗುವುಗಳು, ಕಾಲೋಟ, ವವನೂಟ, ಮಂಕುತಿಮ್ಮ. ಸಾಲಗಳು, ಶೂಲಗಳು, ನೋವುಗಳು, ನಗುವುಗಳು, ಕಾಲೋಟ, ವವನೂಟ, ಮಂಕುತಿಮ್ಮ.
1: ಓಲೆಕಾರನಿಗೇಕೆ

ಇದು ಕನ್ನಡದಲ್ಲಿ ಹೊಸ ಗಾದೆ ಅನ್ನುವಷ್ಟರ ಮಟ್ಟಿಗೆ ಪ್ರಸಿದ್ಧವಾಗಿದೆ. ಓಲೆಕಾರನಿಗೇಕೆ ಬರೆದ ಸುದ್ದಿಯ ಚಿಂತೆ, ಬಹಳ ಒಳ್ಳೆ ಮಾತಿದು. ಅಂಚೆಯಾಳು ಅಂತ ನಾನು ಹೇಳಿದೆ ಹಿಂದಿನ ಪದ್ಯದಲ್ಲಿ. ಆ ಅಂಚೆ ಆಳಿನ ಕೆಲಸ ಏನಪ್ಪ ಅಂದರೆ, ಅಯ್ಯ ನೀನು ಸುದ್ದಿವಾಹಕ, ನೀನೊಂದು ಮಾಧ್ಯಮ, ಆಕಾಶವಾಣಿ ಇದೆ, ದೂರದರ್ಶನ ಇದೆ, ನ್ಯೂಸ್ ಪೇಪರ್ ಇದೆ, ಹೇಳಿದ್ದನ್ನು ಹೇಳ್ತವೆ ಅಷ್ಟೇ, ಅವಕ್ಕೇನು ಅನಿಸೋದಿಲ್ಲ. ಈಗ ಕೆಲಸ ಅದೇನು ಅಂದರೆ ಮುಗಿಸೋದು, ನೀವು ಒಂದು ಸಂದೇಶ ಕೊಟ್ಟಿರ್ತಾನೆ ಅದನ್ನು ಓದೋದಷ್ಟೇ ಪಟ್ಟಿಕಾರನ ಕೆಲಸ. ಸಾಲಗಳು, ಶೂಲಗಳು, ನೋವುಗಳು, ನಲುವುಗಳು, ಓಲೆಗಳನ್ನು ಅವರವರಿಗೆ ಐದಿಸಿರೆ ಸಾಕು, ಅಷ್ಟೇ ಪಣೇನು ಮಾಡಬೇಕಾದ್ದು. ಈ ಪತ್ರ ಇದೆಯಲ್ಲಪ್ಪ, ಆ ಪತ್ರನ ತೊಗೊಂಡೋಗಿ ಯಾರಿಗೆ ಕೊಡಬೇಕೋ ಅವ್ರಿಗೆ ಕೊಟ್ಟುಬಿಡು ಅಷ್ಟೇ, ಅಷ್ಟೇ ನಿನ್ನ ಕೆಲಸ. ಕಾಲೋಟ ಅವನೂಟ, ಇದು ಹಿಂದಿನ ಕಾಲದಲ್ಲಿ ಪೋಸ್ಟ್ಮನ್ಗಳು ಕೈನಲ್ಲಿ ಒಂದು ದೊಡ್ಡ ಕೋಲನ್ನು ಹಿಡಿದು ಮೇಲೆ ಧ್ವಜ ಸಿಗಿಸ್ಕೊಂಡು ಕಾಲಿಗೆ ಬಳೆ ಕಟ್ಕೊಂಡು ಹೋಗ್ತಾಯಿದ್ರು, ಕಾಲೋಟ, ಕಾಲಿನಲ್ಲೇ ಹೋಗ್ತಾಯಿದ್ದವರು ಅಂಥ. ಆದ್ದರಿಂದ ಕಾಲೋಟ ಯಾಕೆ ಅಂದರೆ ಅದು ಅವನೂಟ, ಅವನ ಆಹಾರನೇ ಅದು. ಅಂದರೆ ಅವನಿಗೆ ಬದುಕನ್ನು ಕೊಡೋದೇ ಪೋಸ್ಟ್ಮನ್ ಕೆಲಸ. ಇನ್ನೊಂದು ನಡೆದಾಟವೇ, ತಿರುಗಾಟವೇ, ಸುದ್ದಿ ವಾಹಕ ಕಾರ್ಯವೇ ಅವನ ಕೆಲಸ. ಹೀಗೆ ಇಂಥ ಸೊಗಸಾದ ಪ್ರತಿಮೆ ಪೋಸ್ಟ್ಮ್ಯಾನ್, ಅಂಚೆಯಾಳು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಕಾಲೋಟವಂತೂ ಸಂಚಾರವೇ ಅವನ ಬದುಕಿನ ಮಾರ್ಗವಾಗಿತ್ತು ಅಂತ ಸ್ಪಷ್ಟವಾಗಿ ಸೂಚಿಸುತ್ತೆ. ನೋಡಿ, ಓಲೆಕಾರ ಅಂದರೆ ಇಲ್ಲಿ ಅರ್ಥ ಅವನು ಒಂದು ಕಾರ್ಯಕ್ಕೆ ನಿಯುಕ್ತನಾದವನು. ನಿಜವಾಗಿ ಸಂಬಂಧನೇ ಇಲ್ಲ, ಯಾರ್ಯಾರಿಗೆ ಏನೇನು ಪತ್ರ ಬರುತ್ತೋ, ಸುಖದ್ದಿರುತ್ತೋ ದುಃಖದ್ದಿರುತ್ತೋ. ಈಗಂತೂ ಎರಡನೇ ಅಂಚೆ ಅಂತ ನರಸಿಂಹಸ್ವಾಮಿಗಳನ್ನು ಹೊಸ ಸೃಷ್ಟಿ ಮಾಡಿದ್ದಾರೆ. ಮೊದಲು ನಮ್ಮ ಬದುಕಿಗೆ ಏನು ಬರುತ್ತೋ ಅದಲ್ಲ, ಎರಡನೇ ಅಂಚೆನಲ್ಲೂ ಕೆಲವು ಸಂಗತಿಗಳು ಬರ್ಬೋದು ಅಂತ ಹೇಳಿಬಿಟ್ಟು ಅದರಿಂದ ನಿನಗೆ ಅವ್ರಿಗೆ ಕೊಟ್ಬಿಡಪ್ಪಕ್ಕಾಗ್ದಾನ. ಅದರ ಟೆಲಿಗ್ರಾಮ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಹೇಳಿದ್ರೆ ಸುದ್ದಿ ಏನು ಗೊತ್ತಿದೆ ನಮಗೆ, ಯಾರೋ ಹತ್ತೋದ್ರು ಅಂತ ಬಂದಿರ್ಬೋದು ಅಥವಾ ನಿಮ್ಗೆ ಕಲ್ಯಾಣ ಅಂತ ಬಂದಿರ್ಬೋದು, ನಿನಗೆ ಪ್ರಶಸ್ತಿ ಬಂದಿದೆ ಅಂತ ಹೇಳಿರ್ಬೋದು. ಅದರಿಂದ ನಿನಗೂ ಅದಕ್ಕೂ ಸಂಬಂಧ ಇಲ್ಲ.

ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಬಿಗಿತುಟಿಯ ದುಡಿವಂದು ನೋವ ಪಡುವಂದು. ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಬಿಗಿತುಟಿಯ ದುಡಿವಂದು ನೋವ ಪಡುವಂದು. ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳ್ತೆರಳು ಮಂಕುತಿಮ್ಮ. ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳ್ತೆರಳು ಮಂಕುತಿಮ್ಮ.

0: ತೆರಳು ಮಂಕುತಿಮ್ಮ ಮಂಕುತಿಮ್ಮ.
1: ಇದು ನಗುವು ಸಹಜದ ಧರ್ಮ, ಅದು ಬಹಳ ಪ್ರಸಿದ್ಧವಾಗಿದೆ, ಅವರೆಲ್ಲರೂ ಅದನ್ನೇ ಹೇಳ್ತಾರೆ. ಅದು ನಿಜವಾಗಿ ನಗುವಿನ ಸ್ವರೂಪ ಇಲ್ಲಿ ವ್ಯಕ್ತವಾಗಿರೋದು ಅದ್ಭುತ ರೀತಿಯಲ್ಲಿ. ನಗು ಮನದಿ ಲೋಗದ ವಿಕಾರಗಳನ್ನು ನೋಡಿ, ಇನ್ನೊಬ್ಬರ ಸ್ಥಿತಿಯನ್ನು ನೋಡಿದಾಗ ನಿಮಗೆ ಮನಸ್ಸಿನಲ್ಲಿ ನಗು ಬರಬೇಕೇ ಹೊರತು ಅದನ್ನು ಪ್ರಕಟಿಸಬೇಕಾದ ಅಗತ್ಯ ಏನಿಲ್ಲ. ಯಾಕೆಂದರೆ ಲೋಕದ ಡೊಂಕ ತಿದ್ದೋದಕ್ಕೆ ಹೊರಡಬೇಕಾಗಿಲ್ಲ. ನಾವು ಅವರ ಡೊಂಕತನವನ್ನು ನೋಡಿ ನಗಬೇಕಷ್ಟೇ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಮಾನವ ಜನ್ಮ ದೊಡ್ಡದು, ಇದ ಹಾಳು ಮಾಡಬೇಡಿ, ಹುಚ್ಚಪ್ಪಗಳೀರ ಅಂತ ಪುರದಾಸ್ ಹೇಳಿದಾಗ, ಹುಚ್ಚಪ್ಪ ಅಂದರೆ ಕಪಿ ಅಂತ, ಹುಚ್ಚ ಅಂದರೆ ಬಾಲ, ಬಾಲ ಉಳ್ಳವರ ಕಪಿಗಳ. ಈ ಕಪಿಚೇಷ್ಟೆಯನ್ನು ಕಂಡಾಗ ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ, ಪುರದಾಸ ವಾಣಿಯನ್ನು ಇಲ್ಲಿ ಬರುತ್ತೆ. ಆದರೆ ಅದನ್ನ ಪ್ರಪಂಚಕ್ಕೆ ಹೇಳಿ ಅವ್ರ ಧಿಕ್ಕಾರ ಮಾಡಬೇಡ. ಬಿಗಿ ತುಟಿಯ ತುಟಿ ಬಿಗಿದುಕೋ, ಹೊಲಿ ನಿನ್ನ ತುಟಿಗಳನ್ನು ಅಂತ ಇನ್ನೊಂದು ಕಡೆ ಬರೀ ಹೇಳ್ತಾರೆ ಅವರು. ಹಾಗೆ ದುಡಿವಂದು ನೋವು ಪಡುವಂದು, ನಿನಗೆ ಕೆಲಸ ಮಾಡುವಾಗ, ನಿನಗೆ ಯಾತನೆ ತಿನ್ನುವಾಗ, ನಿನಗೆ ಬೇಸರವಾಗಿದ್ದಾಗ, ನಿನ್ನ ಮೇಲೆ ಯಾರಾದರೂ ದಬ್ಬಾಳಿಕೆ ನಡೆಸಿದ್ದಾರೆ ಅಂತ ಅನಿಸಿದಾಗ, ಎಲ್ಲ ಸಂದರ್ಭದಲ್ಲೂ ಕೂಡ ನಿನ್ನಕ್ಕು ಅದನ್ನು ಸುಧಾರಿಸೋ. ಅಷ್ಟೇ ಅಲ್ಲ, ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ, ಇದು ಜಗತ್ತಿಗೆ ಒಂದು ಅಂತರಂಗ ಇದೆ, ಅದು ಏನೇನೋ ಕೆಲಸವನ್ನು ಮಾಡ್ತಾ ಇರುತ್ತೆ. ಪೊಗು ನೀನು ಜೀವಾಂತರಂಗದಲ್ಲಿ, ಆ ಎಲ್ಲ ವಸ್ತುಗಳ ಅಂತರಂಗವನ್ನು ಪ್ರವೇಶ ಮಾಡುವ ಒಂದು ಶಕ್ತಿಯನ್ನು ಪಡ್ಕೋ. ಕೊನೆಯದಿದೆಯಲ್ಲ, ಎಲ್ಲಿವರೆಗೆ ನಗಬೇಕು ಗೊತ್ತಾ? ನಗು ಅಂದರೆ ಪ್ರಸನ್ನತೆ. ಎಲ್ಲಿವರೆಗೆ ಪ್ರಸನ್ನತೆ ಇಟ್ಕೊಳ್ಬೇಕು ಗೊತ್ತಾ? ಇವರು ಹೇಳ್ತಾರೆ, ಹೌದು ಹೇಳ್ತೇನೆ, ನಗು ನಗುತ್ತೆ ಬಾಳ್ ತೆರಳು. ಎಷ್ಟು ಸರಳವಾಗಿದೆ, ಎಷ್ಟು ಇದು ಆಶ್ಚರ್ಯ ಆಗುತ್ತೆ ಈ ಮಾತು. ನಗು ನಗುತ್ತೆ ಬಾಳು ಅಂತಂದಾಗ ಕೊನೆಗೆ ತೆರಳು, ಹೊರಟ್ಬಿಡು, ಮೂಟೆ ಕಟ್ಟಿಬಿಟ್ಟು ಹೊರಡಬೇಕು. ನೀವು ಯಾವತ್ತು ಹೋಗ್ತಿರೋ ಗೊತ್ತಿಲ್ಲ. ಆದ್ದರಿಂದ ನೀನು ಜಗದಲ್ಲಿ ಇರಬೇಕಾದ ರೀತಿ ಇದು.
2: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳಿದ್ರೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸ್ನೇಹಕ್ಕೊಂದೆರಡು ಮಾತು ಅನ್ನುವಂಥ ವಿಷಯವನ್ನು ನಿಮ್ಮ ಮುಂದೆ ಇಟ್ಟು ನಿಮ್ಮ ಸ್ನೇಹದ ಕುರಿತಾಗಿ ಒಂದೆರಡು ಮಾತುಗಳನ್ನು ಹೇಳಿ ಅಂತ ನಿಮಗೆ ಕೇಳ್ಕೊಂಡಿದ್ದೆ. ನೀವು ಸಹ ಮಾತನಾಡಿದ್ರಿ. ಇನ್ನೇನಿದ್ರೂ ನಿಮ್ಮ ಸಂದೇಶಗಳನ್ನ ನೋಡುವಂಥ ಸಮಯ, ನಿಮ್ಮ ಸಂದೇಶಗಳು ಬರ್ತಾ ಇರಲಿ ಸ್ನೇಹಿತರೆ. ನಿಮ್ಮ ಸಂದೇಶಗಳನ್ನೆಲ್ಲ ನಾನು ಖಂಡಿತ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ಗೊತ್ತಲ್ವ ಆ ಸಂದರ್ಭದಲ್ಲಿ ಓದುವಂಥ ಸಂದರ್ಭದಲ್ಲಿ ನಿಮ್ಮ ಸಂದೇಶಗಳನ್ನೆಲ್ಲ ತೆಗೆದುಕೊಂಡು ನಾನು ಓದ್ತೀನಿ. ಸೊ ನಿಮ್ಮ ಸಂದೇಶಗಳು ಬರ್ರಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091012. ಈಗ ಒಂದು ಗೀತೆಯ ಸಮಯ.

0: ನಾವೇ ಕಂಡ ಕನಸು ಏನಲ್ಲೇ, ಅದಕ್ಕೆ ನಿನ್ನ ಹೆಸರ ಹೇಳಲೆ. ಸ್ಟುಡಿಯೋ ಸಮಯ ಏನೇನು 7:35 ಆಗಲಿದೆ ಸ್ನೇಹಿತರೆ, 7:35 ಸರಿಯಾಗಿ ವಾರ್ತೆಗಳು ನಂತರ ನಮ್ಮ ಭೇಟಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ವಾರ್ತೆಗಳ ವಿವರ. ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಯುವಜನರು ದೈಹಿಕವಾಗಿ ಸದೃಢ, ಮಾನಸಿಕವಾಗಿ ಬಲಿಷ್ಠ ಹಾಗೂ ಆತ್ಮವಿಶ್ವಾಸದಿಂದ ಕೂಡಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪದಡಿಯ ನಶಾಮುಕ್ತ ಯುವ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವರ್ಚುವಲ್ ರೂಪದಲ್ಲಿ ಪಾಲ್ಗೊಂಡ ಪ್ರಧಾನಮಂತ್ರಿ, ಯುವಜನರು ಮಾದಕ ವಸ್ತುಗಳಿಂದ ಸದಾ ದೂರವಿದ್ದು ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಅಭಿಯಾನದೊಂದಿಗೆ ಮಾದಕ ವಸ್ತುಗಳ ವಿರುದ್ಧ ದೇಶಾದ್ಯಂತ 100 ವಾರಗಳ ಜನಾಂದೋಲನದ ಆರಂಭವಾಗಲಿದೆ. ದೇಶಾದ್ಯಂತ ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲಾಗುವುದು ಎಂದು ಪ್ರಧಾನಿ ಹೇಳಿದ್ದಾರೆ. ಮಾದಕ ವಸ್ತುಗಳ ವ್ಯಸನದಿಂದಾಗಿ ಜನರು ತಮ್ಮ ಗುರಿಗಳೆಡೆಗೆ ಗಮನ ಹರಿಸದೆ ತಮ್ಮ ಕನಸುಗಳ ಸಾಕಾರಕ್ಕಾಗಿ ಕಾರ್ಯಪ್ರವೃತ್ತರಾಗದಂತಾಗಿದೆ. ಇದು ಕುಟುಂಬಗಳನ್ನು ನಾಶಪಡಿಸುವ ಜೊತೆಗೆ ದೇಶದ ಶಕ್ತಿಯನ್ನು ದುರ್ಬಲಗೊಳಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಮಾದಕ ವ್ಯಸನವು ವೃತ್ತಿ ಜೀವನಕ್ಕೆ ಕಂಟಕ ಮಾತ್ರವಲ್ಲದೆ ಕೌಟುಂಬಿಕ ಜೀವನದ ಮೇಲೂ ಗಂಭೀರ ಪರಿಣಾಮ ಬೀರಿ ಉತ್ತಮ ಭವಿಷ್ಯಕ್ಕೆ ಅಡ್ಡಿಯಾಗುತ್ತಿದೆ. ಕುಟುಂಬಗಳು ಮಾದಕ ವ್ಯಸನದ ಪ್ರಕರಣಗಳನ್ನು ಮುಚ್ಚಿಡದಂತೆ ಮನವಿ ಮಾಡಿರುವ ಪ್ರಧಾನಿ, ಸಕಾಲದಲ್ಲಿ ನೆರವು ಪಡೆದು ಮುಕ್ತವಾಗಿ ಸಂವಹನ ನಡೆಸಿ ತಜ್ಞರ ಸಲಹೆ ಹಾಗೂ ವೈದ್ಯರ ನೆರವು ಪಡೆಯುವಂತೆ ಕಿವಿಮಾತು ಹೇಳಿದ್ದಾರೆ. ಒಂಟಿಯಾಗಿರಲು ಬಯಸುವುದು, ಯಾರೊಂದಿಗೂ ಮಾತನಾಡದೇ ಇರುವುದು, ತಡವಾಗಿ ಮನೆಗೆ ಬರುವುದು, ಪದೇ ಪದೇ ಹಣ ಕೇಳುವುದು ಸೇರಿದಂತೆ ಅಸಹಜ ವರ್ತನೆ ಕಂಡುಬಂದಲ್ಲಿ ಅದು ಮಾದಕ ವ್ಯಸನದ ಆರಂಭಿಕ ಸೂಚನೆಯಾಗಿರಬಹುದು ಎಂದು ಅವರು ವಿವರಿಸಿದ್ದಾರೆ. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಶಾಲಾ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳ ಬೋಧಕರು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಬೇಕು, ಶಿಕ್ಷಣ ಸಂಸ್ಥೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಪ್ರಧಾನಮಂತ್ರಿ ಸಲಹೆ ನೀಡಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ದೇಶದ 28,000 ಸ್ಥಳಗಳಿಂದ 1 ಕೋಟಿಗೂ ಅಧಿಕ ಯುವಜನರು ಪಾಲ್ಗೊಂಡಿದ್ದರು. ವಿವಿಧ ರಾಜ್ಯಗಳ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಮೈ ಭಾರತ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು, ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು, ಯುವಜನ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಆಧ್ಯಾತ್ಮಿಕ ಸಂಘಟನೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಾರತದಲ್ಲಿ ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ಪಡೆದ ಕೈಮಗ್ಗ ಹಾಗೂ ಕರಕುಶಲ ಉತ್ಪನ್ನಗಳನ್ನು ಪ್ರದರ್ಶಿಸಲು ಜಿಐ ಅಂಡ್ ಬಿಯಾಂಡ್ 2.0 ಶೃಂಗಸಭೆಯನ್ನು ಜವಳಿ ಸಚಿವಾಲಯ ಆಯೋಜಿಸಲಿದೆ. ನವದೆಹಲಿಯಲ್ಲಿ ಬುಧವಾರ ನಡೆಯಲಿರುವ ಈ

0: ಶೃಂಗಸಭೆಗೆ ಕೇಂದ್ರ ಜವಳಿ ಖಾತೆ ರಾಜ್ಯ ಸಚಿವ ಪವಿತ್ರ ಮಾರ್ಗರೀಟಾ ಚಾಲನೆ ನೀಡಲಿದ್ದಾರೆ. ಜಿಐ ಉತ್ಪನ್ನಗಳ ಉತ್ತೇಜಿಸುವ ಮತ್ತು ದೇಶೀಯ ಹಾಗೂ ಅಂತಾರಾಷ್ಟೀಯ ಮಾರುಕಟ್ಟೆಗಳಲ್ಲಿ ಅವುಗಳ ಸ್ಥಾನ ಬಲಪಡಿಸುವುದು ಉದ್ದೇಶದ ಈ ಶೃಂಗಸಭೆಯಲ್ಲಿ ಸುಮಾರು 10 ದೇಶಗಳ ವಿದೇಶಿ ಖರೀದಿದಾರರು, ದೇಶದ ವಿವಿಧ ಭಾಗಗಳ ರಫ್ತುದಾರರು ಹಾಗೂ ಬಹುರಾಷ್ಟೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ದೇಶದ ವಿವಿಧ ಭಾಗಗಳ 100 ಅಧಿಕ ಜಿಐ ನೋಂದಾಯಿತ ಕೈಮಗ್ಗ ಮತ್ತು ಕರಕುಶಲ ಉತ್ಪನ್ನಗಳ ಪ್ರದರ್ಶನ ಇದರ ಪ್ರಮುಖ ಆಕರ್ಷಣೆಯಾಗಿರಲಿದೆ. ಭಾರತದ ವೈವಿಧ್ಯಮಯ ನೇಯ್ಗೆ ಪರಂಪರೆಯನ್ನು ಪರಿಚಯಿಸುವ ವಿಷಯಾಧಾರಿತ ಪ್ರದರ್ಶನಗಳ ಜೊತೆಗೆ ಕೈಮಗ್ಗ ನೇಯ್ಗೆ ಮತ್ತು ಕರಕುಶಲ ಉತ್ಪನ್ನಗಳ ತಯಾರಿಕೆಯ ನೇರ ಪ್ರಾತ್ಯಕ್ಷಿಕೆಗಳು ಇರಲಿವೆ. ಜವಳಿ ಸಚಿವಾಲಯದ ವತಿಯಿಂದ ಅರಿವೆಯೊಳಗಿನ ಪ್ರಪಂಚ, ನೇಯ್ಗೆಯ ಹೊಸ ವಿಧಾನ ಎಂಬ ವಿಷಯಾಧಾರಿತ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. 12 ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಈ ಪ್ರದರ್ಶನ ಇದೇ 5 ಉದ್ಘಾಟನೆಯಾಗಲಿದೆ. ಈ ತಿಂಗಳ 6-19 ಬೆಳಗ್ಗೆ 11 ಸಂಜೆ 6 ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಿರಲಿದೆ. ಕೈಮಗ್ಗವನ್ನು ಕೇವಲ ವಸ್ತು ರೂಪದಲ್ಲಿ ನೋಡುವ ಪರಿಕಲ್ಪನೆಯನ್ನು ವಿಸ್ತರಿಸುವ ಸಮಕಾಲೀನ ಜವಳಿ ಕಲಾವಿದರು, ವಿನ್ಯಾಸಕರು ಹಾಗೂ ಕರಕುಶಲ ಸಮೂಹಗಳನ್ನು ಈ ಪ್ರದರ್ಶನ ಒಂದೆಡೆ ಸೇರಿಸಲಿದೆ ಎಂದು ಜವಳಿ ಸಚಿವಾಲಯ ತಿಳಿಸಿದೆ. ಸಂಶೋಧನಾ ಆಧಾರಿತ ಕಲಾಕೃತಿಗಳು, ಕಲಾವಿದರು, ಕಲಾಕುಶಲಕರ್ಮಿಗಳು, ಸಹಯೋಗ ಹಾಗೂ ಅನುಭವಾತ್ಮಕ ವಿನ್ಯಾಸಗಳ ಮೂಲಕ ಜವಳಿ ತಯಾರಿಕೆಯ ಸಾಮಾಜಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಪ್ರದರ್ಶನದಲ್ಲಿ ಪರಿಚಯಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದ್ದು ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ರಾಜಕೀಯ ಪಕ್ಷಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಹಿತವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು ನ್ಯಾಯ ಖಾತರಿಪಡಿಸುತ್ತಾ ರಾಜ್ಯದ ಜನರ ರಕ್ಷಣೆಗೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಈಗ ಮಳೆಯಾಗಿದ್ದು ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ. ಕಬಿನಿ ಜಲಾಶಯ ತುಂಬಿದ್ದು ಕೃಷ್ಣರಾಜಸಾಗರದ ಒಳಹರಿವು ಹೆಚ್ಚಾಗಿದೆ. ಕುಡಿಯುವ ನೀರಾಗಿ ಬಳಕೆಗೆ ಮಾತ್ರ ಮಿತ ಪ್ರಮಾಣದಲ್ಲಿ ನೀರು ಹರಿಸಲಾಗುತ್ತಿದ್ದು ನೀರಾವರಿಗೆ ಹೆಚ್ಚಿನ ನೀರು ಹರಿಸುತ್ತಿಲ್ಲ ಎಂದು ಮುಖ್ಯಮಂತ್ರಿ ವಿವರಿಸಿದರು. ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲು ತಜ್ಞರೊಂದಿಗೆ ಚರ್ಚಿಸುವುದಾಗಿ ಹೇಳಿದ ಅವರು, ತಮಿಳುನಾಡು ಸರ್ಕಾರದೊಂದಿಗೂ ಮಾತುಕತೆ ನಡೆಸಿರುವುದಾಗಿ ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ಪರಿಸ್ಥಿತಿ ಸುಧಾರಿಸಿದ ನಂತರ ಕರ್ನಾಟಕಕ್ಕೆ ಭೇಟಿ ನೀಡುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಮನವಿ ಮಾಡಲಾಗಿದ್ದು ಅವರು ಸಮ್ಮತಿಸಿದ್ದಾರೆ ಎಂದು ತಿಳಿದುಬಂದಿದೆ. ಎರಡೂ ರಾಜ್ಯಗಳ ನಡುವೆ ಸೌಹಾರ್ದಯುತ ವಾತಾವರಣ ಹೊಂದಲು ಈ ಭೇಟಿ ಮುಂದೂಡಲಾಗಿದೆ. ಪೆಟ್ರೋಲಿಯಂ ರಫ್ತು ದೇಶಗಳ ಸಂಘಟನೆ ಒಪೆಕ್ ಪ್ಲಸ್ ಈ ವರ್ಷದ ಸೆಪ್ಟೆಂಬರ್ನಿಂದ ತೈಲ ಉತ್ಪಾದನೆಯನ್ನು ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚಿಸಲು ಸಮ್ಮತಿಸಿದೆ. ಜಾಗತಿಕ ತೈಲ ಮಾರುಕಟ್ಟೆಯ ಪರಿಸ್ಥಿತಿ ಪರಾಮರ್ಶೆಗಾಗಿ ಇಂದು ನಡೆದ ವರ್ಚುವಲ್ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, ಕುವೈತ್, ಕಜಕಿಸ್ತಾನ್, ಅಲ್ಜೀರಿಯಾ, ಒಮನ್ ಸೇರಿದಂತೆ ಒಪೆಕ್ ಪ್ಲಸ್ನ 7 ಸದಸ್ಯ ರಾಷ್ಟಗಳು ಸಭೆಯ ಬಳಿಕ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತೈಲ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿವೆ. ಈ ಹಿಂದೆ ಹೆಚ್ಚುವರಿಯಾಗಿ ಉತ್ಪಾದಿಸಲಾದ ತೈಲದ ಪ್ರಮಾಣವನ್ನು ಸೈದೂಗಿಸುವ ಪ್ರಕ್ರಿಯೆಗೆ ಇದರಿಂದ ವೇಗ ದೊರೆಯುವ ನಿರೀಕ್ಷೆ ಇದೆ. ಒಪೆಕ್ ಪ್ಲಸ್ ಸದಸ್ಯ ರಾಷ್ಟಗಳು ಸಹಕಾರದ ಘೋಷಣೆಗೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸುತ್ತಾ ಇದರ ಅನುಷ್ಠಾನವನ್ನು ಜಂಟಿ ಸಚಿವರ ಮೇಲ್ವಿಚಾರಣಾ ಸಮಿತಿ JMMC ಪರಿಶೀಲಿಸಲಿದೆ ಎಂದು ತಿಳಿಸಿವೆ. ರಾಷ್ಟೀಯ ಜೀವ ವೈವಿಧ್ಯ ಪ್ರಾಧಿಕಾರ NBA 3 ಸಂಶೋಧನಾ ಸಂಸ್ಥೆಗಳು ಮತ್ತು 33 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ 8,22,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಇದು ದೇಶದ ಜೈವಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆಯಿಂದಾಗುವ ಪ್ರಯೋಜನಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ವಿವಿಧ ಅಕ್ಕಿ ತಳಿಗಳನ್ನು ಸಂರಕ್ಷಿಸಿದ ಮತ್ತು ಹಂಚಿಕೊಂಡ ಸಂಶೋಧನಾ ಸಂಸ್ಥೆಗಳಿಗೆ ಒಟ್ಟು ಮೊತ್ತದಲ್ಲಿ 2 ಕೋಟಿ

47 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದಿನ ಭಾರತೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ICAR ಈ ಪೈಕಿ ಅತಿ ಹೆಚ್ಚು ಅಂದರೆ 2,43,00,000 ರೂಪಾಯಿಗಳ ಪಾಲನ್ನು ಪಡೆದಿದೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಕೊನೆಯ ದಿನವಾದ ಇಂದು ಭಾರತ ಜೂಡೋ ಮತ್ತು ಟ್ರ್ಯಾಕ್ ಸೈಕ್ಲಿಂಗ್ನಲ್ಲಿ ಸ್ಪರ್ಧಿಸಲಿದೆ. ಭಾರತದ ಜೂಡೋ ಸವಾಲನ್ನು ಪುರುಷರ 100 kg ವಿಭಾಗದಲ್ಲಿ ಅವತಾರ್ ಸಿಂಗ್, 100 kgಗೂ ಅಧಿಕ ವಿಭಾಗದಲ್ಲಿ ಯಶ್ ಗಂಗಾಸ್ ಮುನ್ನಡೆಸಲಿದ್ದಾರೆ. ಮಹಿಳೆಯರ 78 kg ವಿಭಾಗದಲ್ಲಿ ಈಶ್ರೂಪ್ ನಾರಂಗ್ ಕಂಚಿನ ಪದಕಕ್ಕಾಗಿ ಸೆಣಸಲಿದ್ದಾರೆ. ಮಹಿಳೆಯರ 1,000 meter ಟೈಮ್ ಟ್ರಯಲ್ನಲ್ಲಿ ಲಿಶಾ ದಾಸ್ ಸ್ಪರ್ಧಿಸಲಿದ್ದಾರೆ. ಟ್ರ್ಯಾಕ್ ಸೈಕ್ಲಿಂಗ್ನ ಪುರುಷರ 1,000 meter ಟೈಮ್ ಟ್ರಯಲ್ನಲ್ಲಿ ಇಂದಿನ ಸ್ಪರ್ಧೆಯೊಂದಿಗೆ ರೊನಾಲ್ಡೋ ಲೈಟೋನ್ಜಮ್ ಅವರ ರ್ಯಾಂಕಿಂಗ್ 20th ಸ್ಥಾನಕ್ಕಿಳಿದಿದೆ. ಕ್ರೀಡಾಕೂಟದ 10th ದಿನವಾದ ನಿನ್ನೆ ಭಾರತ ಅಮೋಘ ಪ್ರದರ್ಶನ ನೀಡಿ 16 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ 4th ಸ್ಥಾನಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಯ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 1,88,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸ್ನೇಹಕ್ಕೊಂದು ಮಾತು ಅನ್ನುವಂತ ಮಾತನ್ನು ನಿಮ್ಮ ಮುಂದೆ ಇಟ್ಟಿದೆ. ಅನೇಕ ಕರೆಗಳು ಸಹ ಬಂದಿತ್ತು, ಸಂದೇಶಗಳನ್ನ ನೋಡುವಂತಹ ಸಮಯ. ಒಂದು ಗೀತೆ ಸ್ನೇಹಿತರೆ, ಈ ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನ ನೋಡೋದಕ್ಕೆ ಆರಂಭ ಮಾಡ್ತೀನಿ.

ಗಾನಭಿಜನ ಕಾರ್ಯಕ್ರಮದಲ್ಲಿ ಇಂದು ನಿಮ್ಮ ನೆಚ್ಚಿನ ಸ್ನೇಹಕ್ಕೊಂದು ಮಾತು ಹೇಳಿ ಅಂತ ಕೇಳಿದೆ. ಈಗ ಸಂದೇಶಗಳನ್ನ ನೋಡುವಂಥ ಸಮಯ ಸ್ನೇಹಿತರೆ. ನಂಬರ್ ಏನಿಗೂ 7876 ಇವರ ಸಂದೇಶ. ಹನುಮಂತ ಪೌಲ್ಗಮ್ಮನವರು ಅಕ್ಷಯ ಪಾರ್ ಗೋಕುಲ್ ರೋಡ್ ಹುಬ್ಬಳ್ಳಿಯಿಂದ, ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಮತ್ತು ಅವರ ಮನೆಯವರ ಮೆಚ್ಚುಗೆಯ ಸಂದೇಶ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ಯವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ಸೌಭಾಗ್ಯ ರಾಜನಕುಂಟೆಯವರ ಮೆಚ್ಚುಗೆಯ ಸಂದೇಶ. ಹಾಗೆ ಬೊಪ್ಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅರುಣಾ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ ಬೆಂಗಳೂರಿನಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ್ ಗುಮ್ಟಿಯವರ ಸಂದೇಶ. ರಾಣಿಯವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸ್ನೇಹಕ್ಕೆ ಯಾವುದೇ ದೋಷ ಇರೋಲ್ಲ, ಅದನ್ನು ಯಾರ ಜೊತೆಯಾದರೂ ಮಾಡಬಹುದು, ಚಿಕ್ಕವರಿಂದ ದೊಡ್ಡವರ ಜೊತೆ ಸ್ನೇಹ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಕವಿತಾ ಶ್ರೀನಿವಾಸ ವಯಸ್ ಕಾಲೋನಿ ಧಾರವಾಡದಿಂದ, ಗುಳೇದ ಗುಡ್ಡದಿಂದ ವಿರೂಪಾಕ್ಷ ಇವರ ಸಂದೇಶ ಬಂದಿದೆ. ಹಾಗೆ ಸಿದ್ದು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಸ್ನೇಹದ ಬಳಗ ಬಹಳಷ್ಟು ದೊಡ್ಡದಾಗಿದೆ, ನನ್ನ ಮೇಲೆ ಪರಿಣಾಮ ಬೀರಿದ ಎಲ್ಲ ಗೆಳೆಯರಿಗೂ ಶುಭಾಶಯ ತಿಳಿಸುವೆ ಅಂತ ಹೇಳ್ತಾ ಇದ್ದಾರೆ. ಕೌಸಲ್ ಅವರು ಬನಶಂಕರಿಯಿಂದ ಹಾಯ್ ಹಲೋಗಳಿಂದ ಶುರುವಾಗಿ ಪಕ್ಕಾ ಲೋಕಲ್ ಪಡ್ಡೆಗಳ ತರಹ ಮಗ ಮಚ್ಚಿಗಳ ತನಕ ಬಂದು ನಿಂತ ಸ್ನೇಹದ ಯಶೋಗಾಥೆ. ಗುಡ್ ಮಾರ್ನಿಂಗಿಂದ ಶುರುವಾಗಿ ಮತ್ತವರದೇ ಗುಡ್ ನೈಟ್ನೊಂದಿಗೆ ಮುಗಿಯುವ ಅದೆಷ್ಟೋ ದಿನಗಳು ದಿನವಿಡೀ ಹರಟಿದ್ದು, ಜೊತೆಯಾಗಿ ನಕ್ಕಿದ್ದು, ಒಂದೇ ಪ್ಲೇಟಿನಲ್ಲಿ ಪಾನಿಪುರಿ ತಿಂದಿದ್ದು, ಮಳೆಯಲ್ಲಿ ಪೂರ್ತಿ ನೆನೆದು ಮನೆಯಲ್ಲಿ ಒಟ್ಟಿಗೆ ಬಯಸಿಕೊಂಡಿದ್ದು, ಎಲ್ಲವೂ ಮನದ ಪರದೆಯ ಮೇಲಿನ ಸುಂದರ ಚಿತ್ರಣ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ 93963 ನಂಬರ್ ಎಂಡಿಂಗ್ ಇವರ ಸಂದೇಶ ಬಂದಿದೆ. ಜಗದಾಂಬಿಕಾ ಹಂಸವೇಣಿಯವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ಹೆಬ್ಬಾಳದ ರಮೇಶ್ ಅವರ ಸಂದೇಶ. ಹಾಗೆ ಮನು ಅವರು ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ಸ್ನೇಹ ಮಾಡಬೇಕಾದರೆ ಒಳ್ಳೆಯವರ ಜೊತೆ ಸ್ನೇಹ ಮಾಡಬೇಕು, ಒಳ್ಳೆಯವರ ಜೊತೆ ಸ್ನೇಹ ಮಾಡಿದರೆ ಒಳ್ಳೆಯದೇ ಆಗುತ್ತದೆ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಅಕ್ಕಲಕೋಟೆ ತಾಲೂಕಿನ ಮೈಂದರಗಿಯಿಂದ ಈರಣ್ಣ ಜೇವೂರು ಹಾಗೂ ರಾಮಚಂದ್ರ ಟೇಲರ್ ಇವರ ಸಂದೇಶ. ನಮಗೆ 50 ವರ್ಷಗಳ ಗೆಳೆಯ ಗೆಳತಿಯರಿದ್ದಾರೆ. ಒಂದು ದಿನವೂ ನಾವುಗಳು ಜಗಳವಾಡಲಿಲ್ಲ. 50 ವರ್ಷಗಳ ಹಿಂದೆ ಹೇಗಿದ್ದೇವೋ ಈಗಲೂ ಹಾಗೇ ಇದ್ದೇವೆ. ಶಿವರಾಮಕೃಷ್ಣ, ಗಿರಿಜಾ ಮೇಡಮ್, ಪ್ರೇಮಕುಮಾರಿ, ಮೀನಕುಮಾರಿ, ಆಗಾಗ ಮದುವೆ, ನಾಮಕರಣ, ಮನೆಯಲ್ಲಿ ನಡೆಯುವ

ಶುಭ ಸಮಾರಂಭದಲ್ಲಿ ಭಾಗವಹಿಸುವುದೇ ಸಡಗರ ಸಂಭ್ರಮ. ಎಂತಹ ಸುಂದರ ಅಲ್ಲವೇ ಸ್ನೇಹದ ಗಮ್ಮತ್ತು ಅಂತ ಎಸ್ ಜಗದೀಶ್ವರ ಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ಇವರು. ಕಾರ್ಯಕ್ರಮವನ್ನು ಮೆಚ್ಚಿ ಚಿಕ್ಕೋಡಿಯಿಂದ ಸ್ಮಿತಾ ಹಣಮಂತ, ಅನ್ವಿತಾ ಅರ್ಪಿತಾ ವಸ್ಮನಿಯವರ ಸಂದೇಶ ಬಂದಿದೆ. ಮಂಜುನಾಥ್ ಪಿ ಕಲ್ಲತಮ್ಮನಹಳ್ಳಿ ಬೆಂಗಳೂರಿನಿಂದ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ಚನ್ನಪಟ್ಟಣದ ಚನ್ನಪ್ಪ ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಫ್ರೆಂಡ್ ಸುರೇಶ್ ತುಂಬ ಒಳ್ಳೆ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಣ್ಣಪ್ಪ ಪೂಜಾರಿ ಮಹಾಲಿಂಗಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪುಷ್ಪ ಶಾನ್ಭೋಗರ ಗದಗಿಂದ, ಸಾವಿರ ಸ್ನೇಹಿತರನ್ನು ಮಾಡಿಕೊಳ್ಳುವುದು ಸ್ನೇಹ ಅಲ್ಲ, ನಂಬಿಕೆ ಇಟ್ಟು ಮಾಡಿದ ಒಂದು ಸ್ನೇಹನ ಸಾಯುವವರೆಗೂ ಕಾಪಾಡಿಕೊಳ್ಳುವುದು ಅದು ನಿಜವಾದ ಸ್ನೇಹ ಅಂತ ಸ್ನೇಹಿತೆ ನನಗೆ ಸಿಕ್ಕಿದ್ದಾಳೆ, ಅವಳೇ ನನ್ನ ಗೆಳತಿ ಸುಮನ್ ಅಂತ ಹೇಳ್ತಾ ಇದ್ದಾರೆ ಇವರು. ಕಾಕ್ಸ್ಟೌನ್ನಿಂದ ಗಿಳಿಯಾರು ಸದಾನಂದ ಶೆಟ್ಟಿ ಅವರ ಮೆಚ್ಚುಗೆ ಸಂದೇಶ ಬಂದಿದೆ. ಹಾಗೆ ಸ್ನೇಹ ಒಂದು ನಿರೀಕ್ಷೆ ಇಲ್ಲದ ಶುದ್ಧ ಮನಸ್ಸಿನ ಪ್ರೀತಿ, ಸುಖ ದುಃಖಗಳಲ್ಲಿ ಜೊತೆಯಾಗಿ ನಿಲ್ಲುವ ಸುಂದರ ಬಂಧ, ಯಾವ ಅಪೇಕ್ಷೆಯೂ ಇಲ್ಲದೆ ತೋರುವ ಕಾಳಜಿಯೇ ನಿಜವಾದ ಸ್ನೇಹ. ಸ್ನೇಹ ನಿಷ್ಕಲ್ಮಶವಾದದ್ದು, ಮತ್ತೆ ಸ್ನೇಹ ಪಡೆಯುತ್ತೇವೆ ಅಂದರೆ ಸಿಗುವುದಿಲ್ಲ. ಸಿಕ್ಕ ಸ್ನೇಹವನ್ನು ಜೋಪಾನವಾಗಿರಿಸಿಕೊಳ್ಳುವುದು ಉತ್ತಮವಾದ ಸ್ನೇಹ ಪಡೆದವರು ಪುಣ್ಯವಂತರು, ಅದನ್ನು ಉಳಿಸಿಕೊಂಡವರು ಆ ಸ್ನೇಹಕ್ಕೆ ಉತ್ತಮ ನ್ಯಾಯ ಒದಗಿಸಿದಂತೆಯೇ ಸರಿ ಅಂತ ಹೇಳ್ಬೋದು ಅಂತ ಸುಮಾರು ಚಿಕ್ಕಮಗಳೂರಿನಿಂದ ಹೇಳ್ತಾ ಇದ್ದಾರೆ. ಸುಭಾಷ್ ಚಂದ್ರ ರಂಗಪ್ಪ ನೀರಾವರಿ ಗುಡ್ಡದ ದೇವಲಾಪುರ, ಕುಷ್ಟಗಿ ಮಂಕುತಿಮ್ಮನ ಕಗ್ಗ ರಸದಾರೆ ಮಸುವಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಸಂದೇಶವನ್ನು ಕಳಿಸಿ ಮೆಚ್ಚಿಕೊಂಡಿದ್ದಾರೆ. ವಾಣಿಶ್ರೀ ಅವರು ಧಾರವಾಡದಿಂದ, ಸ್ನೇಹ ಅಂದರೆ ರಕ್ತ ಸಂಬಂಧವಲ್ಲದಿದ್ದರೂ ಹೃದಯದ ಸಂಬಂಧವಾಗಿ ಜೀವನವಿಡೀ ಜೊತೆಯಾಗಿ ಉಳಿಯುವ ಬಂಧವೇ ಸ್ನೇಹ. ಜೀವನದಲ್ಲಿ ಸಿಕ್ಕ ಸಾವಿರ ಪರಿಚಯಗಳಿಗಿಂತ ಒಬ್ಬ ನಿಜವಾದ ಸ್ನೇಹಿತನೇ ಸಾವಿರ ಆಶೀರ್ವಾದಗಳಿಗೆ ಸಮಾನ. ಅಂತಹ ಅಮೂಲ್ಯ ಸ್ನೇಹಕ್ಕೆ ನನ್ನ ಸೆಲ್ಯೂಟ್. ನನ್ನ ಎಲ್ಲ ಆರ್ಜಿಗಳಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಗಾನ ಭಜನದಲ್ಲಿ ಪ್ರಸಾರವಾದ ಎಲ್ಲ ಹಾಡುಗಳು ಸೂಪರ್ ಮಿತುರ ಅಂತ ಹೇಳ್ತಾ ಇದ್ದಾರೆ ವಾಣಿಶ್ವರ ಧಾರವಾಡದಿಂದ, ಧನ್ಯವಾದ. ಹಾಗೆ ಅನಂತರಾಜ್ ಗೊರ್ಲಟ್ಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ, ಅಚಾನಕ್ಕಾಗಿ ಸಿಕ್ಕ ಸ್ನೇಹ, ಆದರೆ ನಾನು ಅವರನ್ನು ಸ್ನೇಹಿತ ಅನ್ನುವುದಿಲ್ಲ, ಯಾಕಂದರೆ ಅವರು ನನಗೆ ಅಮ್ಮ, ನಾನು ಅವರನ್ನು ಹಾಗೆ ಕರಿತೀನಿ. ಅಂದರೆ ಅವರು ಫ್ರೆಂಡ್ ಎಲ್ಲವೂ ಆಗಿ ನನ್ನ ಬದುಕಿನ ಜೊತೆಯಾಗಿದ್ದಾರೆ. ಅಮ್ಮನೂ ಹಾಗೆ ಅಲ್ವಾ ಪಕ್ಕ, ಇದನ್ನು ಕೇಳಿದರೆ ಎಕ್ಸಾಜುರೇಷನ್ ಮಾಡ್ತೀಯ ಅಂತ ಬೈಕೋತಿರ್ತಾರೆ. ಆದರೆ ಟೈಮ್ ಸಿಕ್ಕಾಗ ಇಂತಹ ಒಬ್ಬ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳಿಬಿಡ್ಬೇಕಲ್ವಾ, ಯಾರಿಗೆ ಗೊತ್ತು ಮುಂದೆ ಏನಾಗುತ್ತೆ ಅಂತ. ಅವರಿಗೆ ನನ್ನಂಥ ಕೋಟ್ಯಂತರ ಜನ ಫ್ರೆಂಡ್ಸ್ ಇರ್ಬೋದು, ಆದರೆ ನನಗೆ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್, ಜಸ್ಟ್ ಫ್ರೆಂಡ್ ಎಲ್ಲ ಅವರೊಬ್ಬರು ಮಾತ್ರ. ನೆಕ್ಸ್ಟ್ ನಾನು ಅವರಿಗೆ ತಲೆನೋವಾದರೂ ಅವರು ನನ್ನ ಎಲ್ಲ ನೋವಿನ ಮೆಡಿಸಿನ್. ಮಂತ್ ನಮ್ಮ ಸ್ನೇಹಕ್ಕೆ ಇನ್ನು ಒಂದು ಮಂತಲ್ಲಿ 2 ವರ್ಷ. 2 ವರ್ಷದಲ್ಲಿ ಅವರು ನನ್ನ ಮೇಲೆ ಬೀರಿರುವ ಪ್ರಭಾವ ಅಪಾರ. ನನ್ನ ಇಂದಿನ ಈ ಬದುಕಿಗೆ ನಾನು ಎಂದಿಗೂ ಅವರಿಗೆ ಋಣಿ ಅಂತ ಹೇಳ್ತಾ ಇದ್ದಾರೆ. ಅವರು ನಗ್ನೋಗ್ತಾ ಖುಷಿಯಾಗಿರಲಿ ಅನ್ನೋದೊಂದೇ ಆ ದೇವರಲ್ಲಿ ಪ್ರಾರ್ಥನೆ ಅಂತ ಸನ್ನಿಧಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ, ಮಾತಾಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು ಎಂಬ ಮಾತಿದೆ, ನಮ್ಮ ಗೆಳೆತನ ಚಿರವಾಗಿರ್ತದೆ ಅಂತ ಅನುಷಾ ರಶ್ಮಿಯವರು ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ ಸ್ನೇಹಿತರೆ.

ನಿಮ್ಮ ನೆಚ್ಚಿನ ಸ್ನೇಹಕ್ಕೊಂದು ಮಾತನ್ನು ಹೇಳಿ ಅಂತ ಕೇಳಿದೆ. ಸಾಕಷ್ಟು ಸ್ನೇಹಿತರು ಸಂದೇಶವನ್ನು ಕಳಿಸಿ ಅವರ ನೆಚ್ಚಿನ ಸ್ನೇಹಕ್ಕೊಂದೆರಡು ಮಾತುಗಳನ್ನು ಹೇಳಿದ್ರು. ಉತ್ತಮವಾದ ಸ್ನೇಹ ಸಿಗೋದು ನಿಜವಲ್ಲೂ ಅದು ಒಂದು ಪುಣ್ಯದ ಫಲ ಅಥವಾ ಇಸ್ ಗುಡ್ ಪ್ರಕೃತಿ ಒಲ್ದು ಕೊಡ್ತು ಅಂತ ಅನ್ಬೋದು ಉತ್ತಮವಾದ ಸ್ನೇಹ ಸಿಕ್ಕರೆ. ಅಂಥ ಸ್ನೇಹಗಳು ಯಾವತ್ತೂ ನಮ್ಮ ಒಂದು ಏನಂತಾರೆ ಎಲ್ಲ ಲೋಸ್ನಲ್ಲಿ ಜೀವನದ ಅಧಃಪತನದ ಸಂದರ್ಭದಲ್ಲಿ ಏನೇ ಇದ್ದರೂ ಆ ಒಂದು ಸ್ಥಳದಲ್ಲಿ ನೀವು ನಗ್ನಗ್ತಾ ನೆಮ್ಮದಿಯಾಗಿದ್ದು ಒಂದಷ್ಟು ಕ್ಷಣ ನೀವಾಗಿದ್ದು ಖುಷಿಯಾಗಿ ಬರುವಂಥ ತಾಣ ಅದು ಸ್ನೇಹಿತರು ಇರುವಂಥ ತಾಣ. ಇಂತಹ ಸ್ನೇಹ ಅದಕ್ಕೊಂದು ದಿನ ಇದೆ. ಆ ದಿನವನ್ನು ಹೇಗಿದ್ದರೂ ಎಷ್ಟೋ ಸ್ನೇಹಿತರು ಫ್ರೆಂಡ್ಶಿಪ್ ಡೇಗೆ ವಿಶ್ ಮಾಡಲ್ಲ, ಬಟ್ ದೇ ಆರ್ ಸ್ಟಿಲ್ ಗುಡ್ ಫ್ರೆಂಡ್ಸ್. ಹಾಗೆ ಅಂತಹ ಜೀವಗಳು ಎಲ್ಲರಿಗೂ ಒಬ್ಬರು ಸ್ನೇಹಿತರು ಅಂತ ಸಿಗಲಿ. ಬದುಕಿನ ಅನೇಕ ನೋವುಗಳ ಹೊಡೆತದಲ್ಲಿ ಸಿಕ್ಕಾಗ ಒಂದು ಸಮಾಧಾನ ಸಿಗುವಂಥ ಜಾಗ ಅದಾಗಿರುತ್ತೆ. ಅಂಥ ಸ್ನೇಹ ಇದ್ದಾಗ ಯಾವುದು ಕಷ್ಟ ಅಂತ ಅನಿಸೋದಿಲ್ಲ. ಓಕೆ, ಒಂದಷ್ಟು ಕ್ಷಣ ಎಲ್ಲವನ್ನು ಮರೆತು ನಾನು ರಿಲ್ಯಾಕ್ಸ್ ಆಗ್ಬೋದು ಅನ್ನುವಂಥ ಸ್ನೇಹಿತರು ಅವರಾಗಿರ್ತಾರೆ. ಅಂತಹ ಸ್ನೇಹ ಎಲ್ಲರಿಗೂ ಸಿಗಲಿ. ಆ ಸ್ನೇಹದಲ್ಲಿ ಎಲ್ಲರೂ ಅರಳಿ ನಗಲಿ ಗೆಲುವಾಗಲಿ ಅಂತ ಆಶಿಸೋಣ. ಹಾಗೆ ಮತ್ತೆರಡು ಸಂದೇಶ

ಸಂದೇಶಗಳು ಬಂದಿದೆ, ಒಮ್ಮೆ ನೋಡ್ಬೋಣ. ಸ್ನೇಹಿತರೆ, ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲರಿಗೂ ಸ್ನೇಹಿತರ ದಿನದ ಶುಭಾಶಯಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಸ್ನೇಹಿತರ ದಿನದ ಶುಭಾಶಯಗಳು. ಲೈಫ್ನಲ್ಲಿ ಕೆಲವು ಪರಿಚಯಗಳು ಆಕಸ್ಮಿಕವಾಗಿ ಆಗುತ್ತೆ. ಹಾಗೆ ಆಕಸ್ಮಿಕವಾಗಿ ಪರಿಚಯ ಆದವರಲ್ಲಿ ಕೆಲವರು ಮಾತ್ರ ನಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗೋದು. ನನಗೆ ನೀವು ಓಕೆ ಒಂದು ಮೆಚ್ಚುಗೆ ಆ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ 57468. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಹಾಗೆ ರಿಷಿಕಾ ನಿಮಗೆ ವಿಶ್ ಮಾಡ್ತಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು ರತ್ನ ಅವರು, ರಿಷಿಕಾ ಥ್ಯಾಂಕ್ ಯು ಸೋ ಮಚ್ ಪುಟ. ಹಾಗೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಮತ್ತು ಮಹಾಂತೇಶ್ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಸ್ನೇಹಿತರಿಗೂ ಪ್ರೀತಿಯ ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಸ್ನೇಹಿತರ ದಿನದ ಶುಭಾಶಯಗಳು. ನಿಮ್ಮೆಲ್ಲರ ಸ್ನೇಹ ಮತ್ತಷ್ಟು ಸುಂದರವಾಗಲಿ, ಆ ದ್ರೋಹಗಳೇ ಇಲ್ಲದ ನಿಷ್ಕಲ್ಮಶವಾದ ಸ್ನೇಹ ನಿಮ್ಮದಾಗಲಿ ಅಂತ ಆಶಿಸ್ತಾ, ಇನ್ನು ಇದಾಗಿತ್ತು ಇಂದಿನ ಗಾನಭಜನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪೆಟ್ರೋಲಿಯಂ ರಫ್ತು ದೇಶಗಳ ಸಂಘಟನೆ ಒಪೆಕ್ ಪ್ಲಸ್ ಈ ವರ್ಷದ ಸೆಪ್ಟೆಂಬರ್ನಿಂದ ತೈಲ ಉತ್ಪಾದನೆಯನ್ನು ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚಿಸಲು ಸಮ್ಮತಿಸಿದೆ. ಜಾಗತಿಕ ತೈಲ ಮಾರುಕಟ್ಟೆಯ ಪರಿಸ್ಥಿತಿ ಪರಾಮರ್ಶೆಗಾಗಿ ಇಂದು ನಡೆದ ವರ್ಚುವಲ್ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಭಾರತದಲ್ಲಿ ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ಪಡೆದ ಕೈಮಗ್ಗ ಹಾಗೂ ಕರಕುಶಲ ಉತ್ಪನ್ನಗಳನ್ನು ಪ್ರದರ್ಶಿಸಲು ಜಿಐ ಆಂಡ್ ಬಿಯಾಂಡ್ 2.0 ಶೃಂಗಸಭೆಯನ್ನು ಜವಳಿ ಸಚಿವಾಲಯ ಆಯೋಜಿಸಲಿದೆ. ನವದೆಹಲಿಯಲ್ಲಿ ಬುಧವಾರ ನಡೆಯಲಿರುವ ಈ ಶೃಂಗಸಭೆಗೆ ಕೇಂದ್ರ ಜವಳಿ ಖಾತೆ ರಾಜ್ಯ ಸಚಿವ ಪವಿತ್ರ ಮಾರ್ಗರೇಟಾ ಚಾಲನೆ ನೀಡಲಿದ್ದಾರೆ. ಭಾರತದ 79ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ರಾಷ್ಟೀಯ ಕೆಡೆಟ್ ಕೋರ್ ಎನ್ಸಿಸಿ ನವದೆಹಲಿಯಲ್ಲಿಂದು ಆಯೋಜಿಸಿದ್ದ ಸೈಕ್ಲೋಥಾನ್ 2026 ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಚಾಲನೆ ನೀಡಿದರು. ಯುವಜನರು ದೈಹಿಕ ಕ್ಷಮತೆ, ಪರಿಸರ ಜವಾಬ್ದಾರಿ ಹಾಗೂ ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದನ್ನು ಪ್ರೇರೇಪಿಸುವ ಉದ್ದೇಶದೊಂದಿಗೆ ಸೈಕ್ಲೋಥಾನ್ ಆಯೋಜಿಸಲಾಗಿತ್ತು. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದ್ದು, ಈವರೆಗೆ 10,40,025 ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳು ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ 3 ಮಣ್ಣಿನಡಿ ಸಿಲುಕಿ ನಾಪತ್ತೆಯಾಗಿದ್ದರು. ಸತತ ರಕ್ಷಣಾ ಕಾರ್ಯದ ಬಳಿಕ ಅವರ ಮೃತದೇಹ ಪತ್ತೆಯಾಗಿದೆ. ಇವರು ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಕಕ್ಕರಗೋಳದ ಒಂದೇ ಕುಟುಂಬದವರು ಎಂದು ತಿಳಿದುಬಂದಿದೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ತೀರ್ಥಹಳ್ಳಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ರಾಜ್ಯಮಟ್ಟದ ಗಾಳಿಪಟ ಸ್ಪರ್ಧೆ ಹಾಗೂ ಗಾಳಿಪಟ ಉತ್ಸವಕ್ಕೆ ಶಾಸಕ ಧೀರಜ್ ಮುನಿರಾಜು ಚಾಲನೆ ನೀಡಿದರು. ಇಂದಿನ ಪೀಳಿಗೆ ಈ ಕಲೆಗಳತ್ತ ಆಸಕ್ತಿ ವಹಿಸುವಂತಾಗಲು ಇಂತಹ ಕಾರ್ಯಕ್ರಮ ಅಗತ್ಯ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಕೊನೆಯ ದಿನವಾದ ಇಂದು ಭಾರತ ಜೂಡೋ ಮತ್ತು ಟ್ರ್ಯಾಕ್ ಸೈಕ್ಲಿಂಗ್ನಲ್ಲಿ ಸ್ಪರ್ಧಿಸಲಿವೆ. ಭಾರತದ ಜೂಡೋ ಸವಾಲನ್ನು ಪುರುಷರ 100 ಕೆಜಿ ವಿಭಾಗದಲ್ಲಿ ಅವತಾರ್ ಸಿಂಗ್, 100 ಕೆಜಿಗೂ ಅಧಿಕ ವಿಭಾಗದಲ್ಲಿ ಯಶ್ ಗಂಗಾಸ್ ಮುನ್ನಡೆಸಲಿದ್ದಾರೆ. ತಡರಾತ್ರಿ ಸಮಾರೋಪ ಸಮಾರಂಭ ನಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ 8:33. ಈ ಸಮಯ ಈಗ ಬೆಳ್ಳಿ ಬದುಕು ಕಾರ್ಯಕ್ರಮವನ್ನು ಕೇಳುವಂತಹ ಸಮಯ. ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ರಂಗಭೂಮಿ, ಕಿರುತೆರೆ, ಸಿನಿಮಾ ನಟ, ಸಂಭಾಷಣೆ, ಚಿತ್ರಕಥೆ ರಚನೆಕಾರ, ಹಾಸ್ಯ ಮಾತುಗಾರರಾದಂತಹ ರಿಚರ್ಡ್ ಲೂಯಿಸ್ ಅವರೊಂದಿಗೆ ಸಂದರ್ಶನವನ್ನು ನಡೆಸಿಕೊಡುವಂಥವರು ಎಂ ಶಿವರಾಮ್ ಮತ್ತು ಲಲಿತಾ ಸತ್ಯಮೂರ್ತಿ.
1: ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮೊಂದಿಗೆ ಮಾತುಕತೆಯಲ್ಲಿ ಇರ್ತಾರೆ ರಂಗಭೂಮಿ ಕಲಾವಿದ, ಸಿನಿಮಾ ನಟ ಹಾಗೂ ಹಾಸ್ಯ ಕಲಾವಿದರಾದಂತಹ ರಿಚರ್ಡ್ ಲೂಯಿಸ್ ಅವರು. ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ರಿಚರ್ಡ್ ಲೂಯಿಸ್ ಅವರಿಗೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ರಿಚರ್ಡ್ ಲೂಯಿಸ್ ಅವರೇ. ನೀವು ಕನ್ನಡ ಜನತೆಯನ್ನ ನಗೆಗಡಲಲ್ಲಿ ಮುಳುಗುವಂತೆ ಮಾಡ್ತೀರಾ, ಹಾಸ್ಯ ಕಲಾವಿದರು. ಅದಕ್ಕಿಂತ ಮುಂಚೆ ನೀವು ರಂಗಭೂಮಿಯಲ್ಲಿದ್ರಿ ನೀವು.
2: ಹೌದು,
1: ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನೀವು ಶಾಲಾ ಕಾಲೇಜಲ್ಲಿ ಇದ್ದಾಗ ನಗ್ತಾ ಇದ್ರಾ, ನಗಿಸ್ತಾ ಇದ್ರಾ, ಅಳಿಸ್ತಾ ಇದ್ರಾ, ಹೇಗಿತ್ತು ನಿಮ್ಮ ಮನೋಭಾವ?
2: ಅಂದ್ರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಾಗ ಬರೀ ನಗೆ ಕಾರ್ಯಕ್ರಮಗಳು ಮಾಡ್ತಿದ್ವಿ. ಅಂದ್ರೆ ಎಲ್ಲ ರೀತಿಯ ಕಾಮಿಡಿ ಶೋಸ್, ಲೈವ್ ಈ ತರದ್ ಮಾತ್ರ ಮಾಡ್ತಾ ಇದ್ವಿ ಸ್ಕೂಲ್ ಡೇಸ್ ಅಲ್ಲಿ, ಕಾಲೇಜ್ ಡೇಸ್ ಅಲ್ಲಿ. ಅದಾದ ನಂತರ ನಾಟಕಗಳು ಬಂದಾಗಲೇ ನಾಟಕದಲ್ಲಿ ಎರಡೂ ರೀತಿಯ ಸೀರಿಯಸ್ ಪ್ಲೇಗಳು ಮಾಡ್ತಿದ್ವಿ, ಜೊತೆಗೆ ಕಾಮಿಡಿ ಪ್ಲೇಸ್ ಮಾಡ್ತಿದ್ವಿ. ಕಾಮಿಡಿಯಲ್ಲಿ ಉದ್ಭವ, ಗುಳ್ಳೆನರಿ ಇದೆಲ್ಲ ಕಾಮಿಡಿಗಳು, ಬಟ್ ಮಿಕ್ಕಿದ್ದೆಲ್ಲ ಸೀರಿಯಸ್ ಪ್ಲೇಗಳಿತ್ತು. ಸಿಕ್ಕು, ಜಿ ಎಸ್ ಸದಾಶಿವ ಅವರ ಸಿಕ್ಕು, ಆಮೇಲೆ ಬೇಲಿ ಮತ್ತು ಹೊಲ, ಇವೆಲ್ಲ ಕನ್ನಡದಲ್ಲೇ ಬಂದ ಕತೆಗಳನ್ನ ಬೇಸ್ ಮಾಡಿಕೊಂಡು ನಾಟಕ ಬರೆದು. ಅದು ಮೊದಲನೇ ಒಂದು ನಾಟಕವನ್ನ ಜಿ ಎಸ್ ಸದಾಶಿವ ಅವರ ನಾಟಕವನ್ನ ಸಿಕ್ಕುನ ನಾಟಕ ಮಾಡಿ ಅದನ್ನು ಮಾಡಿದ್ವಿ. ಅದಾದ್ಮೇಲೆ ಉದ್ಭವ ಮಾಡಿದ್ವು. ಇವೆಲ್ಲ ರಿಯಲ್ ಇನ್ಸಿಡೆಂಟ್ಸ್, ಇದರಿಂದ ನಾಟಕ ಮಾಡ್ಕೊಂಡು ಬಂದ್ವಿ.
1: ಸೊ ನಗಬೇಕು ನಗಿಸ್ಬೇಕು ಅನ್ನೋದ್ರ ಹಿಂದೆ
2: ಹೌದು
1: ಯಾರಿದ್ರು, ಪ್ರೇರಣೆ ಏನಿತ್ತು ನಿಮ್ಗೆ?
2: ಇದು ನಾವು ಕಾಲೇಜ್ ಡೇಸ್ ಇಂದಾನೂ ಸ್ಕೂಲ್ ಡೇಸ್ ಅಲ್ಲೆಲ್ಲ ಕಾಮಿಡಿನೇ ಮಾಡ್ತಿದ್ವಿ. ಅದು ತುಂಬಾ ಸೀರಿಯಸ್ ಆಗಿ ಮಾಡ್ತಿರ್ಲಿಲ್ವಾ, ಬರೀ ಕಾಮಿಡಿ ಕ್ರಿಯೇಟ್ ಮಾಡ್ತಿದ್ವಿ. ಬಟ್ ಬರ್ತಾ ಬರ್ತಾ ಯಾವಾಗ ನಾವು ಥಿಯೇಟರ್ ಮಾಡಕ್ಕೆ ಹೋದ್ವಿ, ಸೀರಿಯಸ್ ಪ್ಲೇಸ್ ಮಾಡಿದ್ವಿ, ಬಹಳ ಸೀರಿಯಸ್ ಪ್ಲೇಸ್ ಮಾಡಿದ್ವಿ. ನಗೆ ಹಬ್ಬಗಳಿಂದ ಸೀರಿಯಸ್ ಪ್ಲೇಗಳು ಮಾಡಿ ಕ್ಲಾಸಿಕ್ಸ್, ಶೇಕ್ಸ್ಪಿಯರ್ ನಾಟಕಗಳು, ಟ್ರಾನ್ಸ್ಲೇಷನ್ಸ್ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ಎಲ್ಲೋ ಒಂದ್ಸಲ ಲಾಸ್ ಆಗಕ್ಕೆ ಶುರು ಆದಾಗ ಮತ್ತೆ ಉದ್ಭವ, ಗುಳ್ಳೆನರಿ ಇದೆಲ್ಲ ಮತ್ತೆ ಕಾಮಿಡಿ ಮಾಡಿದ್ವಿ.
1: ಹಾಗೆ ಎಷ್ಟು ನಾಟಕಗಳನ್ನ ಮಾಡಿರ್ಬಹುದು ನೀವು?
2: ಓ, ಸುಮಾರು ಮಾಡಿದ್ವಿ ಸರ್, 100-150 ನಾಟಕ ಮಾಡಿರ್ಬೋದು. 150 ನಾಟಕಗಳು, ಒಂದೊಂದು ನಾಟಕ 100-100 ಶೋ ಮಾಡಿದ್ವಿ.
1: ಅಲ್ಲಿಗೆ ಎಷ್ಟಾಯ್ತು ನೋಡಿ,
2: ಸಾವಿರಾರು ಆಗಿತ್ತು. ಬರೀ ಒಂದೊಂದು ನಾಟಕ 100-100 ಶೋ ಮಾಡಿದ್ವಿ. ಉದ್ಭವ 100 ಶೋ ಮಾಡಿದ್ವಿ, ಸಿಕ್ಕು 100 ಶೋ ಮಾಡಿದ್ವಿ, ಗುಳ್ಳೆನರಿ ಮಾಡಿದ್ವಿ. ಆಮೇಲೆ ಮೊಟ್ಟ ಮೊದಲನೆಯ ನಾಟಕ ಸಿಕ್ಕು ಫಾರಿನ್ ಅಲ್ಲಿ ಮ್ಯಾಂಚೆಸ್ಟರ್ ಅಲ್ಲಿ ಮಾಡಿದ ಮೊದಲನೇ ಕನ್ನಡದ ನಾಟಕ ಅದು ಸಿಕ್ಕು, ಮ್ಯಾಂಚೆಸ್ಟರ್ ಅಲ್ಲಿ ಮಾಡಿದ ಮೊದಲನೇ ಕನ್ನಡದ ನಾಟಕ ಅದು.
1: ಪ್ರೇಕ್ಷಕರು ಅಷ್ಟೊಂದು ಕುತೂಹಲದಿಂದ
2: ವಿಶ್ವ ಕನ್ನಡ ಸಮ್ಮೇಳನ ಮಾಡಿದಾಗ ಕನ್ನಡದವರು ಎಲ್ಲರೂ ಸೇರ್ತಾರೆ, ಮ್ಯಾಂಚೆಸ್ಟರ್ ಸೇರ್ತಾರೆ. ಸೊ ಮ್ಯಾಕ್ಸಿಮಮ್ ನಾಟಕ ನೋಡೋದಕ್ಕೆ ಅಂತ ಸಿಕ್ಕಾಪಟ್ಟೆ ಜನ ಬರೋರು. ಈಗಲೂ ಅಷ್ಟೇ, ನಾವು ಮಾಡ್ತೀವಲ್ಲ ಈಗ ಕಾಮಿಡಿ ಶೋಸ್ ಮಾಡ್ತೀವಿ, ಸಿಕ್ಕಾಪಟ್ಟೆ ಜನ ಬರ್ತಾರೆ, 5,000-6,000 ಜನ ಬರ್ತಾರೆ.
1: ನೋಡಿ, ನೀವು ಇಲ್ಲಿ ಬೆಂಗಳೂರಿನಲ್ಲಿ ನಾಟಕ ಮಾಡ್ಕೊಂಡಿದ್ದವರು ಮ್ಯಾಂಚೆಸ್ಟರ್ ಅಮೆರಿಕಕ್ಕೆ ಹೋಗುವಂತ ಒಂದು ಅವಕಾಶ ಸಿಕ್ತು, ಆ ಅನುಭವ ಹೇಗಿತ್ತು ನಿಮಗೆ?
2: ನೋಡಿ, ನಾಟಕ ಮಾಡಿದಾಗ ಮೊದಲೆಲ್ಲ ಏನ್ ಮಾಡ್ತಿದ್ವಿ, ಸೀರಿಯಸ್ ಪ್ಲೇಸ್ ಮಾಡ್ತಾ ಇದ್ವಿ, ಮ್ಯಾಂಚೆಸ್ಟರ್, ಲಂಡನ್ ಇದರ ನಾಟಕ ಮಾಡಿ. ಆಮೇಲೆ ಗ್ರ್ಯಾಜುವಲ್ ಆಗಿ ಕಾಮಿಡಿ ನಾಟಕಗಳಿಗೆ ಜಾಸ್ತಿ ರೆಸ್ಪಾನ್ಸ್ ಬರುತ್ತೆ. ಸೊ ಈ ನಗೆ ಹಬ್ಬ ಅಂತ ಶುರು ಮಾಡಿದ್ಮೇಲೆ ಇದುವರೆಗೂ ನಾವು ಎಷ್ಟು ಮಾಡಿದ್ವಿ ಸರ್, ಒಂದು 8 US ಹೋಗಿದ್ವಿ. 8 ಹೋಗಿದ್ವಿ ಯುಎಸ್. ಒಂದೊಂದ್ಸಲ ಯುಎಸ್ ಹೋದಾಗ ಮಿನಿಮಮ್ 8-10 ಪ್ರೋಗ್ರಾಮ್ ಮಾಡಿದ್ವಿ. ಈಸ್ಟ್ ಅಲ್ಲಿ 8, ವೆಸ್ಟ್ ಅಲ್ಲಿ ಒಂದು 10, ಇದರ ಆಸ್ಟ್ರೇಲಿಯಾಲ್ ಮಾಡಿದ್ವಿ, ದುಬೈಲ್ ಮಾಡಿದ್ವಿ, ಅಬುದಾಬಿಲ್ ಮಾಡಿದ್ವಿ, ಸಿಂಗಾಪುರ್ ಅಲ್ಲಿ ಮಾಡಿದ್ವಿ, ಬ್ಯಾಂಕಾಕ್ ಅಲ್ಲಿ ಮಾಡಿದ್ವಿ. ಸೊ ಈ ನಾಟಕಗಳು ಮಾಡೋದ್ರಿಂದ ಆಮೇಲೆ ನಾವು ನಗೆ ಹಬ್ಬಗಳು ಮಾಡಿದ್ರೆ ನಗೆ ಹಬ್ಬಗಳಿಗೆ ಭಾರಿ ಡಿಮ್ಯಾಂಡ್ ಇದೆ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಈ ಕಳೆದ 3 2 ಯುಎಸ್ ಹೋಗಿ ಬಂದಿದ್ವಿ, ಅಂದ್ರೆ ವೆಸ್ಟ್ ಅಲ್ಲಿ ಒಂದು, ಈಸ್ಟ್ ಅಲ್ಲಿ ಒಂದು. ಸೊ ನಾಟಕ ಒಂದಷ್ಟು ವರ್ಷ ಮಾಡಿದ್ಮೇಲೆ ಅಲ್ಲಿಂದ ನಾವು ನಗೆ ಹಬ್ಬಗಳು ಶುರು ಮಾಡಿದ್ಮೇಲೆ ನಗೆ ಹಬ್ಬಗಳು ಜಾಸ್ತಿ ಪಾಪ್ಯುಲರ್ ಆಗ್ತಾ ಹೋಯ್ತು. ನಾಟಕಕ್ಕಾದ್ರೆ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇದೆ, ಎಲ್ಲಾ ತರದ ಆಡಿಯನ್ಸ್ಗೂ ನಾಟಕ ಕಮ್ಯುನಿಕೇಟ್ ಆಗಲ್ಲ, ನಗೆ ಆಗಲ್ಲ. ಈವನ್ ಸ್ಮಾಲ್ ನೋಡಿ, ಬ್ಯಾಂಕ್ ಆಗಿಂದ ಹಿಡಿದು ಆಸ್ಟ್ರೇಲಿಯಾವರೆಗೂ ಅಮೆರಿಕದ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಮಾಡಿದ್ವಿ, ಆಲ್ಮೋಸ್ಟ್ ಆಲ್ ಸ್ಟೇಟ್ಸ್ ನಾವು ಕವರ್ ಮಾಡಿದ್ವಿ. ಸೊ ಏನಾಗುತ್ತೆ,

0: ಆಡಿಯನ್ಸ್ ಅಲ್ಲಿ ನಾಟಕ ಸೀರಿಯಸ್ ಪ್ಲೇಸ್ ನ ಕಾಮನ್ ಪೀಪಲ್ ತಗೊಳ್ತಿರ್ಲಿಲ್ಲ, ತುಂಬಾ ಇಷ್ಟಪಡೋರು, ಒಂದು ಸೆಕ್ಷನ್ ಬಹಳ ಇಷ್ಟಪಡೋರು, ಇನ್ನೊಂದು ಸೆಕ್ಷನ್ ದೇ ವಾಂಟೆಡ್ ಟೋಟಲ್ ಎಂಟರ್ಟೈನ್ಮೆಂಟ್,
1: ಲಾಫ್ಟರ್
0: ಲಾಫ್ಟರ್ ಬೇಕು ಸ್ಟಾರ್ಟ್ ಟು ಎಂಡ್. ಸೊ ನಾಟಕ ಇವಾಗ ಉದ್ಭವ, ಗುಳ್ಳೆನರಿ ಇದೆಲ್ಲ ಹೇಗಾದ್ರು ತುಂಬಾ ಚೆನ್ನಾಗಿ ಇಷ್ಟಪಡೋರು. 100 ಶೋ ಆಯ್ತು ಉದ್ಭವ, ಅದಕ್ಕೆ ಮುಂಚೆ ಮಾಡಿದ ನಾಟಕಗಳು 50 ಶೋ 25 ಶೋ ಅಂದ್ರೆ ತುಂಬಾ ಸೀರಿಯಸ್ ಪ್ಲೇ. ಬೇಲಿ ಮತ್ತು ಅಲ್ಲ ಅಂತೂ ಸಿಕ್ಕಾಪಟ್ಟೆ ಸೀರಿಯಸ್ ಪ್ಲೇ, ಅದು ಜನ ಇಷ್ಟಪಡೋರು. ಬಟ್ 20-25 ಶೋ ಆದ್ಮೇಲೆ, ಬಟ್ ಕಾಮಿಡಿ ಇದ್ದಾಗ ಎಲ್ಲಾ ತರ ಜನನು ಇಷ್ಟಪಡೋರು. ಅದಾದ್ಮೇಲೆ ನಾವೇನ್ ಮಾಡಿದ್ವಿ, ಹಾಸ್ಯಕ್ಕೆ ಅವಾಗವಾಗ ಹಾಸ್ಯ ಸಣ್ಣ ಸಣ್ಣ ನಾಟಕಗಳು ಮಾಡ್ತೀವಿ, 30 ನಿಮಿಷ 40 ನಿಮಿಷ, ಇವೆಲ್ಲ ಮಿನಿಮಮ್ 2 ಅವರ್ಸ್ 2.5 ಅವರ್ಸ್ ಆಗುತ್ತೆ
1: ಸಿನಿಮಾ ತರ.
0: ಬಟ್ ಈ ಶೋಸ್ ಮಾಡಿದ್ಮೇಲೆ ಭಾರಿ ಡಿಮ್ಯಾಂಡ್ ಜಾಸ್ತಿ ಆಗೋದು. ಯಾವಾಗ ಈ ಟೆಲಿವಿಷನ್ ಯಾವಾಗ ಇಂಟ್ರೊಡ್ಯೂಸ್ ಆಯ್ತು, ಈ ನಾಟಕಗಳಿಗೆಲ್ಲ ಏಟ್ಬಿತ್ತು, ಅಷ್ಟು ಡಿಮ್ಯಾಂಡ್ ಇರ್ತಾರಲ್ಲ ನಾಟಕಕ್ಕೆ. ಅವಾಗ ನಾವು ಏನ್ ಮಾಡಿದ್ವಿ, ವಿ ಟ್ರೈಡ್, ಜಸ್ಟ್ ಬೈ ಟ್ರೈಡ್ ವಿ ನಗೆ ಹಬ್ಬಟ್ರೆ. ನಮ್ಗೆ ಆಶ್ಚರ್ಯ ಏನು ಅಂತಂದ್ರೆ, ಬರೀ ಕರ್ನಾಟಕ ಕವರ್ ಮಾಡಬಹುದು ಅನ್ಕೊಂಡ್ವಿ ನಾವು, ಭಾರಿ ಡಿಮ್ಯಾಂಡ್ ಆಗುತ್ತೆ. US, UK, ದುಬಾಯಿ, ಅಬುದಾಬಿ ಎಲ್ಲ ಕಡೆ ನಾಟಕ ಆಡುತ್ತೆ. ನಾವು ಅಟ್ಲಾಸ್ಲ್ಲಿ ಮ್ಯಾಪ್ ಅಲ್ಲಿ ನೋಡದೇ ಇರೋ ಊರುಗಳಿಗೆಲ್ಲ ಹೋಗಿ ಬಂದ್ವಿ ನಾವು. ವಿ ಡಿಂಟ್ ನೋ, ವಿ ಆರ್ ವೆರಿ ಸರ್ಪ್ರೈಸ್ಡ್ ಏನ್ ಪಾಪ್ಯುಲರ್ ಆಗುತ್ತೆ ಅಂತ ಅನ್ಕೊಂಡ್ವಿ. ಬಟ್ ವರ್ಲ್ಡ್ ವೈಡ್ ಹಿಂಗೆಲ್ಲ ತಗೊಳ್ತಾರೆ ಅಂತ ಅದೇ ಹೇಳಿದ್ನಲ್ಲ, 3 ತಿಂಗಳಾಗಿದೆ ನಾವು ಬಂದ್ರೆ. ಸೊ 2 ಸಲ ಹೋಗಿ ಬಂದಿದ್ವಿ, ಒಂದೊಂದು ಸಲ ಹೋದಾಗ 8 ಜಾಗಗಳು 10 ಜಾಗಗಳು 12 ಜಾಗಗಳು ಮಾಡ್ತೀವಿ.
1: ಸರ್ ನೀವು ನಗಸ್ತೀರಾ, ನಾವು ನಗ್ತೀವಿ, ಆದ್ರೆ ನಗಸ್ಬೇಕು ಅಂತಂದ್ರೆ ಪೊಟೆನ್ಶಿಯಾಲಿಟಿ ಬೇಕು. ಆ ಸರ್ಕನ್ ಎಲ್ಲಿಂದ ತರ್ತೀರಿ ನೀವು, ಹೇಗೆ ಪರಿಕಲ್ಪನೆ ಮಾಡ್ಕೋತೀರಿ? ಏನಾದ್ರೂ ಎಲ್ಲಾದ್ರೂ ಸಿಗುತ್ತಾ, ನಾವು ನಗಸೋಣ ಅಂತ ಇದ್ದೀವಿ, ಎಲ್ಲಾದ್ರೂ ಸಿಗುತ್ತಾ?
0: ಮೊದಲು ಶುರು ಮಾಡಿದಾಗ ನಾವು ನಗು ಏನ್ ಮಾಡಿದ್ವಿ, ನಾಟಕಗಳು ಆ ಎಲಿಮೆಂಟ್ ಜೋಕ್ಗಳನ್ನ ಮಾತ್ರ ನಾವು ತಗೊಳ್ತಾ ಇದ್ವಿ ಇನಿಷಿಯಲಿ, ರಾಜರತ್ನಂದು ಎಲ್ಲ ಮಾಡಿದ್ವಿ. ಆಫ್ಟರ್ ಸಮ್ ಟೈಮ್ ನಮ್ಗೆ ಏನನ್ನಿಸ್ತು, ತುಂಬಾ ರಿಪಿಟೇಷನ್ ಆಗ್ತಾ ಹೋಗ್ತು, ಜನ ಗೊತ್ತು ಆಲ್ರೆಡಿ.
1: ಹೌದು,
0: ಅವಾಗ ಒಂದ್ 2 ಸಲ ಡಿಸ್ಕಷನ್ ಮಾಡಿದಾಗ ಹೇಳಿದ್ರು, ಇಲ್ಲ ನೀವು ಬೇರೆ ಜೋಕ್ಗಳು ಮಾಡ. ಬಟ್ ಬೇರೆ ಜೋಕ್ಗಳು ಮಾಡಿದಾಗ ಕೆಲವು ಪ್ರೀ ಕಂಡೀಷನ್ಸ್ ಇದೆ, ಡಬಲ್ ಮೀನಿಂಗ್ ಯೂಸ್ ಮಾಡೋಂಗಿಲ್ಲ, ಯಾರ ಒಂದು ಕಮಿಟಿ, ಯಾವ್ದೋ ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರು, ಇಂಥವ್ರನ್ನ ಯಾರನ್ನು ತಮಾಷೆ ಮಾಡೋಂಗಿಲ್ಲ, ಸ್ವಲ್ಪ ನಮ್ಗೆ ಸುಮಾರು ಒಂದು 6 ಮಂತ್ಸ್ ನಮ್ ಪ್ರಾಬ್ಲಮ್ ಆಯ್ತು. ಆಮೇಲೆ ವಿ ಜಸ್ಟ್ ಈ ಪ್ರೀ ಕಂಡೀಷನ್ಸ್ ಎಲ್ಲ ಹಾಕೊಂಡು ನಾವು ನಗೆ ಹಬ್ಬನ್ ಮಾಡಿದ್ವಿ, ಕ್ಲಿಕ್ ಆಗ್ಬಿಡ್ತು. ಎಷ್ಟು ಕ್ಲಿಕ್ ಆಗಿತ್ತು ಅಂತಂದ್ರೆ, 1 ತಿಂಗಳಲ್ಲಿ 30 ಶೋ ಮಾಡ್ತಾ ಇದ್ದೆ ಕಂಟಿನ್ಯೂಸ್ ಆಗಿ, 30 ಶೋಸ್ ಮಾಡ್ತೀವಿ. ಒಂದೊಂದ್ಸಲ ಬೆಳಿಗ್ಗೆ ಒಂದು, ಸಂಜೆ ಒಂದು, ಆತರ ಯಾವಾಗ ನಮ್ಗೆ ನಮ್ಗೆ ಏನನ್ನಿಸ್ತು ಅಂದ್ರೆ, ಜನಕ್ಕೆ ನಗೆಬೇಕು, ನಗಿಸ್ಬೇಕು, ಖುಷಿ ಆಗ್ಬೇಕು. ಆಮೇಲೆ ನಿಧಾನಕ್ಕೆ ಬರ್ತಾ ಏನಾಯ್ತು, ನಗುವಿನ ಜೊತೆಗೆ ದೇ ವಾಂಟೆಡ್ ಎ ಮೆಸೇಜ್ ಟು ದೆಮ್. ಇದು 3 ಸ್ಟೇಜ್. ಫಸ್ಟ್ ಏನ್ ಮಾಡಿದೆ, ಬರೀ ಜೋಕ್ಗಳು ಹೇಳಿದ್ವಿ. ನೆಕ್ಸ್ಟ್ ಸ್ಟೇಜ್ ಏನ್ ಮಾಡಿದ್ವಿ, ರಾಜರತ್ನಮ್ಮು, ಕೈಲಾಸಮ್ಮು, ರಾಜರತ್ನಮ್ಮು ಈ ತರದ್ ಮಾಡಿದ್ವಿ. ಆಮೇಲೆ ರಿಪಿಟೇಷನ್ ಆಗುತ್ತೆ ಅಂತಾಗ ಬೇರೆ ತರನಾಗ ಮಾಡಿದ್ವಿ. ಆಮೇಲೆ ನಾವೇನ್ ಮಾಡಿದ್ವಿ, ವಿ ವಾಂಟೆಡ್ ಜೋಕ್ಸ್ ವಿಚ್ ಹ್ಯಾಸ್ ಎ ಹಿಡನ್ ಮೆಸೇಜ್,
1: ಒಂದು ಸಂದೇಶ ಬೇಕು.
0: ಇದು 3ನೇ ಸ್ಟೇಜ್ ಬಂದಾಗ ಮೆಸೇಜ್ ಇದ್ದಂಥದ್ದು ಬಹಳ ಪಾಪ್ಯುಲರ್ ಆಗ್ತಾ ಹೋಗಿದ್ವಿ. ಈಗ ನಾವು ಯಾವುದೇ ಜೋಕ್ ಅನ್ನು ಹೇಳಿದ್ರೆ ಮೆಸೇಜ್ ಇಲ್ಲದೆ ಮಾಡಕ್ ಆಗಲ್ಲ.
1: ಸರ್ ಒಂದು ಮೆಸೇಜ್ ಇರುವಂತ ಒಂದು ಯಾವ್ದಾದ್ರು ಒಂದು ಜೋಕ್ ಹೇಳಿ ಸರ್ ನಮ್ಮ ಶ್ರೋತೃಗಳು ನಗಲಿ.
0: ಓಕೆ, ಒಂದು ನಾಯಿ ಬಗ್ಗೆ ಹೇಳ್ತು. ನಾಯಿಗಳಲ್ಲಿ 2 ತರ ನಾಯಿ ಇರುತ್ತೆ, ಒಂದು ಜಾತಿ ನಾಯಿ, ಒಂದು ನಾಯಿ ಜಾತಿ. ಈ ನಾಯಿ ಜಾತಿ ಅಂದ್ರೆ ಅದಕ್ಕೆ ಚೈನ್ ಹಾಕಂಗಿಲ್ಲ, ಕಟ್ ಹಾಕೋಂಗಿಲ್ಲ, ಸ್ನಾನ ಮಾಡಿಸೋಂಗಿಲ್ಲ, ಎಲ್ಲಂದ್ರೆ ಎಗರುತ್ತೆ, ಎಲ್ಲಂದು ಹೋಗುತ್ತೆ, ಏನ್ ಮಾಡುತ್ತೆ, ಗೇಟ್ ಹಾಕಿದ್ರು ಗೇಟ್ ಮೇಲೆ ಎಗರ್ಕೊಂಡು ಹೋಗ್ತಾರೆ,
1: ಹೋಗ್ಬಿಡುತ್ತೆ. ಹೌದು,
0: ಈ ಜಾತಿ ನಾಯಿಗಳು ಏನು ಅಂದ್ರೆ, ನೀವು ಚೈನ್ ಹಾಕ್ಬಿಡಿ, ಚೈನ್ ಬಿಚ್ಚಿಬಿಟ್ರು ಆ ಚೈನ್ ಅಷ್ಟು ಜಾಗದಲ್ಲೇ ಓಡಾಡ್ತಾ ಇರ್ತದೆ, ಗೇಟ್ ತೆಗೆದ್ರೆ ಬಂದು ಇಣಕ್ಬಿಟ್ಟು ವಾಪಸ್ ಹೊರಟು ಹೋಗ್ಬಿಡುತ್ತೆ. ಇದು ಹೇಗೆ ಅಂತಂದ್ರೆ, ಈ ಮದುವೆ ಆಗಲಿ, ಇವಾಗ ನಾವೆಲ್ಲ ಸ್ವಲ್ಪ ನಾಯಿ ಜಾತಿ ತರ, ನಮ್ಗೆ ಯಾರು ಚೈನ್ ಹಾಕಂಗಿಲ್ಲ, ಕಟ್ಟಾಕಂಗಿಲ್ಲ, ಅದೇ ಕಟ್ಕೊಂಡಿರ್ತೀವಿ. ನಮ್ಮ ಹೆಂಡತಿರು ಹೇಗೆ ಅಂತಂದ್ರೆ, ಇವು ಸ್ವಲ್ಪ ಜಾತಿ ನಾಯಿ, ಕಟ್ಟಾಕ್ದ್ರೆ ಅಲ್ಲೇ ಓಡಾಡ್ಕೊಂಡಿರ್ತವೆ, ಲೇಟ್ ಆದ್ರೆ ಬರುತ್ತೆ, ಗೇಟ್ ಹೊರಗಡೆ ನೋಡುತ್ತೆ, ಈ ತರ ಆಗುತ್ತೆ. ಈ ಕಂತ್ರಿ ನಾಯಿಗಳು ಹೇಗೆ ಅಂತಂದ್ರೆ, ಹೇಗೆ ಅಂತಂದ್ರೆ, ಇವು 8 ಹತ್ತಾದ್ರೆ ರಾತ್ರಿ 8 ಗಂಟೆ ಎಲ್ಲ ಸೇರ್ಕೊಂಡ್ಬಿಡ್ತವೆ, ಸುಮ್ಮನೆ ಬೊಗಳ್ತಿರ್ತವೆ, ಅವು ಅವು ಅಂತ ಬೊಗಳ್ತಿರ್ತವೆ. ಏನಂದ್ರೆ, ಹಿಂಗಾಗೋಯ್ತು ದೇಶ, ಹಂಗಾಗೋಯ್ತು ದೇಶ, ಹಿಂಗಾಗೋ ದೇಶ ಅಂತ ಬೊಗಳಿದ್ದೆ, ಅವ್ರ ಮಾಡಿದ್ದೇನಿಲ್ಲ, ಕಿಸ್ದಿದ್ದೇನಿಲ್ಲ. ಇವು ಏನ್ ಮಾಡ್ತೀರಿ, ಅದೇ ಮನೆಗೆ ಬಂದಾಗ ಲೇಟ್ ಆದ್ರೆ ಈ ಹೆಂಡ್ತೀರ ಹೆಂಗೆ ಅಂತಂದ್ರೆ, ಬಾಗಿಲು ತೆಗ್ದಿದ ತಕ್ಷಣ ಏನು ಮಾತಾಡಲ್ಲ, ಲೇಟ್ ಆಯ್ತು ಅಂತ ಏನಾರು ಮಾತಾಡಿದ್ರೆ ಕುಯಿಂಗ್ ಕುಯಿಂಗ್ ಕುಯಿಂಗ್ ಕುಯಿಂಗ್ ಕುಯಿಂಗ್ ಅಂತ ಹೋಗ್ಬಲ್ಲ. ಅಲ್ಲ ಕಣೆ, ಅದ್ ಯಾಕೆ ಕುಯಿಂಗ್ ಕುಯಿ ಅಂತೀಯ, ಇಷ್ಟೊತ್ತಾಗಿದೆ, ನಾನು ಎಲ್ಲ ಇಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಅಂದ್ರೆ ಅದಕ್ಕೂ ಕುಯಿಂಗ್ ಕುಯಿಂಗ್ ಕುಯಿಂಗ್ ಕುಯಿಂಗ್ ಅಂತ ಬಹಳ ಬೇಜಾರಿತ್ತು. ಏನ್ ಕುಯ್ ಕುಯ್ ಕುಯ್ ಅಂತ ನೋಡು, ನೀನ್ ಮನೆ ಕಟ್ಕೊಟ್ಟಿದೀನಿ, ಎಲ್ಲ ಮಾಡಿದ್ವಿ, ಇದ್ ಮಾಡಿದ್ವಿ, ಆದ್ರೂ ಕೂಡ ಮನೆ ಕಟ್ಟಿದೀವಿ, ಕಾರ್ ಇದೆ, ದುಡ್ಡಿದೆ, ಆದ್ರೂ ಕುಯ್ ಕುಯ್ ಕುಯ್.

0: ಅಂತಿರ್ತೀಯ ಅಂದ್ರೆ ಅದಕ್ಕೂ ಕುಯ್ ಕುಯ್ ಕುಯ್ ಬಹಳ ಬೇಜಾರಾಗ್ಬಿಟ್ಟು ಸುಮ್ಮನೆ ಕುಯ್ ಕುಯ್ ಅದಕ್ಕೆ ಏನ್ ಮಾಡ್ತೀರಾ ರಾತ್ರಿ ಫ್ರೆಂಡ್ಸ್ ಜೊತೆಗೆಲ್ಲ ಸೇರೋದು. ಅವ್ರಿಗೇನಪ್ಪ ರಿಚರ್ಡ್ ಈ ನಡುವೆ ಸಿಗೋದೇ ಇಲ್ಲ ಬಾರಯ್ಯ ಅಂತ ಎಲ್ಲ ಕೂತ್ಕೊಂಡಾಗ ನಮ್ ಗ್ರೂಪ್ ಅಲ್ಲಿ ಡಾಕ್ಟರ್ ಇದಾರೆ, ಅವ್ರು ಕೇಳೋರು ಏನ್ರಿ ರಿಚರ್ಡ್ ತುಂಬಾ ಡಲ್ಲ ಇದು, ಏನ್ ಮಾಡೋದು ಸರ್ ಇಷ್ಟೆಲ್ಲ ಕಷ್ಟ ಪಡ್ತೀವಿ ಯಾವಾಗ್ಲೂ ಕುಯ್ ಕುಯ್ ಅಂತಿರುತ್ತೆ ಸುಮ್ಮನೆ ಅಂತ. ಅವ್ರು ಕೇಳಿದ್ರು ಕುಯ್ ಕುಯ್ ಅಂತ ಇರ್ತೇನ್ರೀ ಹೌದಾ, ಓ ಜಾತಿನಾಯ ಅಂತಂದ್ರು. ನಾನಲ್ಲ ಸರ್ ನನ್ನ ಹೆಂಡತಿ ಬಗ್ಗೆ ಹೇಳ್ತೇನೆ, ಅದನ್ನೇ ಕೇಳಿದ್ರಿ ಎರಡು ಒಂದೇ, ಜಾತಿನಾಯ್ ತಾನೆ ನಿಮ್ಮ ಹೆಂಡತಿ? ಹೌದು ಸರ್ ಜಾತಿನ, ಏನ್ ಮಾಡೋದು ಕುಯ್ ಕುಯ್ ಕುಯ್ ಅನ್ನತ್ತೆ. ನೋಡಿ ಒಂದು ತಿಳ್ಕೊಳ್ಳಿ, ನೀವು ಎಷ್ಟೇ ದೊಡ್ಡ ಮನುಷ್ಯ ಇರ್ಬೋದು, ಸೆಲೆಬ್ರಿಟಿ ಇರ್ಬೋದು, ಆದ್ರೆ ವಾರದಲ್ಲಿ ಒಂದ್ ದಿವಸ ಹೆಂಡತಿ ಮಕ್ಕಳ ಜೊತೆ ಕಾಲ ಕಳಿಬೇಕು. ಆಗಲ್ಲ ಸರ್ ಬಿಸಿ, ಅವೆಲ್ಲ ಕೌಂಟ್ ಆಗಲ್ಲ, ನೀವು ಎಷ್ಟೇ ದೊಡ್ಡವರಾದ್ರೂ ಅದನ್ನ ಮಾಡ್ಬೇಕು ಅಂತ. ಅದಕ್ಕೆ ಏನ್ ಮಾಡೋದು ಸರ್? ನಾಯಿ ಆದ್ರೆ ಪರ್ ನೋಡು, ನಾಯಿ ಹೆಂಡತಿ ಸಂಸಾರ ಎಲ್ಲ ಒಂದೇ. ಒಂದು ಕೆಲಸ ಮಾಡಿ, ವಾರದಲ್ಲಿ ಒಂದ್ ದಿವಸ ಪ್ರೋಗ್ರಾಮ್ ಮಾಡಿಬಿಡಿ. ಏನ್ ಮಾಡೋದು, ತುಂಬಾ ಸಿಂಪಲ್ಲು, ಹೆಂಡತಿ ಮಕ್ಕಳನ್ನ ವಾಕ್ ಕರ್ಕೊಂಡೋಗಿ, ಏನು ಖರ್ಚಾಗಲ್ಲ, ಒಂದ್ ಮಸಾಲ ಪುರಿ ಒಂದ್ ಪಾನಿಪುರಿ ಕೊಡಿಸ್ಬಿಡಿ
1: ಅಷ್ಟೇ ಔಟಿಂಗ್.
0: ಹಂದ್ ನಾವು ಟ್ರೈ ಮಾಡಿದ್ರು ಸರ್, ಆಶ್ಚರ್ಯ, ಯಾವಾಗಲೂ ಕುಯ್ ಕುಯ್ ಅಂತಿದ್ದು, ಗುರ್ರ ಅಂತಿದ್ದು, ಏನಂತಿಲ್ಲ, ಎಗರುತ್ತೆ, ಬಲ ಲಟ್ಸುತ್ತೆ, ನೆಕ್ಕುತ್ತೆ, ಈ ನಾಯಿ ನಾ ಇಷ್ಟು ಹೊಗಳ್ತಿದ್ದು ಅಂತ. ಡಾಕ್ಟರ್ ಹೇಳಿ ಸರ್ ಬಾಳ ಇವು ಕುಯ್ ಕುಯ್ ಅನ್ನೋದೇ ಇಲ್ಲ ಸರ್ ಅಂತ. ಇಷ್ಟರ ಮೇಲೂ ಕುಯ್ ಕುಯ್ ಅಂದ್ರೆ ಮಸಾಲ ಪುರಿ ಪಾನಿಪುರಿ, ಇನ್ನೂ ಕುಯ್ ಅಂದ್ರೆ ಒಂದ್ ಐಸ್ ಕ್ರೀಮ್ ಕೊಡಿಸ್ಬಿಡಿ ಅಂದ್ರು. ಆವತ್ತಿಂದ ಜಗಳನೇ ಇಲ್ಲ ಸರ್ ನಮ್ಮಲ್ಲಿ, ಏನಾರು ಕುಯ್ ಅಂತೋ ಐಸ್ ಕ್ರೀಮು ಒಂದು ವಾಕು. ಆಮೇಲೆ ಭಾರಿ ಖುಷಿ ಆಗೋಯ್ತು, ಇಷ್ಟು ಸಿಂಪಲ್ ಆಗಿರುತ್ತಲ್ಲ ಜೀವನ, ನಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಡಾಕ್ಟರ್ ಕರೆದೊಂದು ಸನ್ಮಾನ ಮಾಡಿದ್ದೆ.
1: ಸೋರೆ ನಿಯತ್ತಿನ ಪ್ರಾಣಿಗೆ ಮನೆಯವ್ರನ್ನ ಹೋಲಿಸ್ಬಿಟ್ರಿ.
0: ಅಲ್ಲ ಸರ್, ಈ ಪ್ರಶ್ನೆ ನಿಯತ್ತಿನ ಪ್ರಾಣಿಗಿದ್ದ ಜೊತೆಗೆ ಎಲ್ಲೋ ಒಂದ್ ಕಡೆ ನಾವು ಅನ್ಕೊಂಡಿದ್ವಿ, ಮನೆ ಕಟ್ಟಿದೀವಿ, ಹೆಂಡತಿ ಮಕ್ಕಳ ಜೊತೆ ಇರ್ಲಿಲ್ಲ, ಡೈನಿಂಗ್ ಟೇಬಲ್ ತಂದ್ವಿ, ಡೈನಿಂಗ್ ಟೇಬಲ್ ಜೊತೆ ಊಟ ಮಾಡಲಿಲ್ಲ, ಕಾರ್ ತಗೊಂಡ್ವಿ ಎಲ್ಲೋ ಹೋಗ್ಲಿಲ್ಲ, ಯಾವ ಪುರುಷಾರ್ಥಕ್ಕಾಗಿ ಎಲ್ಲವನ್ನು ಮಾಡ್ತಾ ಇದೀವಿ? ಸಂಸಾರದ ಜೊತೆ ಮಕ್ಕಳ ಜೊತೆ ಏನು, ಯಾವಾಗಲೂ ಬಿಸಿ, ಯಾವಾಗಲೂ ಬಿಸಿ ಅಂದ್ರೆ. ಅದಕ್ಕೆ ಆ ಡಾಕ್ಟ್ರು ಅಕರ್ದು ಅವ್ರಿಗೆ ನಾವು ಸನ್ಮಾನ ಮಾಡಿ, ಸರ್ ನಾವು ತುಂಬಾ ಥ್ಯಾಂಕ್ಸ್ ಸರ್, ಏನ್ ಸರ್ ಇಷ್ಟು ಸಿಂಪಲ್ ಮ್ಯಾಟರ್ ಸಾಲ್ವ್ ಮಾಡ್ಬಿಟ್ರೆ, ಹೇಗ್ ಸರ್ ನಿಮಗ್ ಗೊತ್ತಾಯ್ತು ಅಂತ. ಅವ್ರು ಹೇಳಿದ್ರು ನಮ್ದು ಅದೇ ಕೇಸ್.
1: ಇದೇ ಖುಷಿನಲ್ಲಿ ಒಂದು ಹಾಡು ಕೇಳ್ಬಿಡ್ತಾರೆ.

0: ಸ್ನೇಹಿತರೆ, ರಂಗಭೂಮಿ ಕಲಾವಿದ, ಹಾಸ್ಯ ಕಲಾವಿದ, ನಟ ರಿಚರ್ಡ್ ಲೂಯಿಸ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ನೀವು ಈಗಾಗಲೇ ನಮ್ಮ ಶ್ರೋತೃಗಳಿಗೆ ಚಿರಪರಿಚಿತರು. ನಮ್ಮ ಹಾಸ್ಯ ಕಾರ್ಯಕ್ರಮ ಚಟ್ಪಟ್ ಪಟಾಕಿ ಇದರಲ್ಲಿ ನೀವು ಈ ಮೂಲಕ ನೀವು ನಮ್ಮ ಶ್ರೋತೃಗಳಿಗೆ ಪರಿಚಿತರು. ಜೊತೆಗೆ ಟಿವಿ ಮುಖಾಂತರನೂ ನೀವು ಬಹಳಷ್ಟು ನಮ್ಮ ಶ್ರೋತೃಗಳಿಗೆ ಗೊತ್ತಿದ್ದೀರಾ. ಈ ದಿನನಿತ್ಯದ ಜೀವನದಲ್ಲಿ ಹಾಸ್ಯ ಎಷ್ಟು ಮುಖ್ಯ ಸರ್?
1: ಬಹಳ ಮುಖ್ಯ ಆಯ್ತು ಸರ್. ಮೊದಲು ನಮ್ಗೆ ಹಾಸ್ಯ ಅಂದ್ರೆ ಅಲ್ಲಿ ಇಲ್ಲಿ ಹುಡುಕೋದು ಈ ತರದ್ದು. ಈಗೇನಿಲ್ಲ, ಸುಮ್ನೆ ಮೂರೇ ಮೂರು ರೂಲ್ ನೀವು ಫಾಲೋ ಮಾಡಿದ್ರೆ ಲೈಫಲ್ಲಿ ಯಾವಾಗಲೂ ನೋವಿರುತ್ತೆ. ಏನಪ್ಪ ಅಂತಂದ್ರೆ, ಡೋಂಟ್ ಹಿಯರ್ ಲಿಸನ್, ಡೋಂಟ್ ಸಿ ಅಬ್ಸರ್ವ್, ಡೋಂಟ್ ರೀಡ್ ಸ್ಟಡಿ. ಇದೇನಾಗುತ್ತೆ, ನಮ್ಮ ಸುತ್ತಮುತ್ತ ನಡೆಯೋದನ್ನ ನಾವು ಯಾರು ನಮ್ಮ ಮೇಲೆ ಕಿರ್ಚಾಡಿದ್ರೆ ಇಮಿಡಿಯೇಟ್ ಆಗಿ ನಾವು ರೆಸ್ಪಾಂಡ್ ಮಾಡ್ತೀವಿ ಕೋಪದಲ್ಲಿ. ಅದ್ರ ಬದಲಾಗಿ ಅವ್ರ ಮುಖವನ್ನು ನೀವು ಅಡ್ ಅಬ್ಸರ್ವ್ ಮಾಡಿದಾಗ ಬಹಳ ಚೆನ್ನಾಗಿ ಕಾಣ್ತಾರೆ. ಅವಾಗ ಕೋಪಿಸ್ಕೊಂಡ್ರೆ ಕಣ್ಣು ದೊಡ್ಡದಾಗತ್ತೆ, ಮೂಗು ದೊಡ್ಡದಾಗತ್ತೆ. ಸಿ ಲೈಫನ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬಿಟ್ರೆ ನಿಮಗೆ ಸಿಕ್ಕಾಬಿಟ್ಟೆ ಲಾಫ್ಟರ್ ಇರುತ್ತೆ. ಒಂದೊಂದು ಸಲ ನನ್ನ ತುಂಬ ಕೋಪಿಸ್ಕೊಂಡಾಗ ಬೈಯಕ್ಷ ಇಷ್ಟೊತ್ಗ ಬರೋದು ಹಾಗೆ ಹೇಗೆ ಅಂತ ನಾನು ಅವಳನ್ನ ನೋಡಿ, ಅರೆ ಅರೆ ಚೆನ್ನಾಗಿ ಕಾಣ್ತೀವಿ, ಆ ಕಡೆ ಕಣ್ಣೆಲ್ಲ ದೊಡ್ಡದಾಗುತ್ತೆ, ಚಿಕ್ಕ ಮುಖ ಇಷ್ಟ ತಪ್ಪಾಗುತ್ತೆ, ಚೆನ್ನಾಗಿ ಕಾಣ್ತೀಯ ಅಂತಂದ ಎಲ್ಲವನ್ನು ಅಬ್ಸರ್ವೇಷನ್ ಮಾಡ್ತಾ ಹೋದ್ರೆ ಯಾವ್ದು ದೊಡ್ಡ ಪ್ರಾಬ್ಲಮ್ ಅಂತ ಅನ್ಸಲ್ಲ.
2: ಅನ್ಸಲ್ಲ,
1: ಮನುಷ್ಯ ನಿಮ್ಮನ್ನ ನೋಡೋ ರೀತಿ ಬೇರೆ ಆಗುತ್ತೆ. ಇದನ್ನ ಸ್ಲೋ ಆಗಿ ನಾವು ಈ ಪ್ರಾಣಿಗಳು ನೋಡಿ, ನಮ್ಮ ಮನೆಯಲ್ಲಿ ಒಂದು ಬೆಕ್ಕಿನ ಮರಿ ಇದೆ, ಅದ್ರ ಹೆಸರು ರಜನಿಕಾಂತ್. ಯಾಕಂದ್ರೆ ಅದು ಬೆಕ್ಕು, ಯಾಕೆ ಅಂತಂದ್ರೆ ಅದು ಕೈ ಕಾಲನ್ನ ನೆಟ್ಟಿ ಮಾಡೋದು, ಹಾಗೆ ಮಾಡೋದು, ಹೀಗೀಗ್ ಮಾಡೋದು ಮಾಡ್ತಾರೆ.
2: ಮ್ಯಾನರಿಸಮ್, ಅದು
1: ಮ್ಯಾನರಿಸಮ್. ಅದು ಎಲ್ಲ ಬೆಕ್ತಾರಲ್ಲ, ಬಾಲನ ಟಪ್ ಟಪ್ ಅನ್ಸುತ್ತೆ, ಕೈ ಕಾಲ್ ಹಿಂಗ ಹಿಂಗ ಅನ್ಸುತ್ತೆ. ರಾತ್ರಿ ಒಂದ್ಸಲ ಹೋದಾಗ ಅದು ಬಾಗಿಲ ತರ ಬಂದಾಗ ಮ್ಯಾವ್ ಮ್ಯಾವ್ ಅಂತಿತ್ತು. ನನ್ನ ಮೇಷ್ಟ್ರು ಹೇಳಿದ್ರು, ನೋಡಯ್ಯ ಜೀವನದಲ್ಲಿ ಡೋಂಟ್ ಹಿಯರ್ ಲಿಸನ್, ಡೋಂಟ್ ಸಿ ಅಬ್ಸರ್ವ್. ಅವತ್ತೆ ಫಸ್ಟ್ ಟೈಮ್ ಆ ಬೆಕ್ಕನ್ನು ನೋಡಿದ್ದು ನಾನು. ಕರಿ ಬೆಕ್ಕು, ಕಣ್ಣು ಹಸಿರು ಬಣ್ಣ ಇತ್ತು, ಹಗಲೊತ್ತು ಕಾಣಲ್ಲ ಅದು ರಾತ್ರಿ. ಅಲ್ಲೇ ಇದೇ ಇರ್ಬೋದು ಮೇಷ್ಟ್ರು ಹೇಳಿದ್ರು ಡೋಂಟ್ ಸಿ ಅಬ್ಸರ್ವ್ ಅಂತೇಳಿ ಹೀಗೆ ಮುಟ್ಟಿದೆ, ಮ್ಯಾವ್ ಅಂದ್ಬಿಡ್ತು. ಸಾಮಾನ್ಯವಾಗಿ ಆಗ್ಲತ್ತು ಮ್ಯಾವ್ ಅನ್ನತ್ತೆ, ಅದೇನೋ ಒಂಥರ ರೇಗ್ ಮ್ಯಾವ್ ಅಂತ. ಸರಿ, ಏನೋ ಇರ್ಬೋದು ಅಂತ ಒಳಗೋಗಿ ಬಾಗ್ಲ ಹಾಕಿ ಮತ್ತೊಂದು ಕ್ಯೂರಿಯಾಸಿಟಿ, ಬಟ್ ಈ ಮಗಂದು ಯಾಕೆ ರೇಗ್ತಲ್ಲ ಇದು ಅಂತ ನೋಡಿದ್ರೆ ಅಷ್ಟು ಜೋರಾಗಿ ಮ್ಯಾವ್.

0: ಹೊಂದಿದ್ದು ಈಗ ಮ್ಯಾವ್ ಮ್ಯಾವ್ ಅಂತ ಬಹಳ ಮೆಲೋಡಿಯಸ್ ಆಗಿ ಕತ್ಲು ಕಾಣ್ತಿಲ್ಲ, ಕರಿಬೇಕು ಬೇರೆ. ಆ ಕಡೆ ಮುಖ ತಿರ್ಸ್ಕೊಂಡು ನೋಡಿದ್ರೆ ಪಕ್ಕದ ಮನೆ ಕಾಂಪೌಂಡ್ ಅಲ್ಲಿ ಇರೋ ಒಂದು ಬೆಕ್ಕನ್ ನೋಡಿಕೊಂಡು ಮ್ಯಾವ್ ಮ್ಯಾವ್ ಅಂತ. ಅಲ್ಲ ಬಡ್ಡಿ ಮಗಂದು ನಾನೇ ಹಾಲಾಕೋದಿ, ನನ್ನ ರೋಗ ರೇಗುತ್ತೆ. ಇದೇನ್ ಮಾಡೋದು ನೋಡಿದ್ರೆ ಆ ಪಕ್ಕದ ಮನೆ ಒಂದು ಬಿಳಿ ಬೆಕ್ಕಿದೆ, ಅದನ್ನ ನೋಡಿಕೊಂಡು ಇದು ಪ್ರೀತಿಯಿಂದ ಮ್ಯಾವ್ ಮ್ಯಾವ್ ಅಂತ. ನನ್ನ ಮೇಷ ನೋಡು ಅಬ್ಸರ್ವ್ ಕರೆಕ್ಟ್ ಆಗಿ ಕೇಳಿಸ್ಕೊಂಡೆ ಸರ್, ಅದು ಮ್ಯಾವ್ ಅಂತಿಲ್ಲ, ಅದು ಮ್ಯಾವ್ ಮ್ಯಾವ್.
1: ನಾನ್ ಬರ್ಲ ನಾನ್ ಬರ್ಲ.
0: ಆ ಕಡೆ ಇರೋ ಬಿಳಿ ಬೆಕ್ಕು ಅಕ್ಯೂ ಅಕ್ಯೂ ಅಕ್ಯೂ ಅನ್ನ ಯಾಕೆ ಬತ್ತೀಯ ಅಂತ. ಅದು ಸ್ವಲ್ಪ ಡೆಲ್ಲಿಂದ ಬಂದಿದ್ದ ಬೆಕ್ಕು, ಇದು ಮ್ಯಾವ್ ಅನ್ನೋದು, ಅದು ಅಕ್ಯೂ ಅನ್ನೋದು, ಇದು ಮ್ಯಾವ್ ಅನ್ನೋದು. ಅರೆ ರೇ ರೇ ಏನೋ ಬಹಳ ಏನೋ ಅರ್ಥ ಇದೆ ನೋಡಿದ್ರೆ, ಮ್ಯಾವ್ ಅಕ್ಯೂ ಮ್ಯಾವ್ ಅಕ್ಯೂ ಅಂತ ಎರಡು ಹಾಗೆಯೇ ಮಾಯ
1: ಆಗುತ್ತೆ.
0: ಒಂದ್ ತಿಂಗಳಾದ್ಮೇಲೆ ಎಲ್ಲಾ ಕಡೆ ಮರಿಗಳು, ಕಪ್ಪು ಬಿಳಿ ಮರಿಗಳು, ಇದರ ಎಫೆಕ್ಟ್. ನನ್ನ ಮೇಷ ಕರೆಕ್ಟ್ ನೀನ್ ಅಬ್ಸರ್ವ್ ಮಾಡಿ. ಆಮೇಲೆ ನೋಡಿ ಸರ್, ಇದು ಬಹಳ ಒಳ್ಳೆ ಹ್ಯಾಬಿಟ್, ನಿಮ್ ಸುತ್ತಮುತ್ತ ನಡೆಯೋ ಸೌಂಡ್ಗಳನ್ನ ನೀವು ಬೇರೆ ಬೇರೆ ತರ ಕೇಳಿಸ್ಕೊಳ್ಳಿ. ನಮ್ಮನೇಲಿ ಒಂದು ಜಾತಿನ ಇದೆ, ಅದು ಸ್ವಲ್ಪ ಇಂಗ್ಲಿಷು, ಜರ್ಮನ್ ಶೆಪರ್ಡ್. ಬಹು ಬಹು ಅನ್ನಲ್ಲ ಸರ್, ಯಾರು ಬಂದ್ರೆ ಬೋಬೋನಲ್ಲ. ಅರೆ ಅರೆ ನನ್ನ ಮಗಳು ಡ್ಯಾಡಿ ಇದು ಇಂಗ್ಲಿಷ್ ನಾಯಿ, ಒಂದು ಅಮೇರಿಕನ್ ನಾಯಿ ತಗೊಂಡು. ನಾಯಲ್ಲಿ ಯಾವ್ದು ಅಮೇರಿಕನ್ ಅಂತಂದೆ, ನಿನಗೆ ಗೊತ್ತಿಲ್ಲ, ಪೊಮೇರಿಯನ್ ಅಂತ ಇರುತ್ತೆ, ಬೆಳ್ಳಿಗಿರುತ್ತೆ, ಮುದ್ದು ಮುದ್ದಾಗಿರುತ್ತೆ,
1: ಪುಟ್ಟದಾಗಿರುತ್ತೆ.
0: 3,000 ರೂಪಾಯಿ ಸರ್ ತಗೊಂಡು, ಈ ಕಡೆ ಬರಂಗಿಲ್ಲ, ಈ ಕಡೆ ನಾಯಿಗಳು, ಆ ಕಡೆ ಬರಂಗಿಲ್ಲ,
1: ಟೆರಿಟರಿ ಸರ್, ಅದು
0: ಟೆರಿಟರಿ. ಅವ್ರು ಲೈನ್ ಹಾಕೊಂಡ್ಬಿಟ್ಟಿರ್ತೇವೆ, ಅವ್ರು ನೋಡ್ಬೇಕು ಬೇಡ ನೋಡು ಬೇಡ ಬೇಡ ಏನ ಮಾಡ್ತೀಯ ಬೇಡ ಬೇಡ ಬೇಡ ನೋಡು ಏನ್ ಮಾಡ್ತೀಯ ಏನು ಮಾಡಲ್ಲ ಅಂದ್ರೆ ಸುಮ್ನಾರ್ರಿ ನಾವು ಕನ್ನಡದವ್ರೆ ಅಷ್ಟೇ ಸುಮ್ನಂದ್ ಎರಡು ದಿವಸಗಳ ಸೈಲೆಂಟ್ ಆದ್ರೆ ನಮ್ ಬೀದಿ ನಾಯಿಗಳು ಹಾಗೆ. ಸೊ ಎಲ್ಲಾ ನಾಯಿಗಳು ಎಲ್ಲಾ ಪ್ರಾಣಿಗಳು ಎಲ್ಲಾ ಸೌಂಡ್ಗಳು ಇಂದ ಒಂದು ಆಸೆ ಇದೆ. ಏನಿಲ್ಲ ಸರ್, ಮೊನ್ನೆ ಒಂದು ಸಣ್ಣ ಯಾವ್ದೋ ಚಿಪ್ಸ್ ಅಂಗಡಿ ಅಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೆ, ಅದೇನೋ 100 grams 200 grams ಒಬ್ಬ ಯಾರೋ ಸ್ವಲ್ಪ ಕುಡಿದಿದ್ದ, ಅವನು ನಮ್ಮನ್ನೆಲ್ಲ ತಳ್ಕೊಂಡು ಕ್ಯೂ ತಳ್ಬಿಟ್ಟು ಹೋಗ್ಬಿಡ, ಎಷ್ಟೋ ಚಿಪ್ಸು ಅಂತ. ಪಾಪ ಹುಡುಗ ಎಷ್ಟು ಬೇಕಣ್ಣ ಅಂತಂದ, ಹೇಳಿ ಅಣ್ಣ 200 grams 200 ಏಯ್ ಏನ ಹಂಗ್ ಕಾಣ್ತೀನಿ ಅಣ್ಣ, 100 grams ತರ ಕಾಣ್ತೀಯಣ್ಣ, ಕೆಜಿ ಎಷ್ಟು ಹೇಳು ಅಂತ. ಅವನು ಎದುರುಬಿಡು ಸರ್, ಕೆಜಿ ಯಾರು ತೊಗೊಳಲ್ಲ, ಕೇಳಿದಷ್ಟು ಹೇಳಿ ಕೆಜಿ ಎಷ್ಟು. ಅವನ್ ಪಾಪ ಕ್ಯಾಲ್ಕುಲೇಟರ್ ತಗೊಂಡು ಎಲ್ಲ ಕ್ಯಾಲ್ಕುಲೇಟರ್, 560 rupees ಸಾರ ಅಂತಂದ. ಆಗ್ಲೇ ಇವನ್ಗೂ ಗೊತ್ತಾಗಿದ್ದು ಇವನ ಹತ್ರ ಅಷ್ಟು ದುಡ್ಡಿಲ್ಲ, 560 rupees ಸರಿ ಲೂಸ್ ತಗೊಂಡ್ರೆ ಎಷ್ಟು ಅಂದ. ಆ ಹುಡುಗ ಯಾರು ತಗೊಂಡ್ರು ಅಷ್ಟೇ ಸಾರ್ ಅಂತ.
2: ಸರ್ ಬಹಳ ಚೆನ್ನಾಗಿ ಮಾತಾಡ್ತೀರಾ, ನಾವು ದಿನನಿತ್ಯ ನೋಡ್ತಾ ಇದ್ರು ಈ ತರ ಅಬ್ಸರ್ವ್ ಮಾಡಿರಲ್ಲ, ಅದಕ್ಕೆ ನಿಮಗೆ ಬೇರೆ ತರ ನೀವು ವ್ಯಕ್ತಿ ಅಂತ ಹೇಳಬಹುದು. ಆ ನಂತರ ನೀವು ಸಿನಿಮಾ ರಂಗಕ್ಕೆ ಹೇಗೆ ಬಂದ್ರಿ ಸರ್?
0: ಸಿನಿಮಾ ಏನೇ ಸರ್, ನಾ ಕಾಲೇಜ್ ಡೇಸ್ ಅಲ್ಲಿ ನಾನು ಮುಖ್ಯಮಂತ್ರಿ ಚಂದ್ರು ಡಿ ರಾಜೇಂದ್ರ ಬಾಬು ಎಲ್ಲ ನಾವು ಒಟ್ಟಿಗೆ ಲಾ ಓದಕ್ಕೆ ಓದಿದ್ವಿ, ಯಾರು ಕಂಪ್ಲೀಟ್ ಮಾಡಲಿಲ್ಲ. ಅಲ್ಲ ನಾಟಕ ನಾಟಕ ಜಾಸ್ತಿ ಮಾಡ್ತಿದ್ವಿ, ಆಲ್ಮೋಸ್ಟ್ ಆಲ್ 20-30 films ನಾವು ಮಾಡಿದ್ವಿ, ಜಾಯಿಂಟ್ಲಿ ಮಾಡಿದ್ವಿ. ಆಮೇಲೆ ನಾನು ಡೈಲಾಗ್ ಬರಿತಾ ಇದ್ದೆ. ಬಟ್ ಏನಾಯ್ತು, ನಮ್ದೊಂದು ಸಿಕ್ಕು ಅನ್ನೋ ನಾಟಕನ ಸಿನಿಮಾ ಮಾಡಬೇಕು ಅಂತ ಆಪ್ಷನ್ ಬಂತು. ಓದ್ವಿ, ಶೂಟಿಂಗ್ ಆಗಬೇಕು, ಆ ಪ್ರೊಡ್ಯೂಸರ್ ಹೆಂಡತಿ ತೀರ್ಕೊಂಡ್ಬಿಟ್ರು, ನಿಲ್ಲಿಸ್ಬಿಟ್ರು. ಏನೋ ಒಂದು ಆಸೆ ಜೀವನದಲ್ಲಿ, ದೊಡ್ಡ ಒಂದು ಅವಕಾಶ ಸಿಗ ತುಂಬಿದ್ರು. ಆಮೇಲೆ ಬಹಳ ಸಿಂಪಲ್, ಇವಾಗ ನಾವೇನು ಮಾತಾಡ್ತಾ ಇದ್ವಿ ಇದನ್ನೇ ರೈಟಿಂಗ್ ಫಾರ್ಮಲ್ ಇರಬೇಕು. ನಾವೇನು ಮಾಡ್ತೀವಿ, ಬರವಣಿಗೆ ಮಾಡಿದಾಗ, ಸ್ಪೀಚ್ ಮಾಡಿದಾಗ ನೋಡಿ ನಾರ್ಮಲ್ ಆಗಿ ಮಾತಾಡಿ, ಈ ಫಾರ್ಮೆಟಲ್ಲಿ ನೋಡಿ. ಹೀಗೆ ನಾನು ಬಂದಾಗ ನಾಟಕ ಒಂದು ಬಹಳ ಗ್ರೇಟ್ ಅಡ್ವಾಂಟೇಜ್ ಏನು ಗೊತ್ತಾ ಸರ್, ಪಾತ್ರವಾಗಿ ನೀವು ಪಾತ್ರದಲ್ಲೇ ನೋಡಿ ನೀವು ಇಟ್ಟುವೆ ಅಂತ. ಫಸ್ಟ್ ಟೈಮ್ ನನಗೆ ಗೊತ್ತಾಯ್ತು ಅಂದರೆ, ಸ್ಕ್ರಿಪ್ಟ್ ಬರೆಯೋದಕ್ಕೂ ಒಂದು ಫಾರ್ಮೆಟ್ ಇದೆ, ನಾವು ಆ ಫಾರ್ಮೆಟ್ನ ಫಾಲೋನೇ ಮಾಡಿರಲಿಲ್ಲ, ಬಟ್ ಸಕ್ಸಸ್ಫುಲ್ ಸಿನಿಮಾ. ಈಗ ನಿಜ ಹೇಳಬೇಕು ಅಂದ್ರೆ ದಡ್ರಿಗೆ ಧೈರ್ಯ ಜಾಸ್ತಿ ಇತ್ತು, ಮೊದಲೇನು ಗೊತ್ತಿರಲಿಲ್ಲ ನಮಗೆ, ಬರೆದು ಬಿಡ್ತಿದ್ವಿ. ಈಗ ಬರೀಬೇಕಂದ್ರೆ ತುಂಬಾ ಯಾಕಂದ್ರೆ ಒಂದು ಫ್ರೇಮ್ ವರ್ಕ್ ಇದೆ, ಒಂದು ಪ್ರೀ ಕಟ್

0: ಕೇಳ್ತಾ ಇದ್ದೀರಾ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತುಕತೆಯಲ್ಲಿದ್ದಾರೆ ರಂಗಭೂಮಿ ನಟ, ಚಿತ್ರನಟ, ಚಿತ್ರಕಥೆಗಾರ, ಸಂಭಾಷಣೆಗಾರ ಹಾಗೂ ಹಾಸ್ಯ ಕಲಾವಿದ ರಿಚರ್ಡ್ ಲೂಯಿಸ್ ಅವರು. ಲೂಯಿಸ್ ಅವರೇ, ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಒಂದು ಸಿನಿಮಾಕ್ಕೆ ಒಂದು ಕಥೆ ಬರಿಬೇಕು ಅಂತಂದ್ರೆ ಅದಕ್ಕೆ ಚೌಕಟ್ಟಿರ್ಲಿಲ್ಲ, ಆಮೇಲೆ ಗೊತ್ತಾಯ್ತು ಒಂದು ಚೌಕಟ್ಟು ಅನ್ನೋದು ಇದೆ ಅಂತ ಹೇಳಿ. ಒಂದು ಸಿನಿಮಾ ಯಶಸ್ಸಿಗೆ ಒಂದು ಸ್ಕ್ರಿಪ್ಟ್ ಅಥವಾ ಕಥೆ, ಚಿತ್ರಕಥೆ ಎಷ್ಟು ಮುಖ್ಯವಾಗುತ್ತೆ?
1: ಸರ್, ನನ್ನ ಪ್ರಕಾರ ಬೇಸಿಸ್ ಫೌಂಡೇಶನ್ ಇದ್ದಾಗೆ ತುಂಬಾ ಸುಲಭ. ನಾನು ಆಗ್ಲೇ ಹೇಳಿದೆ, ನಾನು ರಾಜ್ಕುಮಾರ್ ಕಂಪ್ನಿಗೆ ಹೋದಾಗ ಬಹಳ ಸುಮ್ಮನೆ ಅವರಲ್ಲಿ ಒಂದು ಟೆಕ್ನಿಕ್ ಇತ್ತು ಸರ್, ವರ್ಧಪ್ಪನವರೇ ಕಥೆ ಹೇಳಿದ್ರು. ಅವ್ರು ಏನ್ ಹೇಳೋರು, ಕಥೆನ ನೀವು 7 ಅಥವಾ 8 ಲೈನ್ ಅಲ್ಲಿ ಹೇಳ್ಬಿಡ್ಬೇಕು.
0: 7-8 ಲೈನ್ ಅಲ್ಲಿ
1: ಹೇಳ್ಬಿಡೋರು. ಆ ಕಥೆಯಲ್ಲಿ ಹೊಸ್ತನ ಇದ್ರೆ ಆಮೇಲೆ ಅದ್ರ ಡೀಟೇಲ್ ಹೇಳ್ತಾರೆ, ಇಲ್ದೇ ಇದ್ರೆ ಅದು ಅಲ್ಲೇ ಕಿತ್ತೋಗ್ಬಿಡುತ್ತೆ. ಅವ್ರಿಗೆ ಕಷ್ಟ ಹೇಳೋದು ಕಥೆನ, ಯಾಕಂದ್ರೆ ನೀವು ಯಾವ್ದೇ ಕಥೆ ಹೇಳಿದ್ರೆ ಆ ತರದ ಕಥೆ ಬಂದಿರುತ್ತೆ.
0: ಹೌದು
1: ಅಲ್ಲ, ತುಂಬಾನೇ ಕಷ್ಟ ಆಗೋದು. ಬಟ್ ಒಂದೊಂದ್ಸಲ ನಾಕೇ ಲೈನ್ ಕೇಳ್ತಿದ್ದಂಗೆ ಆ ಬೇಡ ಬಿಡಿ ಇದು ಬಂದಿದ್ಯಲ್ಲ ಅಂತ ಹೇಳ್ಬಿಡು. ಇವಾಗ ಸಾಮಾನ್ಯವಾಗಿ ನಾವು ಏನ್ ಹೇಳ್ತೀವಿ, ಎಲ್ಲರ ಒಬ್ಬ ಹುಡುಗಿ, ಇಬ್ರು ಹುಡುಗರು, ಇಬ್ರು ಅವಳನ್ನೇ ಪ್ರೀತಿಸಿರ್ತಾರೆ, ಒಬ್ಬ ಸಿಗ್ತಾನೆ ಒಬ್ಬ ಸಿಗ, ಈ ತರದ 100 ಸಿನಿಮಾ ಬಂದ್ಬಿಟ್ಟಿದೆ. ಅವ್ರು ಅದ್ ಬೇಡ, ಹೊಸ್ದೇನಾರು ಹೇಳಿ ಅಂತ. ಹೊಸ್ದೇನನ್ ಹೇಳ್ತೀರಿ, ಇಲ್ಲೇ ನಿಮ್ ಕಂಪ್ಲೀಟ್ ಆಗಿ ಫಿಲ್ಟರ್ ಆಗ್ಬಿಡ್ತೀರಿ. ಹೊಸ ರೀತಿ ನಾನು ತುತ್ತಮುತ್ತ ಅನ್ನೋ ಪಿಕ್ಚರ್ ಕತೆ, ಚಿತ್ರಕತೆ ನಂದು. ನಾನು ಹೇಳಿದೆ ನೋಡಿ ಸರ್, ಇಷ್ಟೇ ಕತೆ. ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ, ಭಾರತದಲ್ಲೇ ಎಲ್ಲ ಭಾಷೆಗಳಲ್ಲೂ ಅತ್ತೆ ಕೆಟ್ಟೋಳು ಅಂತ ಒಂದಷ್ಟು ಸಿನಿಮಾ ಮಾಡಿದ್ದಾರೆ.
0: ಹೌದು,
1: ಎಲ್ಲೋ ಮಲ್ಲಮ್ಮನ್ ಪವಾಡ ಅನ್ನೋ ತರ ಜಾನಪದ ಕತೆಗಳಲ್ಲಿ ಸೊಸೆನು ಒಳ್ಳೆಯವಳು ಅಂತ ಮಾಡಿದ್ದಾರೆ. ಸೊ ಈ ಸಬ್ಜೆಕ್ಟ್ ಏನತ್ತೆ, ಅತ್ತೆ ಒಳ್ಳೆಯವಳು ಅಂತ ಕತೆ, ಸೊಸೆ ಕೆಟ್ಟೋಳು, ಸೊಸೆ ಒಳ್ಳೆಯವಳು ಅತ್ತೆ. ಆದ್ರೆ ನನ್ನ ಕತೆ ಇಷ್ಟೇ, ಅತ್ತೆ ಸೊಸೆ ಗಲಾಟೆಯಲ್ಲಿ ಮಗನ ಗತಿ ಏನಾಯ್ತು, ಇಷ್ಟೇ. ಅವ್ರ ತಕ್ಷಣ ಎದ್ ನಿಂತು ಸೆಕೆಂಡ್ ಕೊಟ್ಟು ಇದನ್ನ ನೀವು ಡೀಟೇಲ್ ಆಗಿ ಹೇಳಿ, ಇಲ್ಲೇ ಇಲ್ಲೇ ಗೊತ್ತಾಗ್ಬಿಡ್ತು, ಏನಾದ್ರೂ ಹೊಸದನ್ನು ಮಾಡಬೇಕು, ಇದು ಎಲ್ಲರ ಮನೆಯ ಪ್ರಾಬ್ಲಮ್. ಬಟ್ ಇದುವರೆಗೂ ಯಾರೂ ಸಿನಿಮಾದವರು ಈ ಎಲಿಮೆಂಟ್ ನೆ ಟಚ್ ಮಾಡಿ, ಮಗ ಅವನ ಗತಿ ಏನು, ಏನೂ ತಪ್ಪಿಲ್ಲ ಅವನದು. ಈ ಕಡೆ ತಾಯಿ ಕಡೆ ಮಾಡಿದ್ರೆ ಹೆಂಡತಿಗಾಗಲ್ಲ, ಹೆಂಡತಿ ಕಡೆ ಮಾಡಿದ್ರೆ ತಾಯಿಗಾಗಲ್ಲ,
0: ಇಬ್ರು ಬೇಕು,
1: ಇಬ್ರು ಬೇಕು.
2: ಬಹಳ ಒಳ್ಳೆ ಸಿನಿಮಾ ಅದು.
1: ಇದನ್ನ ಬಹಳ ಕಷ್ಟ ಆಯ್ತು, ಇಟ್ಸ್ ಅ ಸೀರಿಯಸ್ ಸಬ್ಜೆಕ್ಟ್ ಬಟ್ ಯು ಕೆನಾಟ್ ಹ್ಯಾಂಡಲ್ ಇಟ್ ಸೀರಿಯಸ್ಲಿ. ನಗ್ತಾ ನಗ್ತಾ ನಗ್ತಾ ಕಥೆನ ಹೇಳ್ಬೇಕು ನೀವು, ಅನ್ನೋ ಇರುತ್ತೆ ಅವನಿಗೆ ಅದ್ರ ಹಿಂದೆ.

0: ಸೊ ಸುತ್ತಮುತ್ತ ಮಾಡಿದಾಗ ಅವರು ಅದನ್ನೇ ಹೇಳಿದ್ರೆ ಈ ತರ ಒಂದು ಸಬ್ಜೆಕ್ಟ್ ಅನ್ನ ನೀವು ಮಾಡ್ಬೇಕು, ಇಷ್ಟೇ ಹೇಳ್ಬೇಕು ಸರ್, ಎರಡು ಲೈನ್ ಹೇಳಿದ್ರೆ ಅವ್ರು ಡಿಸೈಡ್
1: ಮಾಡ್ಬಿಡ್ತಾರೆ
0: ಬೆಳೆಸ್ಕೊಂಡು ಹೋಗ್ಬೋದು. ಆಮೇಲೆ ಅವರು ಜಾಯಿನ್ ಆಗ್ತಾರೆ, ಆಡ್ತಾರೆ. ಆಮೇಲೆ ಎಂಡ್ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ ಆಯ್ತು. ಇವನ್ ತಾಯಿ ಕಡೆ ಹೋಗ್ತಾನ, ಹೆಂಡತಿ ಕಡೆ ಹೋಗ್ತಾನ, ಅವರಿಬ್ರು ಸರಿ ಹೋಗ್ತಾರಾ? ಅದಕ್ಕೆ ಸಿಂಗೀತ ಬಂದು ಹೇಳಿದ್ರು, ಚುಟ್ ಚೆನ್ನಾಗಿದೆ ಬಟ್ ಇನ್ನೊಂದು ಸಣ್ಣದು ಒಂದು ವಿಷಯ ಮಾಡಿ, ಇಬ್ರು ಮಕ್ಕಳು ಒಂದು ಗೊಂಬೆಗೆ ಜಗಳ ಆಡ್ತಿರ್ಬೇಕಾರೆ ಇಬ್ರು ಮಕ್ಕಳಿಗೂ ಬುದ್ಧಿ ಹೊಡೆದು ಬುದ್ಧಿ ಹೇಳಕ್ಕಾಗಲ್ಲ, ಗೊಂಬೆನ್ ಕಿತ್ಕೊಂಡ್ಬಿಡಿ, ಮಕ್ಕಳು ಜಗಳ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಹೀರೋ ತಾಯಿಗೂ ಇಲ್ಲ ಹೆಂಡತಿಗೂ ಇಲ್ಲ ಅಂತ ಬೇರೆ ಹುಡುಗಿ ಜೊತೆ ಹೋದಾಗ ಅತ್ತೆ ಸೊಸೆ ಒಂದಾಗ್ಬಿಡ್ತಾರೆ,
1: ತಟಸ್ಥರ ಆಗ್ಬಿಡ್ತಾರೆ.
0: ಅಲ್ಲ ತಟಸ್ಥರ ಒಂದಾಗ್ಬಿಟ್ಟು ವಾಪಸ್ ಹೇಳ್ಕೊಂಡು ಬರ್ಬೇಕು.
1: ಅವಾಗ ಬೇಕು ಇಬ್ಬರಿಗೂ
0: ಇಬ್ಬರಿಗೂ ಬೇಕಾಗೋ ವಸ್ತುನ ಇಬ್ರು ಜಗಳ ಆಡಿದಾಗ ಆ ವಸ್ತು ಕಳೆದೋದಾಗ ಇಬ್ರು ಫ್ರೆಂಡ್ಸ್ ಆಗ್ಬಿಡ್ತಾರೆ.
1: ಎಷ್ಟೊಂದು ಚೆನ್ನಾಗಿದೆ,
0: ಏನ್ ಬ್ಯೂಟಿಫುಲ್ ಪಾಯಿಂಟ್ ನೋಡಿ. ಇದು ಇನ್ ದ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ದ ಸ್ಟೋರಿ ಸಿಂಗೀತಮ್ ನಾನು ಹೇಳಿದ್ರು, ರಿಚರ್ಡ್ ಟ್ರೈ ಸಮಥಿಂಗ್, ಆಬ್ಸೆಂಟ್ ಮಾಡ್ಬಿಡಿ ಹೀರೋನ ಅಂತ. ಏನು ಅಂತ ಹೇಳಿದ್ರು, ಹೀರೋನ ಆಬ್ಸೆಂಟ್ ಮಾಡ್ಬಿಡಿ, ನೋಡೋಣ ಅವ್ರು ಹೇಗೆ ಹೇಗಾಗುತ್ತೆ ಅಂತ. ಸೊ ಒಂದು ಕತೆ ಮಾಡ್ತಾ ಬಹಳಷ್ಟು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್. ನಾನು ನಟ ಮೂಲತಃ, ನಾನು ನಟ ಎಲ್ಲದರಲ್ಲೂ ಮಾಡಿ ಕತೆ ಬರೆಯೋಕೆ ಶುರು ಆದ್ಮೇಲೆ ನನಗೆ ಕತೆ ಬರೆಯೋದು ಬಹಳ ಇಂಟ್ರೆಸ್ಟಿಂಗ್ ಅನ್ಸ್ಬಿಟ್ಟಿದೆ. ನಾವು ಎಲ್ಲಿ ನಮ್ಮ ಕತೆಗಳಲ್ಲಿ ಎಲ್ಲಿ ಫ್ಲಾಪ್ ಆಗ್ತೀವಿ ಅಂದ್ರೆ ಇಂಟ್ರೋಲ್ ಮೇಲೆ ಕತೆ ಮುಂದಕ್ಕೆ ಹೋಗಲ್ಲ
2: ಸರ್. ನಟನೆ ಸಹ ನಿಮಗೂ ಒಲಿದಿದೆ?
0: ಹೇಗೆ
2: ಸರ್, ಯಾವ ಯಾವ ಸಿನಿಮಾ ಮೊದಲನೇ ಸಿನಿಮಾ?
0: ನಟನೆ ಬೇಕಾದಷ್ಟು, ಒಂದು 30 ಸಿನಿಮಾ ಮಾಡಿದ್ದೀನಿ ಮೇಡಮ್. ನಾನು ಅಂಬರೀಶ್ ಜೊತೆ ಚಕ್ರವರ್ತಿ ಮಾಡಿದ್ದೀನಿ, ವಿಷ್ಣುವರ್ಧನ್ ಜೊತೆ ಆಲುಂಡು ತವರು ಮಾಡಿದ್ದೀನಿ, ರಾಜ್ಕುಮಾರ್ ಕಂಪನಿಯಲ್ಲಿ 2E2E ಮಾಡಿದ್ದೀನಿ. ಬಟ್ ನನಗೆ ಜಾಸ್ತಿ ಕಾಮಿಡಿ ರೋಲ್ಸೇ ಕೊಡೋರು.
2: ರಾಜ್ಕುಮಾರ್ ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ
0: ಹೇಳಿ, 2E2E
2: ಅವರ ಸಹವಾಸ ಹೇಗಿತ್ತು?
0: ಅವ್ರ ಹತ್ರ ಬಹಳ ಕಲಿತೆ ಮೇಡಮ್, ನಾನು ರಾಜ್ಕುಮಾರ್ ಅವ್ರ ಜೊತೆ ಕಲಿತೆ. ಏನು ಅವರು ಅಷ್ಟು

0: ಎಲ್ಲ ಸಿನಿಮಾ ಮಾಡಿದ್ರು. ಫಸ್ಟ್ ಟೈಮ್ ನನ್ನ ವರದಪ್ಪನವರು ಕರೆದು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ನಾನು ಆ ಮೆಚ್ಯೂರಿಟಿ ನಾನು ಇವನ್ ದೊಡ್ಡ ದೊಡ್ಡ ರೈಟರ್ಸ್ಗೂ ಇದ್ದಂಗೆ ಕಾಣಿಸ್ಲಿಲ್ಲ ಸರ್. ಅವ್ರೇನು ಹೇಳಿದ್ರು, ರಿಚರ್ಡ್ ಅವರೇ ನಿಮ್ಮ ಕರ್ಫ್ಯೂ ಅನ್ನೋ ಸಿನಿಮಾ ನಾವು ನೋಡಿದ್ದೀವಿ, ಆ ಸಿನಿಮಾಲ್ಲಿ ಯಾವುದೇ ರೆಗ್ಯುಲರ್ ಪ್ಯಾಟರ್ನ್ ಇಲ್ಲ, ಇದುವರೆಗೂ ನಾವು ಕತೆ ಮಾಡ್ಬೇಕಾದ್ರೆ ಹಿಂಗಿಂಗ್ ರೂಲ್ ಇದೆ, ಆ ಯಾವುದೂ ರೂಲ್ ಇಲ್ಲ. ನೀವು ಸಿನಿಮಾನ ಓಪನ್ ಮಾಡೋದೇ ಒಬ್ಬರು ಹುಡುಗರಿಂದ ತಗೊಂಡು ನಿಧಾನಕ್ಕೆ ಕರ್ಫ್ಯೂಗೆ ತಗೊಂಬರ್ತೀರಿ. ತಮಾಷೆಗೆ ಆಟ ಆಡೋ ಹುಡುಗರು ಯಾರೋ ದುಡ್ಡು ಕೊಟ್ಟರು ಅಂತ ಬೆಂಕಿ ಹಚ್ತಾರೆ, ಅವ್ರು ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಮಾಡಿದ್ರೆ ಇದು ನಮಗೆ ಬಹಳ ಇಷ್ಟ ಆಯಿತು. ಆದ್ರೆ ಕತೆ ಹೇಳಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ, ಹೇಳಿ ಸರ್ ಅಂದ್ರೆ, ನೀವು ಕತೆ ಹೇಳಬೇಕಾದ್ರೆ ಮಧ್ಯದಲ್ಲಿ ನಾನೇನಾದ್ರೂ ನಿಮಗೆ ಅಡ್ವೈಸ್ ಮಾಡಿದ್ರೆ ಅದನ್ನು ತಗೋಬಾರ್ದು. ನನಗೆ ಅರಿವಿಲ್ಲದೆ ನಿಮ್ಮ ಕಥೆನ ನನ್ನ ಕತೆಗೆ ಹೇಳ್ಕೊಂಡೋಗಿ ಅದನ್ನು ಹಾಳು ಮಾಡ್ತೀನಿ. ಅದರಿಂದ ನಾನು ಆದಷ್ಟು ಮಧ್ಯೆ ಏನು ಹೇಳ್ತಾ ಇರೋಂಗೆ ಪ್ರಯತ್ನ ಮಾಡ್ತೀನಿ, ಆದರೂ ಅನುಭವದಿಂದ ನಾವು ನಿಮಗೆ ಹೇಳ್ಬಿಡ್ತೀವಿ, ಅವಾಗ ನೀವೇನು ಮಾಡಿಬಿಡ್ತೀರಿ, ನಿಮ್ಮ ಕಥೆಯನ್ನು ಬಿಟ್ಟು ನನ್ನ ಕತೆ ಕಟ್. ಈ ಮೆಚುರಿಟಿ ಇದೆಯಲ್ಲ ಹಳಬರಿಗೆ, ನೀವು ಕತೆನ ನಿಮ್ದೇ ಆದ ಹೊಸದನ್ನು ತಗೊಂಡೋಗ್ತೀರಾ, ಬಟ್ ಅಲ್ಲಿರೋ ಪ್ರೊಡ್ಯೂಸರ್ ನಿಮಗೆ ಗೊತ್ತಿಲ್ದಂಗೆ, ಅವು ಡೈರೆಕ್ಟರ್ ಗೊತ್ತಿಲ್ದಂಗೆ ಅವನ ಕತೆ ಕಟ್ಬಿಡ್ತಾರೆ.
1: ಹೌದೌದು,
0: ಅದಕ್ಕೆ ಹೊಸದು ಬರೋದಕ್ಕೆ ಕಷ್ಟ ಆಗತ್ತೆ. ಬಟ್ ಅವರಲ್ಲಿ ತುಂಬಾ ತುಂಬಾ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ ಸಿನಿಮಾ ಮಾಡೋದು ತುಂಬಾನೇ ಒಂಥರ ತಪಸ್ಸಿದ್ದಂಗೆ ಅನ್ನೋದು ಗೊತ್ತಾಗಿದೆ ರಾಜ್ಕುಮಾರ್ ಕಂಪನಿಯವರು.
1: ಅದಕ್ಕಿಂತ ಮುಂಚೆ ನೀವು ಹಾಸ್ಯ ಕಲಾವಿದರು, ಹಾಸ್ಯ ಅನ್ನೋದು ಒಂದು ಸಿನಿಮಾಕ್ಕೆ ಎಷ್ಟು ಮುಖ್ಯ?
0: ಹಾಸ್ಯ ಸಿನಿಮಾಗೆ ಬಹಳ ಮುಖ್ಯ, ಜೀವನದಲ್ಲೂ ಮುಖ್ಯ. ನೋಡಿ, ನೀವು ಒಂದು ಮದುವೆಗೆ ಹೋಗ್ತೀರಾ, ನಾಲ್ಕು ಜನ ಸೇರ್ತೀರಿ, ಒಬ್ಬ ಅವನು ತರಲೆ ನಮ್ಮ ಗ್ರೂಪ್ ಅಲ್ಲಿ ಇದ್ದೇ ಇರ್ತಾನೆ, ಅವನು ಬಂದಾಗ ಲೈವ್ಲಿ ಆಗಿರುತ್ತಲ್ವಾ?
1: ಹೌದು,
0: ಹಾಗೆ ಹೋದ್ವಿ. ಆದ್ರೆ ಹಾಸ್ಯವನ್ನ ಎರಡು ರೀತಿಯಲ್ಲಿ ಮಾಡಬಹುದು. ಒಂದು ಕತೆಗೆ ಸಂಬಂಧಪಟ್ಟ ಹಾಗೆ ಹಾಸ್ಯ, ಇನ್ನೊಂದು ಪ್ಯಾರಲಲ್ ಅಂತ. ಮಧ್ಯ ಮಧ್ಯೆ ಬೇರೆ ಒಂದು ಟ್ರ್ಯಾಕ್ ಹೋಗ್ತಿರುತ್ತೆ, ಇಲ್ಲಿ ಒಂದು ಸೀರಿಯಸ್ ಟ್ರ್ಯಾಕ್ ಹೋಗ್ತಿರುತ್ತೆ. ಆದ್ರೆ ಇದು ಎರಡೂ ಬಂದು ಕೊನೆಯಲ್ಲಿ ಜಾಯಿನ್ ಆಗಬೇಕು. ನರಸಿಂಹರಾಜು ಬಾಲಕೃಷ್ಣ ಅಂತವರು ಹೇಗ್ ಮಾಡೋರು ಅಂದ್ರೆ, ಕೊನೆಯಲ್ಲಿ ಕತೆಗೆ ಸಂಬಂಧಪಟ್ಟಂಗೆ ಕೊನೆಯಲ್ಲಿ ಪೊಯೆಟಿಕ್ ಜಸ್ಟಿಸ್ ತರೋದಕ್ಕೆ ಇವೆರಡು ಪಾತ್ರಗಳು ಕಾರಣ ಆಗ್ತದೆ. ನಾವು ಬೇರೆ ಟ್ರ್ಯಾಕೇ ತಗೊಂಡ್ಬಿಡೋದು, ಯಾವುದೋ ತಮಿಳ್ ಪಿಕ್ಚರ್ದು ತೆಲುಗು ಪಿಕ್ಚರ್ ಟ್ರ್ಯಾಕ್ ತೆಗೆದು ಹಾಕ್ಬಿಡೋದು. ಇದು ಮೇನ್ ಕತೆಗೆ ಸಂಬಂಧ ಪಡಲ್ಲ. ಬದುಕಲ್ಲಿ ಹೇಗೆ ಹಾಸ್ಯ ಮುಖ್ಯನೋ ಹಾಗೆ ಈಗ ನಮ್ಮ ಅಜ್ಜಿ ಇದ್ರು, ಅವ್ರು ಏನೇ ಮಾತಾಡ್ರು ಬಹಳ ತಮಾಷೆಯಾಗಿ ಮಾತಾಡ್ರು. ನಮ್ಮಅಮ್ಮ ಹೇಳೋರು, ಏನು ಸರಿಯಾಗಿ ಓದಲ್ಲ ಸ್ಕೂಲ್ಗೆ ಬರೀ ಮಾತಾಡ್ತಾನೆ ಅಂತ. ಅದಕ್ಕೆ ನಮ್ಮ ಅಜ್ಜಿ ಹೇಳೋರು, ಮಾತು ಬತ್ತೆಡ್ ಬದುಕೆ ಮಗ ಅಂತ ತುಳು ಭಾಷೆಯಲ್ಲಿ. ಮಾತು ಬಂದವನು ಹೆಂಗಾರು ಬದುಕ್ತಾನೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಅದ್ರ ಹಿಂದೆ ಅರ್ಥನೂ ಇದೆ.
1: ಚೆನ್ನಾಗಿದೆ. ಒಂದು ಹಾಡು ಕೇಳೋಣ ಸರ್.
0: ಓಕೆ, ಕೇಳ.

0: ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ರಿಚರ್ಡ್ ಲೂಯಿಸ್ ಅವರು. ರಿಚರ್ಡ್ ಲೂಯಿಸ್ ಅವರೇ,
1: ಹೇಳಿ.
0: ಒಂದು ನಿಮ್ಮ ಬಗ್ಗೆ ಒಂದು ಮಾತು ನಾನು ಕೇಳಿದ್ದೀನಿ, ಕತ್ತೆ ಮೇದ ಕಡೆ ಮೇವಿಲ್ಲ ಅಂತ, ಏನದು?
1: ಸಾಮಾನ್ಯ ಏನಾದ್ರು ಸರ್ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಪ್ರೋಗ್ರಾಮ್ ಇರುತ್ತಲ್ಲ, ನಗೆ ಪ್ರೋಗ್ರಾಮು, ಮೊದಲು ಸಂಗೀತ ಇರುತ್ತೆ, ಮೊದಲು ಸಾಂಗ್ಸ್ ಇರುತ್ತೆ, ಕೊನೆಯಲ್ಲಿ ನಮ್ದು ಇಟ್ಕೊಳ್ತಾರೆ. ನಾವು ಒಂದೊಂದ್ಸಲ ಅಂತ ಕೆಲವು ಊರುಗಳಿಗೆ ಹೋದಾಗ ಶುರು ಆಗೋದೆ 10 ಗಂಟೆಗೆ, ಮುಗಿಯೋದು 1 ಗಂಟೆಗೆ. ಆರ್ಕೆಸ್ಟ್ರಾ ಅವ್ರು ಹೇಳ್ತಾರೆ, ಇಲ್ಲ ಸರ್ ನಾವು ಮೊದಲು ಹಾಡ್ಬಿಡ್ತೀವಿ ಅಂತಾರೆ, ಬೇರೆ ಏನೋ ಮಾಡ್ತಾರೆ. ಒಂದ್ಸಲ ಅವ್ರಿಗೆ ಸರ್ ನಮ್ಮನ್ನು ಮೊದಲು ಕಳಿಸಿ ಸರ್, ನಾವು ಬೇಗ ಹೋಗ್ಬೋದು. ನೋಡಿ ರಿಚರ್ಡ್ ಅವರೇ, ನಿಮ್ಮ ಕಾರ್ಯಕ್ರಮ ಆದ್ಮೇಲೆ ನಾವು ಬೇರೆ ಕಾರ್ಯಕ್ರಮ ಇಟ್ಕೊಳಕ್ಕಾಗಲ್ಲ, ಅಂದ್ರೆ ಕತ್ತೆ ಮೇದಲ್ಲಿ ಮತ್ತೆ ಮೇವಿಲ್ಲ. ನೀವು ನಗ್ಸಿ ನಗ್ಸಿ ಜನರ ಬೇರೆ ಮೂಡಕ್ಕೆ ತಗೊಂಡು ಹೋಗ್ಬಿಡ್ತೀನಿ. ಅದಾದ್ಮೇಲೆ ನಾವೇನಾದ್ರೂ ಹಾಡು ಶುರು ಮಾಡಿದ್ರೆ ಕ್ಲಾಸಿಕಲ್ ಆಗಿ ಜನ ಇರ್ತಾರ?
2: ನಿಮ್ಮ ಹಾಸ್ಯ ಹೇಗಿರುತ್ತೆ ಮನೆಯಲ್ಲಿ?
1: ಅಯ್ಯೋ ನಮ್ಮ ಮನೆಯಲ್ಲಿ ಎಲ್ಲರೂ ತರಲೆ ತರಲೆ ಆಗ ಮಾತಾಡ್ತಿರ್ತೀವಿ ಸರ್. ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲೇ ಎಲ್ಲರ ಮನೆಯಲ್ಲೂ ತುಂಬಾ ತಮಾಷೆ ಆಗಿರ್ತಾರ.
2: ನಿಮ್ಮ ಮುಂದಿನ ಸಿನಿಮಾಗಳು ಯಾವ್ಯಾವ?
1: ಈಗ ಆಕ್ಚುಲಿ ನನಗೊಂದು ಪ್ರಾಬ್ಲಮ್ ಇದೆ ಸರ್ ಸಿನಿಮಾಗ ಬರೆಯೋದಕ್ಕೆ. ನನ್ನ ಜೊತೆ ಡಿ ರಾಜೇಂದ್ರ ಬಾಬು ಡೈರೆಕ್ಟರ್, ಅವನು ತೀರ್ಕೊಂಡ ರೀಸೆಂಟ್. ಈಗೆ ಬರೋ ಜನ ಅವ್ರ ಜೊತೆ ಕೂತ್ಕೋಬೇಕು, ಕತೆನ ಡಿಸ್ಕಸ್ ಮಾಡಬೇಕು, ಆತರ ಪ್ರೊಡ್ಯೂಸರ್ಸ್ ಕಡಿಮೆ. ಈಗ
0: ತುಂಬಾ ಕಡಿಮೆ, ತಾಳ್ಮೆ ಕಡಿಮೆ ಅವರಿಗೆ,
1: ತಾಳ್ಮೆ. ಅವನಿಗಾದ್ರೂ ದುಡ್ಡಿದೆ ಬರ್ತಾನೆ ಹೇಳ್ತಾನೆ, ನೋಡ್ರಿ ಒಂದ್ ಪಿಕ್ಚರ್ ಮಾಡ್ಬೇಕ್ರೆ ನನ್ ಮಗಾನ ಹೀರೋ ರೀ ಅಂತಾನೆ ಬರ್ತಾನೆ. ಏನು ಒಂದ್ 3 ಫೈಟ್ ಇರ್ಬೇಕು, ಸಾಂಗ್ ಇರ್ಬೇಕು. ಸಿ ಕತೆಯಲ್ಲಿ ಫೈಟ್ ಬರ್ಬೇಕು ಹೊರತು ಫೈಟ್ ಇಟ್ಕೊಂಡು ಕತೆ
0: ಮಾಡಕ್ಕಾಗತ್ತೆ?
1: ಆಮೇಲೆ ಮಾತೆತ್ತಿದ್ರೆ ಮಚ್ಚು ಲಾಂಗು. ಸಿ ಸಿನಿಮಾ ಈಸ್ ಎ ವಿಜುವಲ್ ಮೀಡಿಯಾ. ಏನು ನಾವು ಈಗೀಗ ಬರೆಯಕ್ಕೆ ಕಷ್ಟ ಆಗುತ್ತೆ, ಮೊದಲು ಸುಲಭವಾಗಿ ಬರೀತಿದ್ದೆ, ನನಗೆ ಗೊತ್ತಿರಲಿಲ್ಲ. ಏನು ಗೊತ್ತಾ ಸರ್, ಸಿನಿಮಾಗೂ ಬೇರೆದಕ್ಕೂ ನಾಟಕಕ್ಕೂ ಡಿಫ್ರೆನ್ಸ್ ಏನಂದ್ರೆ, ನಾವು ಸಿನಿಮಾನ ಡೈಲಾಗ್ ಓರಿಯೆಂಟೆಡ್ ಆಗಿ ಬರಿತಿದ್ವಿ ಮೊದಲು.
0: ಹೌದು,
1: ಸೀನ್ ಅಂತ ಸೀನ್ ಬರ್ಕೊಂಡು ಹೋಗ್ಬಿಡೋದು. ಆಕ್ಚುಲಿ ಸಿನಿಮಾಲಿ ಡೈಲಾಗ್ನ ಅವಶ್ಯಕತೆನೇ ಇಲ್ಲ, ಇಡೀ ಸೀನು ವಿಜುವಲಿ ಹೇಳ್ತಾ ಹೋಗ್ಬೇಕು. ಎಲ್ಲಿ ವಿಜುವಲಿ ನೀವು ಕಮ್ಯುನಿಕೇಟ್ ಮಾಡಕ್ ಆಗಲ್ಲ ಅವಾಗ ಮಾತ್ರ ಡೈಲಾಗ್
0: ಬರಿಬೇಕು.
1: ಅವಾಗ ಅದು ಎಷ್ಟು ಸಣ್ಣದಿರುತ್ತೆ ಅಷ್ಟು ಒಳ್ಳೇದು.
0: ಈಗ
1: ನಾವು ಏನ್ ಮಾಡ್ತೀವಿ, ಉದ್ದ ಲೈನ್ ಗಳು ಬರೀತೀವಿ, ಏನು ಬೇಕಾಗಿಲ್ಲ ಅದನ್ನ.
0: ಪುಷ್ಪಕ ವಿಮಾನ ಚಿತ್ರದಲ್ಲಿ ಡೈಲಾಗ್ ಏನು ಇಲ್ಲ, ಆದ್ರೆ ಅರ್ಥ ಆಗ್ಲಿಲ್ವಾ?
1: ನಮ್ಮಲ್ಲಿ ದಾಸರ ಪದಗಳು ತಗೊಳ್ಳಿ, ನಿಮಗೆ ಡೈಲಾಗ್ ಅಂತ ಏನಂದ್ರೆ ಪುರಂದರ ದಾಸರು, ಕನಕ ದಾಸರು. ಏನಯ್ಯ ನಿಂದು ಜೀವನ ಪೂರ್ತಿ ಹೋರಾಟ, ಇಲ್ಲಿರಲಾರೆ ಅಲ್ಲಿಗೆ ಹೋಗಲ್ಲ ಅಷ್ಟೇ. ಏನು ಪುಸ್ತಕ ಬೇಕಾಗಿಲ್ಲ, ಯಾವ ಫಿಲಾಸಫಿನೂ ಬೇಕಿಲ್ಲ, ಏನಯ್ಯ ನಿನಗೊಂದಲ್ಲ.
2: ಬಹಳ ಚೆನ್ನಾಗಿ ಮಾತನಾಡ್ತೀರಾ ಸರ್, ನಿಜವಾಗ್ಲೂ 1 ಗಂಟೆ ಸಾಲದು ಅನ್ಸುತ್ತೆ ನಿಮ್ಮ ಜೊತೆ ಮಾತನಾಡ್ತಾ ಇದ್ರೆ. ನೀವು ರಂಗಭೂಮಿ ಕಲಾವಿದರು, ಹಾಸ್ಯ ಕಲಾವಿದರು, ನಟ, ಸಂಭಾಷಣೆಕಾರ, ಹೀಗೆ ಎಲ್ಲ ರಂಗಗಳಲ್ಲಿ ಹೆಸರು ಮಾಡಿದ್ದೀರಾ. ನಿಮ್ಮ ಉತ್ತಮ ಮಟ್ಟದ ಹಾಸ್ಯದಿಂದ ಜನಮಾನಸದಲ್ಲಿ ನೀವು ಶಾಶ್ವತವಾಗಿ ನೆಲೆಸಿದ್ದೀರಾ. ನಿಮ್ಮ ಪ್ರತಿಭೆಯನ್ನ ನಮ್ಮ ಚಿತ್ರರಂಗ ಇನ್ನಷ್ಟು ಮತ್ತಷ್ಟು ಬಳಸಿಕೊಳ್ಳಲಿ ಅಂತ ನಮ್ಮ ವಿವಿಧ ಭಾರತಿ ತಂಡ ಹಾರೈಸ್ತಾ ಇದೆ. ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ಕಾರ. ಥ್ಯಾಂಕ್ಸ್.

0: ಇದುವರೆಗೆ ರಂಗಭೂಮಿ, ಕಿರುತೆರೆ, ಸಿನಿಮಾ ನಟ, ಸಂಭಾಷಣೆಕಾರ, ಚಿತ್ರಕಥೆಗಾರ, ರಚನೆಗಾರ, ಹಾಸ್ಯ ಮಾತುಗಾರ ರಿಚರ್ಡ್ ಲೂಯಿಸ್ ಅವರ ಸಂದರ್ಶನವನ್ನು ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ಕೇಳಿದ್ರಿ ಸ್ನೇಹಿತರೆ.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ

ಮಾತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಸ್ಟುಡಿಯೋ ಸಮಯ ಸರಿಯಾಗಿ 9:30 ಈ ಸಮಯ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಸಮಯ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮೆಲ್ರಿಗೂ ಸ್ವಾಗತವನ್ನು ಕೋರ್ತಾ ಗೀತೆಯನ್ನು ಕೇಳೋದಕ್ಕೆ ಆರಂಭ ಮಾಡೋಣ. ಮೊದಲನೇ ಗೀತೆಯಾಗಿ ಯಾವ ಗೀತೆ ಮೂಡಿ ಬರ್ತಾ ಇದೆ ಅಂತ ಅಂದರೆ ದೀವಾರ್ ಚಿತ್ರದ ಗೀತೆ, ಕಿಶೋರ್ ಕುಮಾರ್ ಮತ್ತು ಆಶಾ ಭೋಸ್ಲೆಯವರ ಗಾಯನ, ಸಾಹಿರ್ ಲುಧಿಯಾನ್ವಿ ಅವರ ರಚನೆ, ಆರ್.ಡಿ. ಬರ್ಮನ್ ಅವರ ಸಂಗೀತ.
1: ದಿಲ್ ಮೇ ಮೇರೆ ಆಜ್ ಕ್ಯಾ ಹೈ,
2: ಕ್ಯಾ ಹೈ

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಗೀತೆಗಳನ್ನು ಮೆಚ್ಚಿ ಪ್ರೇಮಲತಾ ವಜ್ರತುತಿ ಬಿದ್ರಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ರೆ ಜಗದಾಂಬಿಕಾ ಹಂಸವೇಣಿ ಅವರು ಮತ್ತಿಕೆರೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿರ್ಮಲ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ರತ್ನ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಮೆಚ್ಚಿಕೊಂಡಿದ್ದಾರೆ. ಹಾಗೆ ಮಮತಾ ಮೇಘ ಧ್ರುವ ಬಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಧನ್ಯವಾದ ನಿಮ್ಮ ಅಭಿಮಾನದ ಮಾತುಗಳಿಗೆ. ಹಾಗೆ ರಾಣಿಯವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿ ಗೀತೆಗಳನ್ನ ಮೆಚ್ಚಿಕೊಂಡಿದ್ದಾರೆ. ಹಾಗೆ ಮಾರಸಂದ್ರ ಕೆಂಪರಾಜು ತುರುವೇಕೆರೆ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದರೆ ಕವಿತಾ ಶ್ರೀನಿವಾಸರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕಟಿ ಪತಂಗ್ ಚಿತ್ರದ ಈ ಗೀತೆ ಕಿಶೋರ್ ಕುಮಾರ್ ಅವರ ಗಾಯನದಲ್ಲಿ. ಏಷಾಮಸ್ತಾನಿ

ಕಾರ್ಯಕ್ರಮವನ್ನು ಕೇಳಿದಂಥ ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ, ಸಮಯ 10:00. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಾದಕ ವಸ್ತು ಮುಕ್ತ ಭಾರತದ ಕನಸನ್ನು ನನಸು ಮಾಡಲು ಜನರ ಸಕ್ರಿಯ ಪಾಲ್ಗೊಳ್ಳುವಿಕೆ ಮತ್ತು ಯುವಜನರ ನಾಯಕತ್ವ ಅತ್ಯಗತ್ಯ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ನವದೆಹಲಿಯ ಕಾರಾಗೃಹಗಳಲ್ಲಿ ಬಂಧನದಲ್ಲಿರುವ ವೇಳೆ ಅಸಹಜವಾಗಿ ಮೃತಪಟ್ಟ ಕೈದಿಗಳ ಕುಟುಂಬದ ಸದಸ್ಯರು ಅಥವಾ ಕಾನೂನುಬದ್ಧ ವಾರಸುದಾರರಿಗೆ ಪರಿಹಾರ ನೀಡುವ ಸಂಬಂಧ ದೆಹಲಿ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಪ್ರಕರಣದ ನಿರ್ದಿಷ್ಟ ಪರಿಸ್ಥಿತಿಯನ್ನು ಆಧರಿಸಿ ಗರಿಷ್ಠ 7.5 ಲಕ್ಷ ರೂಪಾಯಿಗಳವರೆಗೆ ಪರಿಹಾರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ರೇಖಾ ಗುಪ್ತಾ ತಿಳಿಸಿದ್ದಾರೆ. ಮಳೆ ಬಂದಿದೆ ಎಂದು ಹರ್ಷಗೊಂಡು ಸುಮ್ಮನಾಗದೆ ನೀರು ತುಂಬಿಸಿ ರೈತರಿಗೆ ನೆರವಾಗಬೇಕು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಕಾವೇರಿ ಕುರಿತ ಸರ್ವಪಕ್ಷ ಸಭೆಯಲ್ಲಿ ಮಾತನಾಡಿದ ಅವರು, ಮೇಕೆದಾಟು ಯೋಜನೆಗೆ ಪರಿಷ್ಕೃತ ಸಮಗ್ರ ಯೋಜನಾ ವರದಿ ಸಲ್ಲಿಸುವ ಸಂಬಂಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಈ ಹಿಂದೆ ನೀಡಿದ್ದ ಸಲಹೆಗಳನ್ನು ಪರಿಗಣಿಸುವಂತೆ ಕೋರಿದ್ದಾರೆ. ಕೃಷ್ಣಾಕೊಳ್ಳದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಜಲಾಶಯಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದ್ದು ಈಗ 518.95 ಮೀಟರ್ ವರೆಗೆ ನೀರು ಸಂಗ್ರಹಣೆ ಮಾಡಲಾಗಿದೆ. ಕೇರಳದಲ್ಲಿ ಮಳೆಯ ತೀವ್ರತೆ ಕಡಿಮೆಯಾಗಿದ್ದು ಜನರು ತುಸು ನಿರಳರಾಗಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಇಂದು 12 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಹಾಗೂ 2 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ನಾಳೆ 10 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಮುಂದುವರಿಯಲಿದೆ. ಅಮೆರಿಕದ ವಾಷಿಂಗ್ಟನ್ನಲ್ಲಿ ತೀವ್ರಗತಿಯಲ್ಲಿ ಹರಡುತ್ತಿರುವ ಕಾಡ್ಗಿಚ್ಚಿನ ಹಿನ್ನೆಲೆಯಲ್ಲಿ ಗವರ್ನರ್ ಬಾಬ್ ಫರ್ಗ್ಯೂಸನ್ ತುರ್ತು ಪರಿಸ್ಥಿತಿ ಘೋಷಿಸಿ ಬೆಂಕಿ ಹಚ್ಚುವುದಕ್ಕೆ ನಿಷೇಧ ಹೇರಿದ್ದಾರೆ. ಪ್ರಬಲ ಗಾಳಿಯಿಂದಾಗಿ ಕಾಡ್ಗಿಚ್ಚು ಸುಮಾರು 3,000 ಎಕರೆ ಪ್ರದೇಶಕ್ಕೆ ವ್ಯಾಪಿಸಿದ್ದು ಸಾವಿರಾರು ಜನರನ್ನು ಸ್ಥಳಾಂತರಿಸಲಾಗಿದೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಕೊನೆಯ ದಿನವಾದ ಇಂದು ನಡೆದ ಮಹಿಳೆಯರ 78 ಕೆಜಿ ವಿಭಾಗದಲ್ಲಿ ಭಾರತದ ಇಶ್ರೂಪ್ ನಾರಂಗ್ ಅವರ ಕಂಚಿನ ಪದಕ ಗಳಿಸುವ ನಿರೀಕ್ಷೆ ಸಫಲವಾಗಲಿಲ್ಲ. ಮಹಿಳೆಯರ 1,000 ಮೀಟರ್ ಟೈಮ್ ಟ್ರಯಲ್ನಲ್ಲಿ ಲಿಶಾ ದಾಸ್ ಕೂಡ ಪದಕ ಗಳಿಸಲು ಸಾಧ್ಯವಾಗಲಿಲ್ಲ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 10:30 ಈ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.

ಪ್ರೇಮ ನಿನಾದ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? ಪ್ರೇಮದ ವಿವಿಧ ಭಾವಗಳನ್ನು ಹೊತ್ತು ತಂದು ಅಭಾವದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಸಾಗೋದೇ ಪ್ರೇಮ ನಿನಾದ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಾನು ಏನು ಮಾಡಿದ್ದೀನಿ, ಭಾವವನ್ನು ತಂದಿದ್ದೀನ ಅಥವಾ ಯಾವುದಾದ್ರೂ ಭಾವವನ್ನು ನಿಮ್ಮ ಮುಂದೆ ಪ್ರಸ್ತುತಿ ಮಾಡ್ತಿದ್ದೀನ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ, 9 4 8 3 0 9 1 0 2 9. ಇಂದಿನ ಕಾರ್ಯಕ್ರಮದಲ್ಲಿ ನಾನು ಏನು ವಿಷಯವನ್ನು ತೆಗೆದುಕೊಂಡಿದ್ದೀನಿ ಅಂತ ಅಂದರೆ ಒಂದು ಕವಿತೆಯನ್ನು ತೆಗೆದುಕೊಂಡಿದ್ದೀನಿ. ಆ ಕವಿತೆ ಯಾರ ಕವಿತೆ ಅಂತ ಹೇಳ್ತೀನಿ. ಇವರನ್ನು

ಪದಗಾರುಡಿಗ ಅಂತ ಕರೀತಾರೆ, ಆದರೆ ನಾನು ಇವರನ್ನು ಅಕ್ಷರಗಾರುಡಿಗ ಅಂತ ಕರಿತೀನಿ. ದಾಂಪತ್ಯದ ಒಂದು ಸುಂದರವಾದ ಕವಿತೆ, ಆ ಕವಿತೆಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಯಾವ ಕವಿತೆ ಅಂತ ಗೆಸ್ ಮಾಡ್ತಾ ಇರಿ. ಒಂದು ಗೀತೆಯ ಕಾಲಾವಕಾಶದಲ್ಲಿ ನಾನು ಮತ್ತೆ ಬಂದು ನಿಮಗೆ ಕವಿತೆ ಯಾವುದು ಅಂತ ತಿಳಿಸಿ ಆ ಕವಿತಾ ಲೋಕದಲ್ಲಿ ನಾವು ವಿವರಿಸ್ತಾ ಸಾಗೋಣ ಸ್ನೇಹಿತರೆ.

ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಒಂದು ಕವಿತೆಯನ್ನು ತೆಗೆದುಕೊಂಡಿದ್ದೀನಿ. ಅವರನ್ನು ಪದಗಾರುಡಿಗ ಅಂತ ಕರೀತಾರೆ, ಆದರೆ ನಾನು ಅವರನ್ನು ಅಕ್ಷರಗಾರುಡಿಗ ಅಂತ ಕರಿತೀನಿ ಅಂತ ಹೇಳಿದೆ. ಸಾಕಷ್ಟು ಸ್ನೇಹಿತರು ಗೆಸ್ಸನ್ನು ಸರಿಯಾಗಿ ಮಾಡಿದ್ದಾರೆ. ರತ್ನ ಅವರು ನಿಮಗೆ ಸರಿ ಇದೆ, ಹಾಗೆ ಜಗದಾಂಬಿಕಾ ಸೇವಣಿಯವರೇ ಇರಬಹುದಲ್ಲ ಅವರೇನೆ, ಹಾಗೆ ಪ್ರಯತ್ನ ಮಾಡಿದಂಥ ಇತರೆ ಸ್ನೇಹಿತರಿಗೆ ಧನ್ಯವಾದ. ಇಸ್ ಓಕೆ ಯಾರು ಅಂತ ಈಗ ನಾನು ತಿಳಿಸ್ತೀನಿ, ಅವರು ಮತ್ತಾರು ಅಲ್ಲ ಸ್ನೇಹಿತರೆ. ನಮ್ಮ ಮೆಚ್ಚಿನ ಕವಿ, ನೆಚ್ಚಿನ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಪದಗಾರುಡಿಗರು ಅವರ ಕವಿತೆಯೊಂದನ್ನು ಇಂದಿನ ಕಾರ್ಯಕ್ರಮದ

ಹಿನ್ನೆಲೆಯನ್ನು ಕೊಡುವ ಪ್ರಯತ್ನ ಮಾಡ್ತೀನಿ. ಇಬ್ಬರು ಅಂದರೆ ದಂಪತಿಗಳಿಬ್ಬರಲ್ಲಿ ಜಗಳ ಆಗಿರಬಹುದು. ಆ ಜಗಳವಾದ ವಸ್ತುವನ್ನೇ ತೆಗೆದುಕೊಂಡು ಕವಿತೆ ಬರೆದುಬಿಟ್ಟಿದ್ದಾರೆ ನಮ್ಮ ದಾರವೇಂದ್ರೆಯವರು. ಸಾಲುಗಳು ಹೀಗಿದೆ ಸ್ನೇಹಿತರೆ. ಆಡದಿರು ಮನದನ್ನೇ ಎನಗೆ ಇದಿರಾಡದಿರು, ವಾದಕ್ಕೆ ಪ್ರತಿವಾದ ಸಾಕು ವಾದ ವಿವಾದ, ಜೀವ ಸಂವಾದಕ್ಕೆ ಹಸಿದು ಬಂದೆ ನೀಡು ಸಿಪ್ಪೆಯ ಸುಲಿದು ತಿಳಿಲನೊಂದೆ. ಜೀವ ಜೀವಾಳದಲ್ಲಿ ಹೃದಯಾಂತರಾಳದಲ್ಲಿ ಹಿಡಿದು ನೋಡು ಬಗೆಯ ಬಾನ್ಬಯಲನ್ನು ಅಳೆದು ನೋಡು, ಹಚ್ಚಿರೆಕ್ಕೆಗೆ ರೆಕ್ಕೆ ಹಾರಿ ನೋಡು, ಈಸಾಡು ತೇಲಾಡು ಮುಂದೋಡು ಮೇಲಾಡು, ಅಣಕ ಮೂದಲಿಕೆಯಲ್ಲಿ ಕಟಕ ಬೇಡ, ಕೆನ್ನೀರ ಕೆಸರನ್ನು ಕಲಕಬೇಡ, ಯುಗ ಯುಗದ ಕಣ್ಣೀರು ಎದೆಯೊಳಿದೆ ಮುನ್ನೀರು, ಆದರೆ ತೆರೆಗಳ ತೆರೆದು ಮುಳುಗಿ ನೋಡು, ನೆಲೆಯಿರದ ನೆಲವನ್ನು ಬಗೆದು ನೋಡು, ನಾಗಲೋಕದ ರತ್ನ ರಾಶಿ ತರುವ ಪ್ರಯತ್ನ ವ್ಯರ್ಥ ಆಯಾಸದಲ್ಲಿ ಮಾಡಬೇಡ. ನೋಡಿ, ಇದು ಕೇವಲ ಕೆಲವು ಸಾಲನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಆದರೆ ಅವ್ರು ಹೇಗೆ ಬರೆದಿರ್ತಾರೆ, ಹೇಗೆ ಓದಿಸ್ಕೊಂಡು ಹೋಗುತ್ತೆ ಸಾಲುಗಳು ಅನ್ನೋದಕ್ಕೆ ಕವಿತೆಯನ್ನು ಅಷ್ಟು ಓದ್ದೆ. ಇಲ್ಲಿ ಆರಂಭದಲ್ಲಿ ಹೇಳ್ತಾ ಇದ್ದಾರೆ ಕವಿ, ಆಡದಿರು ಮನದನ್ನೇ ನನಗೆ ಇದಿರಾಡದಿರು, ನನಗೆ ಎದುರು ಮಾತಾಡಬೇಡ ಮನದನ್ನೇ. ಇಲ್ಲಿ ಕೇವಲ ಆಕೆಯ ಹೆಸರನ್ನು ಕರೆದು ಕವಿ ಹೇಳ್ತಾ ಇಲ್ಲ. ಇಲ್ಲಿ ಮನದನ್ನೇ, ನನ್ನ ಮನದ ರಾಣಿ, ನನ್ನ ಮನದ ಪ್ರೀತಿಯೇ, ನೀನೇ ನನ್ನ ಎಲ್ಲ ಮನಸ್ಸಿನ ಭಾವ, ಈ ರೀತಿಯಾಗಿ ಅವರನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ. ಮನದನ್ನೇ ನನಗೆ ಎದುರಾಡದಿರು, ನನಗೆ ಎದುರು ಮಾತಾಡದೆ ಇರು, ವಾದಕ್ಕೆ ಪ್ರತಿವಾದ ಸಾಕು ವಾದ ವಿವಾದ, ಜೀವ ಸಂವಾದಕ್ಕೆ ಹಸಿದು ಬಂದೆ. ವಾದಕ್ಕೆ ವಾದ ಮಾಡ್ತಾಯಿದ್ರೆ ಏನಾಗುತ್ತೆ, ಪ್ರತಿವಾದ ಬರುತ್ತೆ, ಮತ್ತೆ ಮಾತು ಮುಂದುವರಿಯುತ್ತೆ. ಸಾಕು ಈ ವಾದ ವಿವಾದ ಸಾಕು ನಮಗೆ. ಜೀವ ಸಂವಾದಕ್ಕೆ ಹಸಿದು ಬಂದೆ ನೀಡು ಸಿಪ್ಪೆ ಸುಲಿದು ತಿಳಲನೊಂದೆ. ಜೀವ ಸಂವಾದ ಅಂದರೆ ನಾವು ಮಾತಿನಲ್ಲಿ ಸಂವಾದ ಮಾಡೋದು ಬೇಡ, ಜೀವ ಜೀವಗಳ ನಡುವೆ ಆತ್ಮಗಳ ನಡುವೆ ಸಂವಾದವನ್ನು ಮಾಡೋಣ, ಅದಕ್ಕೋಸ್ಕರ ನಾನು ಹಸಿದು ಬಂದಿದ್ದೀನಿ. ಅಂದರೆ ನನಗೆ ಹಸುವಾಗಿದೆ, ಆತ್ಮದ ಸಂಧಾನ ಬೇಕು, ಈ ಮಾತಿನ ಸಂಧಾನ ಮಾತಿನ ವಾದ ವಿವಾದ ನನಗೆ ಬೇಡ. ಆದರೆ ನನಗೆ ಬೇಕಾಗಿರೋದು, ಕಾಯ್ಕೊಂಡು ಕೂತಿರೋದು ನಾನು ಜೀವ ಜೀವಗಳ ಒಂದು ಸಂವಾದಕ್ಕೆ, ಅದು ಸಿಕ್ಕಿಲ್ಲ, ಅದನ್ನು ಹಸ್ಕೊಂಡು ಬಂದಿದ್ದೀನಿ ನಾನು. ನೀನು ಹಣ್ಣಿನ ಸಿಪ್ಪೆಯನ್ನು ಸುಲಿದು ಕೊಡುವಂತೆ ಜೀವದ ಆತ್ಮದ ಸಂವಾದಕ್ಕೆ ನೀನು ಬಾ, ಈಗ ಸಲೀಲವಾಗಿ ಬಾ, ಸರಾಗವಾಗಿ ಬಾ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇಲ್ಲಿ. ಜೀವ ಜೀವಾಳದಲ್ಲಿ ಹೃದಯಾಂತರ ಆಳದಲ್ಲಿ ಇಳಿದು ನೋಡು, ಹೇಗೆ ಬಾ, ಹೇಗೆ ನನ್ನ ಜೊತೆ ಮಾತಾಡ್ತೀಯ ಅಂತ ಕೇಳ್ತಾ ಇದ್ದಾರೆ ಅಂತ ಅಂದರೆ, ಮುಂದಿನ ಸಾಲುಗಳಲ್ಲಿ ಈ ಸಾಲುಗಳನ್ನು ಹೇಳ್ತಾ ಸಾಕ್ತೀನಿ ಸ್ನೇಹಿತರೆ. ಹೇಗೆ ಮಾತಾಡಬೇಕು ಅಂತ ಮುಂದೆ ಹೇಳ್ತಾರೆ ಅನ್ನೋದನ್ನು ಮುಂದಿನ ಸಾಲುಗಳಲ್ಲಿ ತಿಳಿಸ್ತೀನಿ. ಈ ಒಂದು ಗೀತೆಯ ನಂತರ ನೀವು ಕೇಳ್ತಾ ಇದ್ದೀರಾ ಪ್ರೇಮ ನಿನಾದ ಕಾರ್ಯಕ್ರಮ. ಇದು ನಿಮ್ಮ ಮೆಚ್ಚಿನ ವಿಧು ಭಾರತೀಯ ಆಕಾಶವಾಣಿ ಕನ್ನಡ.

0: ನಿಮ್ಮ ಕಣ್ಣು ಸುಳ್ಳು ಹೇಳ್ತಾ ಇದ್ದೀರಿ.
1: ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಧ. ರಾ. ಬೇಂದ್ರೆಯವರ ಎದಿರಾಡದಿರು ಮನದನ್ನೇ ಅನ್ನುವಂಥ ಒಂದು ಕವಿತೆಯನ್ನು ತೆಗೆದುಕೊಂಡಿದ್ದೀನಿ. ಹಿಂದಿನ ಗೀತೆಗೂ ಮುಂಚೆ ನಾವು ಯಾವ ರೀತಿ ನೀನು ಮಾತಾಡೋದಕ್ಕೆ ಬರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಅಂತ ಹೇಳಿದೆ. ನಾನು ಬಂದಿದ್ದೀನಿ ಜೀವ ಸಂವಾದಕ್ಕೆ, ಅದನ್ನು ನೀನು ಕೊಡು, ಆ ಜೀವ ನಿನ್ನ ಜೀವದ ಜೊತೆ ಆತ್ಮ ಜೊತೆ ಮಾತಾಡುವಂಥ ಒಂದು ಅವಕಾಶವನ್ನು ಕೊಡು ಅಂತ ಕೇಳಿ ಹೇಗೆ ನೀನು ಬರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಕವಿ. ಜೀವ ಜೀವಾಳದಲ್ಲಿ ಹೃದಯ ಅಂತರಾಳದಲ್ಲಿ ಹಿಡಿದು ನೋಡು, ಬಗೆಯ ಬಾನ್ ಬಯಲನ್ನು ಅಳೆದು ನೋಡು, ಹಚ್ಚಿರೆಕ್ಕೆ ಗೆರೆಕ್ಕೆ ಹಾರಿ ನೋಡು, ಈಸಾಡು ತೇಲಾಡು ಮುಂದೋಡು ಮೇಲಾಡು, ಅಣಕ ಮೂದಲಿಕೆಯಲ್ಲಿ ಕಟಕ ಬೇಡ, ಕೆನ್ನೀರ ಕೆಸರನ್ನು ಕಲಕಬೇಡ. ಹೇಗ್ ಬಾ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಜೀವ ಜೀವಾಳದಲ್ಲಿ ಹೃದಯ ಅಂತರಾಳದಲ್ಲಿ, ಜೀವಕ್ಕೆ ಜೀವದ ಆಳದಲ್ಲಿ, ಜೀವಕ್ಕೆ ಜೀವವಾಗಿ ಹೃದಯದ ಅಂತರಾಳದಲ್ಲಿ ನೀನು ಒಮ್ಮೆ ಇಳಿದು ನೋಡು. ಮಾತನಾಡುವಾಗ ಕೇವಲ ನಮ್ಮ ಕೋಪಗಳು, ನಮ್ಮ ಮುಖದ ಮೇಲಿನ ಭಾವಗಳಷ್ಟೇ ನಮಗೆ ಕಾಣುತ್ತೆ. ಆದರೆ ಹೃದಯ ಕೇಳಿದ್ರೆ ಇದು ಒಂದು ವಿಪರ್ಯಾಸವೇ ಸ್ನೇಹಿತರೆ. ಪ್ರೇಮಿಗಳ ಜೊತೆ ಜಗಳಾಡುವಾಗ ಹೃದಯದಲ್ಲಿ ಅವ್ರ ಮೇಲೆ ಅಂತ ಕೋಪ ಇರಲ್ಲ, ಆದರೆ ಮುಖದಲ್ಲಿ ಕೋಪವನ್ನು ವ್ಯಕ್ತಪಡಿಸ್ಕೊಂಡು ಬೈತಾ ಇರ್ತೀವಿ, ಜಗಳಾಡ್ತಾ ಇರ್ತಾರೆ ಜನಗಳೆಲ್ಲ, ಪ್ರೇಮಿಗಳೆಲ್ಲ. ಆದರೆ ಮನಸ್ಸಿನಲ್ಲಿ ಅವರ ಮೇಲೆ ಯಾವುದೇ ಒಂದು ಕೆಟ್ಟ ಭಾವನೆ, ಕೆಟ್ಟ ಕೋಪ, ನಿಜವಾದ ಶಾಪಗಳು ಏನೂ ಇರೋದಿಲ್ಲ, ಆದರೆ ಜಗಳ ಆಡ್ತಾ ಇರ್ತಾರೆ. ಅದಕ್ಕೆ ನೀನು ಕೇವಲ ನನ್ನ ಮುಖವನ್ನು ನೋಡಬೇಡ, ಹೃದಯಾಂತರಾಳದಲ್ಲಿ ಇಳಿದು ನೋಡು. ಅಲ್ಲಿ ನಿನಗೆ ನನ್ನ ಕೋಪದ ಹಿಂದಿನ ಪ್ರೀತಿ ಕಾಣುತ್ತೆ, ಅಲ್ಲಿ ಇಳಿದು ನೋಡು ನನ್ನ ಗೆಳತಿ ನೀನು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಕವಿ. ಬಗೆಯ ಬಾನ್ ಬಯಲನ್ನು ಅಳೆದು ನೋಡು, ಎದೆಯ ಒಂದು ಆಗಸವಿದೆಯಲ್ಲ, ಆ ಆಗಸದಲ್ಲಿ ನಿನ್ನ ಮೇಲಿರುವಂಥ ಪ್ರೀತಿಯನ್ನು ಒಮ್ಮೆ ಅಳೆದು ನೋಡು. ಹಚ್ಚಿ ರೆಕ್ಕೆಗೆ ರೆಕ್ಕೆ ಹಾರಿ ನೋಡು, ನನ್ನದೊಂದು ರೆಕ್ಕೆ ಇದೆಯಲ್ವಾ, ಆ ರೆಕ್ಕೆಗೆ ನೀನೊಂದು ರೆಕ್ಕೆಯಾಗು, ಬಾನನ್ನು ಆ ಬಾನಲ್ಲಿ ಆರೋಣ. ನಮ್ಮ ಪ್ರೇಮದ ಎದೆಯೊಳಗಡೆ ಏನಿದೆ, ಆ ಎದೆಯ ಬಾನಿನಲ್ಲಿ ಇಬ್ಬರು ಹಾರಿದಾಗ, ನಾವಿಬ್ಬರು ಹಾರುವಂಥ ಸಂದರ್ಭದಲ್ಲಿ

ಗೊತ್ತಾಗುತ್ತೆ ನಮಗೆ, ನಮ್ಮ ನಿನಗೆ ನನ್ನ ಮನಸ್ಸಿನ ಭಾವಗಳು ಅರ್ಥ ಆಗುತ್ತೆ. ಎಂತಹ ಪ್ರೇಮವಿದೆ ನನ್ನ ಮನಸ್ಸಿನಲ್ಲಿ, ಹೌದು ನೀನು ಈ ರೀತಿ ಮಾತಿಗೆ ಮಾತು ಕೊಟ್ಟು ಜಗಳ ಆಡ್ತಾ ಇದ್ರೆ ನಿಮಗೆ ಇವೆಲ್ಲ ಹೇಗೆ ಅರ್ಥ ಆಗುತ್ತೆ, ಸ್ವಲ್ಪ ಮಾತನ್ನು ಬಿಡು, ಆತ್ಮ ಜೊತೆ ಬೆರಿ ಅಂತ ಹೇಳಿ ಹೇಗೆಲ್ಲ ಇರಬೇಕು, ಹೇಗೆ ಬರಬೇಕು, ನೀನು ಹೇಗೆ ನೋಡಬೇಕು, ಹೃದಯಾಂತರಾಳವನ್ನು ನೀನು ನೋಡಬೇಕು, ರೆಕ್ಕೆಗೆ ರೆಕ್ಕೆ ಕೊಟ್ಟು ಹಾರಬೇಕು, ಆವಾಗ ನಿನಗೆ ನನ್ನ ಮನಸ್ಸಿನಲ್ಲಿರುವ ಭಾವನೆಗಳು ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈಸಾಡು, ತೇಲಾಡು, ಮುಂದೋಡು, ಮೇಲಾಡು, ಅಲ್ಲಿ ಆ ಹೃದಯದ ಬಾನಿನಲ್ಲಿ ನೀನು ಈಜಾಡು, ತೇಲಾಡು, ಮುಂದೆ ಹೋಗು, ಮೇಲಕ್ಕೆ ಹೋಗು, ಅಲ್ಲಿ ನಿನಗೆ ಅರ್ಥ ಆಗುತ್ತೆ. ನನ್ನ ಹೃದಯಕ್ಕೆ ಹಿಡಿಯುವಂಥ ಸಾಮರ್ಥ್ಯ ನಿನಗಿದೆ, ಆ ಕೆಲಸವನ್ನು ನಾನು ಕೊಟ್ಟಿದ್ದು ಕೇವಲ ನಿನಗಷ್ಟೇನಲ್ಲ, ನೀನು ಒಮ್ಮೆ ಹೇಳಿದ್ ನೋಡು, ನನ್ನ ಮನಸ್ಸಿನ ಅಂತರ ನಿನಗೆ ಅರ್ಥ ಆಗಲ್ವಾ, ಕೋಪದಲ್ಲಿ ಅಥವಾ ಯಾವುದೋ ಆಗಿರೋ ಘಟನೆಗಳ ನಿನ್ನ ಕೋಪ ಬಂದು ಜಗಳಾಡಿ ನಾವು ದೂರ ಇದ್ದೀವಿ, ಆದರೆ ನೀನು ದೂರ ಇಡುವಷ್ಟು ಕೆಟ್ಟವನ ನಾನು. ಒಮ್ಮೆ ನೀನು ಕೆಟ್ಟ ನಿನ್ನ ಈ ಕೋಪವನ್ನು ದೂರ ಇಟ್ಟು, ಈ ಮಾತಿಗೆ ಮಾತು ಕೊಡೋದನ್ನು ದೂರ ಇಟ್ಟು ಮನಸ್ಸಿನಿಂದ ಒಮ್ಮೆ ನೋಡು, ಹಾಗೆಲ್ಲ ಸರಿಯಾಗುತ್ತೆ. ನಿನ್ನ ಮನಸ್ಸಿಂದ ಒಮ್ಮೆ ನೋಡಿ ನನ್ನ ಆಂತರ್ಯವನ್ನು ನೀನು ಅರ್ಥ ಮಾಡಿಕೊಂಡ್ರೆ ನಿನ್ನ ನಲ್ಲನ ನಿನ್ನ ಗಂಡನ ಆಂತರ್ಯ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಒಮ್ಮೆ ಈ ಎಲ್ಲ ಈಗೋನ ಬಿಟ್ಟು ನೋಡು ಅನ್ನುವಂತಹ ಆಂತರ್ಯ ಕವಿಯ ಮನಸ್ಸಿನಲ್ಲಿ ಇರಬಹುದು ಸ್ನೇಹಿತರೆ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿಂದು ಪದಗಾರುಡಿಗ ದರಬೇಂದ್ರೆಯವರ ಎದಿರಾಡದಿರು ಮನದನ್ನ ಎನ್ನುವಂಥ ಒಂದು ಕವಿತೆಯನ್ನು ತೆಗೆದುಕೊಂಡಿದ್ದೀನಿ. ಮುಂದಿನ ಸಾಲುಗಳು ಹೀಗಿದೆ ಸ್ನೇಹಿತರೆ. ಏನು ಮಾಡಬೇಡ ನೀನು ಮತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹೇಗಿರಬೇಕು ಅಂತ ಹೇಳಿದ್ದಾಯಿತು, ಏನು ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಣಕ ಮೂದಲಿಕೆಯಲ್ಲಿ ಕಟಕಬೇಡ, ಕೆನ್ನೀರ ಕೆಸರನ್ನು ಕಲಕಬೇಡ. ಯುಗದ ಯುಗದ ಕಣ್ಣೀರು ಎದೆಯುಳಿದೆ ಮುನ್ನೀರು, ಅದರ ತೆರೆಗಳ ತೆರೆದು ಮುಳುಗಿ ನೋಡು. ನೆಲೆಯಿರದ ನೆಲವನ್ನು ಬಗೆದು ನೋಡು. ನಾಗಲೋಕದ ರತ್ನ ರಾಶಿ ತರುವ ಪ್ರಯತ್ನ ವ್ಯರ್ಥ ಆಯಾಸದಲ್ಲಿ ಮಾಡಬೇಡ. ಇಲ್ಲಿ ಮುಂದೆ ಕವಿಯಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಅಣಕ ಮಾಡೋದು, ಮೂದಲಿಸೋದು, ಈ ರೀತಿ ಕಟಕ ಕುಟುಕೋದು ಇವೆಲ್ಲ ಈ ಬೇಡ. ಮೂದಲಿಕೆ ಬೇಡ, ಅಣಕ ಮಾಡಬೇಡ, ನನ್ನನ್ನು ಆಡ್ಕೋಬೇಡ, ನನ್ನ ಕೋಪ ಬರೆಸ್ಬೇಡ, ನನ್ನ ಕೆಣಕಬೇಡ. ಕೆನ್ನೀರ ಕೆಸರನ್ನು ಕಲಕಬೇಡ. ಕೆನ್ನೀರು ಈ ಕೆಂಪಾದ ನೀರು ಅಂತಲೂ ಅನ್ಬೋದು. ಇದು ರಕ್ತವನ್ನು ಕುದಿಯೋ ಥರ ನೀನು ಮಾಡಬೇಡ. ಅದು ಕೆಸರು ರಕ್ತವನ್ನು ಕೋಪ ಬರೆಸ್ದಾಗ ಏನಾಗುತ್ತೆ, ಬ್ಲಡ್ ಬಾಯ್ಲ್ ಆಗುತ್ತೆ ಅಂತಾರಲ್ವಾ, ಅದನ್ನು ನೀನು ಕಲಕಬೇಡ. ಕೆಸರನ್ನ ಕಲಿಸಿದಷ್ಟು ರಾಡಿ ಆಗುತ್ತೆ. ಸೊ ಡೋಂಟ್ ಡೂ ದಟ್, ಅದನ್ನು ಮಾಡಬೇಡ ನೀನು. ಯುಗ ಯುಗದ ಕಣ್ಣೀರು ಎದೆಯುಳಿದೆ ಮುನ್ನೀರು. ಕಣ್ಣೀರು ಅನ್ನೋದು ಇಂದಿನದಲ್ಲ, ಅದು ಯುಗ ಯುಗಾಂತರಗಳಿಂದನೂ ಮನುಷ್ಯನ ಬಿಡದೆ ಮನುಷ್ಯನ ಅಥವಾ ಅನೇಕ ಜೀವಿಗಳನ್ನು, ಭಾವಗಳಿರುವ ಎಲ್ಲ ಜೀವಿಗಳನ್ನು ಕಾಡ್ತಾ ಇರುವಂಥದ್ದು ಕಣ್ಣೀರು. ಕಣ್ಣೀರಿಗೆ ಕಾರಣ ಆಗಬೇಡ, ಅದನ್ನು ಮತ್ತೆ ತರಿಸ್ಬೇಡ. ಆದರೆ ಎದೆಯೊಳಿದೆ ಮುನ್ನೀರು, ಒಂದು ಮುನ್ನೀರು ಅಂದರೆ ವಿಶಾಲವಾದ ಒಂದು ಸಾಗರ. ನನ್ನ ಎದೆಯೊಳಗಡೆ ಒಂದು ವಿಶಾಲವಾದ ಸಾಗರ ಇದೆ. ಆ ಸಾಗರದಲ್ಲಿ ನಿನ್ನ ಮೇಲಿನ ಪ್ರೀತಿ ಇದೆ. ಅದರ ತೆರೆಗಳ ತೆರೆದು ಮುಳುಗಿ ನೋಡು. ನನ್ನ ಎದೆಯೊಳಗಡೆ ಇರುವಂಥ ವಿಶಾಲವಾದ ಸಾಗರ ಈ ಮುನ್ನೀರಿನ ತೆರೆಗಳನ್ನು ತೆರೆದು, ಆ ತೆರೆಗಳೆಲ್ಲ ಅವನ ಒಂದು ಈಜುಕೊಂಡು ಬಂದು ಅದರನ್ನು ತೆಗೆದು ಆದಿ ಮಾಡ್ಕೊಂಡು ನೀನು ಒಮ್ಮೆ ಮುಳುಗಿ ನೋಡು. ನೆಲೆಯಿರದ ನೆಲವನ್ನು ಬಗೆದು ನೋಡು. ನನಗೊಂದು ನೆಲೆ ಇಲ್ಲ, ನಿನ್ನ ಪ್ರೀತಿಯೇ ನನಗೆ ನೆಲೆ. ಇಲ್ಲಿ ನಾನು ನಿನ್ನ ಒಂದು ಪ್ರೇಮದ ಸಾಂಗತ್ಯವಿಲ್ಲದೆ ನೆಲೆಯಿಲ್ಲದೆ ಅಲಿತಾ ಇದ್ದೀನಿ ಗೆಳತಿ. ಅದನ್ನು ನೀನು ಒಮ್ಮೆ ಬಗೆದು ನೋಡು, ಆಗ ನಿನಗೆ ಗೊತ್ತಾಗುತ್ತೆ ನಿನ್ನ ಹುಡುಗ ಎಷ್ಟು ಪರಿತಪಿಸ್ತಾ ಇದ್ದಾನೆ, ಎಷ್ಟು ನಿನ್ನನ್ನು ಹಂಬಲಿಸ್ತಾ ಇದ್ದಾನೆ ಅಂತ. ಆಗ ನಿನಗೆ ಗೊತ್ತಾಗುತ್ತೆ ಅಲ್ಲೇನಿದೆ ನಿನ್ನ ಇನಿಯನ ಎದೆಯಲ್ಲಿ, ನಿನ್ನ ಗಂಡನ ಎದೆಯಲ್ಲಿ, ಆಂತರ್ಯದಲ್ಲಿ, ಆ ಒಂದು ಮುನ್ನೀರಿನಲ್ಲಿ, ವಿಶಾಲವಾದ ಸಾಗರದಲ್ಲಿ ಅಂತ ಅಂದರೆ ನಾಗಲೋಕದ ರತ್ನ ರಾಶಿ ತರುವ ಪ್ರಯತ್ನ. ಅಲ್ಲಿ ನಾಗಲೋಕದಲ್ಲಿ ಏನಪ್ಪ ವಿಶೇಷವಾದದ್ದು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಒಂದು ರತ್ನಗಳು, ಮಣಿ, ಏನಾದರೂ ಒಂದು ಪ್ರೀಶಿಯಸ್ ಆಗಿರುವಂಥ ಒಂದು ಮೆಟಲ್ ಅಲ್ಲಿದೆ ಅಂತ ಹೇಳ್ತಾರೆ. ಅಲ್ಲಿದೆ ನಾಗಲೋಕದ ರತ್ನ, ಅದನ್ನು ರಾಶಿ ರಾಶಿಯಾಗಿ ತರುವ ಪ್ರಯತ್ನ ಇರಲಿ. ವ್ಯರ್ಥ ಆಯಾಸವನ್ನು ಮಾಡಿಕೊಳ್ಳೋಕೆ ಹೋಗಬೇಡ. ಬೇರೆ ವಿಷಯದಲ್ಲಿ ನೀನು ತಲೆಯನ್ನು ಕೆಡಿಸ್ಕೊಂಡು ಜಗಳವನ್ನು ಆಡಿಕೊಂಡು ಹಾಗೆ ಮೂದಲಿಕೆಯಲ್ಲಿ ಅಣಕದಲ್ಲಿ ಕೆನ್ನೀರ ಕೆಸರನ್ನು ಕಲಕೊಂಡು ಎದೆಯ ಇದನ್ನೆಲ್ಲ ಮಾಡಿಕೊಂಡು ವ್ಯರ್ಥ ಪ್ರಯತ್ನ ಮಾಡಬೇಡ. ನನ್ನ ಎದೆಯೊಳಗಿರುವಂಥ ವಿಶಾಲವಾದ ನಿನ್ನ ಪ್ರೇಮದ ಸಾಗರ, ನಿನ್ನ ಪ್ರೇಮಿಸಿದ್ದ ಅವನ ಮನಸ್ಸು ಏನು ಅಂತ ನಿಂಗೆ ಗೊತ್ತಿದೆ. ಅದನ್ನು ನೀನು ಇಳಿದು ನೋಡಬೇಕು. ಆ ಎದೆಯ ಸಾಗರದೊಳಗೆ ನಾಗಲೋಕದ ರತ್ನನೇ ಇದೆ. ರಾಶಿ ರಾಶಿ ನಾವು ಅದನ್ನು ತರುವ ಪ್ರಯತ್ನವನ್ನು ಮಾಡ್ಬೋದು, ಆದರೆ ವ್ಯರ್ಥ ಆಯಾಸದಲ್ಲಿ ನೀನು ನಿನ್ನ ಸಮಯವನ್ನು ಕಳಿಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ಮುಂದೆ ಗಂಡು ಕವಿ ಬೇಂದ್ರೆ ತನ್ನನ್ನು ತಾನು ವಿಮರ್ಶಿಸ್ಕೊಂಡು ಹೇಗಿರಬೇಕು ಅಂತ ಹೇಳ್ತಾ ಇರ್ತಾರೆ. ಅದನ್ನು ಸಹ ತಿಳಿಸ್ತೀನಿ ಒಂದು ಗೀತೆಯ ನಂತರ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿಂದು ಎದುರಾಡದಿರೋ ಮನದನ್ನು ಎನ್ನುವಂತಹ ನಮ್ಮ ಪದಗಾರುಡಿಗರ ಕವಿತೆಯೊಂದನ್ನು ತೆಗೆದುಕೊಂಡಿದ್ದೀನಿ. ಮುಂದೆ ಇಲ್ಲಿ ಹೇಗೆ ಸರೆಂಡರ್ ಆಗಿ ನಾನು ಬರ್ತಿದ್ದೀನಿ ಅಂತ ಕವಿ ಇಲ್ಲಿ ಹೇಳ್ತಾರೆ. ಗಂಡು ದರ್ಪವ ಹರಿದು ಬಿರುಸು ಬಿಂಕವ ತೊರೆದು ತೋಳ ತೊಟ್ಟಿಲ ಮುಗುವ ಆಗಿ ಬಂದೆ. ಗೊಂಬೆ ಆಡಿಸಿದಂದೆ ಆಡಿಸೆಂದೆ. ನಿನ್ನ ತಾಯ್ತನದ ಸೈರಣೆಯ ವಿತರಣೆ ಬೇಕು. ನಿನ್ನ ತಾಳ್ಮೆಯ ಸೈಪಿನೊಂದು ಕರುಣೆಯು ಸಾಕು. ನಾನು ಗಂಡಸು ಅನ್ನುವಂಥ ದರ್ಪವನ್ನು ಹರಿದು ಚೂರು ಚೂರು ಮಾಡಿ ಬಿರುಸು ಬೆಂಕಗಳನ್ನೆಲ್ಲ ತೆಗೆದು ತೋಳ ತೊಟ್ಟಿಲ ಮಗುವು ಆಗಿ ಬಂದೆ. ಇದನ್ನೆಲ್ಲ ಗಂಡಿಗೆ ಅದೊಂದು ಈಗೋ ಇರುತ್ತೆ ಸ್ನೇಹಿತರೆ, ಗಂಡಸಿಗೆ, ಎಲ್ಲ ಗಂಡಸಿಗೂ ಅದೊಂದು ಈಗೋ ಇರುತ್ತೆ. ಎಸ್ಪೆಷಲಿ ವಿಶೇಷವಾಗಿ ಭಾವನಾತ್ಮಕವಾಗಿ ಪ್ರೇಮಿಸುವಂಥವ್ರ ಎಲ್ಲರಿಗೂ ಒಂದು ಈಗೋ ಇರುತ್ತೆ, ಜೊತೆಗೆ ನಾನು ಗಂಡಸು ಅನ್ನುವಂತಹ ದರ್ಪ ಇರುತ್ತೆ. ಅದನ್ನು ಬಿಡ್ತಾ ಇದ್ದೀನಿ ನಾನು. ಯಾಕೆ? ನನ್ನ ಪ್ರೇಮದ ಹುಡುಗಿ

ನನ್ನ ಹೆಂಡತಿ ನೀನು, ಅದಕ್ಕೋಸ್ಕರ ನಾನು ಅದನ್ನು ಬಿಡ್ತಾ ಇದ್ದೀನಿ. ನನ್ನ ದರ್ಪ, ಗಂಡಸು ಅನ್ನುವ ದರ್ಪ, ಬಿರುಸು, ಬಿಂಕ ಇದೆಲ್ಲವನ್ನು ತೊರೆದು ಬರ್ತಾ ಇದ್ದೀನಿ. ಹೇಗೆ ಬರ್ತಾ ಇದ್ದೀನಿ ಗೊತ್ತಾ? ತೋಳಿನಲ್ಲಿ ಹೊತ್ತುಕೊಳ್ಳುವಂತಹ ಒಂದು ಮಗುವಾಗಿ ಬರ್ತಾ ಇದ್ದೀನಿ ನಾನು. ನಿನ್ನ ಮುಂದೆ ನಿನ್ನ ತಾಯಿ ಥರ ಅಂದ್ಕೊಂಡು ನಾನು ಬರ್ತಾ ಇದ್ದೀನಿ. ಗೊಂಬೆಯಾಡಿಸಿದಂತೆ ಆಡಿಸೆಂದೆ. ಒಂದು ಗೊಂಬೆಯನ್ನು ಹೇಗೆ ಆಡಿಸ್ತಾರೆ ಆ ರೀತಿ ಆಡಿಸ್ಕೋ, ಯಾಕಂದ್ರೆ ಆಡಿಸೋದು ನೀ ತಾನೆ, ನನ್ನ ಹೆಂಡತಿ ನೀನು, ನನ್ನ ಪ್ರೇಯಸಿ ನೀನು, ನೀ ತಾನೆ ನನ್ನನ್ನು ಆಡಿಸ್ಕೊಳ್ಳೋದು, ಆಡಿಸ್ಕೋ. ಆದರೆ ನಿನ್ನ ತಾಯಿತನದ ಸೈರಣೆಯ ವಿತರಣೆ ಬೇಕು. ತಾಯಿ ಹೆಣ್ಣು ಅಂದರೆ ಅದೊಂದು ಸಮಾಧಾನದ ಪ್ರತಿಬಿಂಬ, ತಾಳ್ಮೆಯ ಪ್ರತಿಬಿಂಬ. ನನಗೆ ಆ ತಾಯಿ ಬೇಕು. ನಿನ್ನನ್ನು ಹೆಂಡತಿ ನಿಜ, ನಿನ್ನನ್ನು ಗೆಳತಿ ನಿಜ, ಆದರೆ ನನಗೆ ನೀನು ತಾಯಿಯಾಗಬೇಕು. ನಿನ್ನ ತಾಳ್ಮೆಯ ಸೈಪಿನೊಂದು ಕರುಣೆಯ ಸಾಕು. ನಿನ್ನ ತಾಳ್ಮೆಯ ಇದೆಯಲ್ಲ, ಆ ಒಂದು ಕರುಣೆ ನನಗೆ ಸಾಕು. ಆಗ ನೀನು ನನ್ನನ್ನು ತಾಯಿಯಾಗಿ ನೋಡಿದ್ರೆ ನಿನಗೆ ಆಗ ಖಂಡಿತ ಅರ್ಥ ಆಗುತ್ತೆ. ಈಗ ಗಂಡ ಅಂತ ಮೋದಿಸ್ಬೋದು, ಜಗಳ ಆಡ್ಬೋದು, ಇವೆಲ್ಲ ಬರ್ಬೋದು, ಆದರೆ ನಾನೆಲ್ಲ ಬಿಟ್ಟು ಬಂದಿದ್ದೀನಲ್ಲ, ನಿನ್ನ ಹತ್ರ ಸರೆಂಡರ್ ಆಗಿದ್ದೀನಲ್ಲ, ಏನು ನಿನ್ನ ಪ್ರಾಬ್ಲಮ್ ಈಗ? ಆದರೆ ನಾನು ನಿನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋ, ನನ್ನ ಗಂಡುವನ್ನು ಹೀಗೋ ಬಿಟ್ಟು ಬರ್ತಾ ಇದ್ದೀನಿ, ನಾನು ನಿನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಒಂದೇ, ನೀ ನನ್ನ ತಾಯಿ ಥರ ಒಂದು ಮಗು ಥರ ನಾನು ನೋಡು, ನನ್ನನ್ನು ನೀನು ಬೇಕಾದಾಗ ಬೊಂಬೆ ಆಡಿಸ್ದಂಗೆ ಆಡಿಸ್ಕೊ. ಆದರೆ ಒಮ್ಮೆ ತಾಯಿ ಹೃದಯದಲ್ಲಿ ನನ್ನ ನೋಡು, ಆಗ ನಿನ್ನ ಮನಸ್ಸಿನಲ್ಲಿ ಕವಿದಿರುವ ಎಲ್ಲ ಮಂಪರು ಸವೆದು ಸೈಡ್ಗೆ ಅದು ಹೋಗಿ ನಿನಗೆ ನಿನ್ನ ಪ್ರೇಮ ತಿಳಿಯಾಗುತ್ತೆ. ಈಗ ಏನು ಎಲ್ಲ ಒಂದು ಕೆಸರು ಕದಡಿದಂತೆ ಆಗಿರುವಂಥ ನಿನ್ನ ಹೃದಯ, ಒಮ್ಮೆ ತಾಯಿಯಾಗಿ ನನ್ನ ನೋಡು, ನಾನು ಸರೆಂಡ್ರಾಗಿ ಬಂದಿದ್ದೀನಿ, ನನ್ನ ಅರ್ಥ ಮಾಡ್ಕೊ ಅನ್ನುವಂಥ ಮಾತು ಇಲ್ಲಿ ಇದೆ ಸ್ನೇಹಿತರೆ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿಂದು ಎದುರಾಳದಿರುವ ಮನದನ್ನೇ ಎನ್ನುವಂತಹ ನಮ್ಮ ಬೇಂದ್ರೆ ಅವರ ಕವಿತೆಯೊಂದನ್ನು ತೆಗೆದುಕೊಂಡಿದ್ದೆ ಸ್ನೇಹಿತರೆ. ಇಲ್ಲಿ ಕವಿ ದಂಪತಿಗಳ ನಡುವೆ ಆಗಿರುವಂತಹ ಮನಸ್ತಾಪವನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿದ್ದರೆ ಹೇಗೆ ಸರಿಪಡಿಸ್ಕೋಬಹುದು, ನಾನು ಹೇಗೆ ನೀನು ಹೇಗೆ ಅಂತ ಇಬ್ಬರನ್ನು ಇಬ್ಬರ ಮಾತುಗಳನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಮುಂದಿನ ಸಾಲುಗಳು ಹೀಗಿದೆ ಸ್ನೇಹಿತರೆ. ಮಲಗಿರುವ ಹಾವನ್ನು ಕೆಣಕಬೇಡ, ಕಚ್ಚಿ ವಿಷಕಾರಿದರೆ ತಿಣುಕಬೇಡ, ನಗೆಯ ನಾಗಸ್ವರವ ಅದರದೇ ತರ ತರವ ಹಚ್ಚಿ ನೋಡು, ನನ್ನೆದೆಯ ಒಲೆದಾಟ ನನ್ನ ತಲೆದೂಗಾಟ ಮೆಚ್ಚಿ ನೋಡು, ಸಿಡುಕಿರಲಿ ಮಿಡುಕಿರಲಿ ಯಾವುದೇ ಒಡಕಿರಲಿ ಅದರ ಸಪ್ಪಳವನ್ನು ಮಾಡಬೇಡ, ಹಾಳು ರಾಗವ ಮತ್ತೆ ಹಾಡಬೇಡ, ಅದಕ್ಕಾಗಿ ಜೀವದುಸಿರೆತ್ತಬೇಡ ಹುಟ್ಟು ಉಸಿನಗೆಯಲ್ಲಿ. ಇಲ್ಲಿ ಹೀಗೆ ನೀ ನನ್ನ ತಾಯಿಯಾಗು, ನನ್ನೆಲ್ಲ ಈಗವನ್ನು ಬಿಟ್ಟಿನ ನಂತರ ಬರ್ತೀನಿ, ನನ್ನನ್ನು ನಿನ್ನ ಕೈ ಗೊಂಬೆ ಮಾಡ್ಕೊಂಡು ಆಡಿಸು ನೋ ಪ್ರಾಬ್ಲಮ್, ಆದರೆ ನನ್ನ ತಾಯಿ ಥರ ನೋಡುವಾಗ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಎಷ್ಟೋ ಪುಣ್ಯ ಮಾಡಿದಂಥ ಎಲ್ಲ ಹುಡುಗರಿಗೆ ಅದೊಂದು ಅವಕಾಶ ಸಿಗುತ್ತೆ, ಹೆಂಡತಿ ಎರಡನೇ ತಾಯಿ ಆಗ್ತಾಳಂತೆ, ಆ ಒಂದು ಭಾಗ್ಯ ನನಗೆ ಕರುಣಿಸು ಅನ್ನುವಂಥ ಮಾತನ್ನು ಕವಿಯಲ್ಲಿ ಹೇಳಿದ್ದಾರೆ. ಹಾಗೆ ಮಲಗಿರುವ ಹಾವನ್ನು ಕೆಣಕಬೇಡ, ಕಚ್ಚಿ ವಿಷಕಾರಿದರೆ ತಿಣುಕಬೇಡ. ಇಲ್ಲಿ ಸತ್ತೋಗಿರುವಂಥ ಹಿಂದೆ ಆ ಒಂದು ಯಾವುದೋ ಒಂದು ಘಟನೆಯಾಗಿದೆ, ಅದನ್ನು ಹಾಗೆ ಬಿಟ್ಬಿಡು, ಅದನ್ನು ಮತ್ತೆ ಅದೊಂದು ವಿಷಕಾರುವಂಥ ಹಾವು, ಹಿಂದೆ ಆಗಿರುವಂಥ ಯಾವುದೋ ನೋವಿದೆಯಲ್ಲ ಅದು ನಮ್ಮಿಬ್ಬರನ್ನು ಬಾಸುತ್ತೆ, ನಮ್ಮಿಬ್ಬರನ್ನು ಚೆನ್ನಾಗಿರೋಕ್ಕೆ ಬಿಡೋದಿಲ್ಲ ಅದು, ಅದನ್ನು ಬಿಟ್ಬಿಡು ನೀನು, ಅದನ್ನು ಕೆಣ್ಕೋಕೆ ಹೋಗ್ಬೇಡ, ಅದನ್ನು ಟಚ್ ಮಾಡೋಕ್ಕೆ ಹೋಗ್ಬೇಡ. ಟಚ್ ಮಾಡಿದ್ರೆ ಏನಾಗುತ್ತೆ, ಅದೊಂದು ವಿಷಕಾರುವಂಥ ಹಾವು, ಅದನ್ನು ಟಚ್ ಮಾಡಿಬಿಟ್ಟು ಅದು ವಿಷಕಾರುತ್ತೆ, ಆವಾಗ ನೀನು ಯೋಚನೆ ಮಾಡಬೇಡ, ಕಷ್ಟ ಬೀಳಬೇಡ ಆ ಟೈಮಲ್ಲಿ. ನಗೆಯ ನಾಗಸ್ವರವ ಅದರದೇ ತರತರವ ಹಚ್ಚಿ ನೋಡು, ಅದನ್ನು ಬಿಟ್ಟು ನಗೆಯ ನಿನ್ನ ಸ್ವರದ ನಾಗಸ್ವರ ಅಂತ ಕರೀತಾರಲ್ವ, ನಾದಸ್ವರ ನಾಗಸ್ವರ, ಈ ಒಂದು ಸ್ವರವನ್ನು ನಗೆ ಎನ್ನುವಂಥ ಸ್ವರವನ್ನು ಅದರದೇ ರೀತಿಯಲ್ಲಿ ನಿನ್ನ ರೀತಿಯಲ್ಲಿ ಒಮ್ಮೆ ನನ್ನ ಮುಂದೆ ನಕ್ಕು ನೋಡು ನೀನು, ಇದನ್ನು ಬಿಟ್ಟಾಕು, ಈಗೋ ಎಲ್ಲ ಬಿಟ್ಟಾಕು, ಆಗಿದ್ದಾಯಿತು, ಅದನ್ನು ಕೆಣಕಬೇಡ, ಇಬ್ಬರು ಚೆನ್ನಾಗಿರಲ್ಲ, ಅದ್ರ ಬದಲು ನಕ್ಕಿ ಒಮ್ಮೆ ನನ್ನ ನಗುವ ನಾಗಸ್ವರವ ನನ್ನ ಮುಂದೆ ತಂದು ನೋಡು, ನನ್ನ ಮುಂದೆ ನನಗೋಸ್ಕರ ಅದನ್ನು ಹಾಡಿ ನೋಡು. ಆಗ ನನ್ನೆದೆಯ ಒಲೆದಾಟ ನನ್ನ ತಲೆದೂಗಾಟ ಮೆಚ್ಚಿ ನೋಡು, ಆಗ ನಿನಗೆ ಅರ್ಥ ಆಗುತ್ತೆ, ನನ್ನ ಎದೆಯ ಒಲೆದಾಟ ನೀನು ನನ್ನ ನಗುವಿನ ನಾಗಸ್ವರವನ್ನು ನನ್ನ ಮುಂದೆ ನುಡಿಸಿದ್ರೆ ನನ್ನ ತಲೆ ದೂಗ್ತಾ ಇರುತ್ತೆ, ನನ್ನೆದೆ ಅದು ಹೇಗೆ ಕುಣಿತಾ ಇರುತ್ತೆ ಓಡ್ತಾ ಇರುತ್ತೆ ಅದು ನಿಂಗೆ ಅರ್ಥ ಆಗುತ್ತೆ. ಆಗ ನಾನು ನಿನ್ನ ನಗೆಯ ನಾಗಸ್ವರವನ್ನು ನೀನು ನುಡಿಸಿದ್ರೆ ಹೇಗೆ ನಾದಸ್ವರ ನುಡಿಸಿದ್ರೆ ಹಾವು ಅದನ್ನು ನೋಡಿ ಆ ರಿಯಾಕ್ಷನ್ ಕೊಡುತ್ತೆ, ಹಾಗೆ ನೀನು ಸಹ ನಿನ್ನ ನಗೆಯ ಸ್ವರವನ್ನು ನನ್ನ ಮುಂದೆ ನೀನು ಇಟ್ಟರೆ ನಾನು ಒಂದು ಹಾವು ಹೇಗೆ ಸರೆಂಡರ್ ಆಗುತ್ತೆ ಅದೇ ರೀತಿ ನಾನು ನಿನ್ನ ಮುಂದೆಯೂ ಸಹ ಸರೆಂಡರ್ ಆಗ್ತೀನಿ, ಆಗ ನಾನು ತಲೆ ದೂಗ್ತಾ ಇರ್ತೀನಿ. ಅದನ್ನು ಮೆಚ್ಚಿಕೋ, ನಿನ್ನ ನಗೆಯಿಂದ ನೀ ನನ್ನನ್ನು ಆಹ್ವಾನಿಸಿದಾಗ ನಾನು ನಿನ್ನ ಜೊತೆ ಪ್ರೀತಿಯಿಂದ ಬದುಕ್ತೀನಿ, ಆಗ ನೀನು ಅದನ್ನು ಮೆಚ್ಚಿಬಿಟ್ಟು ನೋಡು. ಆಗ ಈ ಸಿಡುಕಿರಲಿ ಮಿಡುಕಿರಲಿ ಯಾವುದೇ ಒಡಕಿರಲಿ, ನಮ್ಮ ಮಧ್ಯೆ ಸಿಡುಕಿರುತ್ತೆ, ಮಿಡುಕಾಡ್ತೀವಿ, ಕೋಪ ಇರುತ್ತೆ, ಒಡಕಿರುತ್ತೆ, ಅದ್ಯಾವುದನ್ನು ಸಹ ನಾನು ಹೇಳೋದಿಲ್ಲ, ನೀನು ಹೇಳಬೇಡ, ಅದರ ಸಪ್ಪಳವನ್ನೇ ಮಾಡಬೇಡ, ಅದನ್ನು ಮತ್ತೆ ನೀನು ಕೇಳಬೇಡ, ಹಾಳು ರಾಗವ ಮತ್ತೆ ಹಾಡಬೇಡ, ಅದಕ್ಕಾಗಿ ಜೀವದುಸಿರೆತ್ತಬೇಡ ಹುಟ್ಟು ಉಸಿನಗೆಯಲ್ಲಿ. ನೀನು ಒಂದು ಉಸಿ ನಗುವನ್ನು ನಕ್ಕೊಂಡು, ಕೋಪದ ನಗುವನ್ನೆಲ್ಲ ನಕ್ಕೊಂಡು, ಸುಳ್ಳು ನಗುವನ್ನು ನಕ್ಕೊಂಡು ಅದೇ ಹಳೆಯ ರಾಗವನ್ನು ಹಾಡಬೇಡ, ಅದರಿಂದ ಮತ್ತೆ ಅದರ ಉಸಿರೆತ್ತಬೇಡ, ಅದ್ರ ವಿಷಯನೇ ಬೇಡ ನಮಗೆ ಅಂತ ಇಲ್ಲಿ ಕವಿ ಕೇಳ್ತಾ ಇದ್ದಾರೆ ತನ್ನ ಗೆಳತಿಗೆ. ಸ್ನೇಹಿತರೆ, ಎಷ್ಟು ದೊಡ್ಡ ಕವಿತೆ ನೋಡಿ, ಇದು ಇನ್ನೂ ಕೆಲವು ಸಾಲುಗಳಿದೆ, ಸಾಲುಗಳನ್ನು ತಿಳಿಸ್ತೀನಿ ಈ ಒಂದು ಗೀತೆಯ ನಂತರ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಮ್ಮ ಬೇಂದ್ರೆ ಅವರ ಎದುರಾಡದಿರು ಮನದನೆ ಅನ್ನುವಂತಹ ಕವಿತೆಯೊಂದನ್ನು ತೆಗೆದುಕೊಂಡು ದಾಂಪತ್ಯದ ಒಂದು ಸುಂದರ ದಾಂಪತ್ಯಕ್ಕೆ ಹೀಗೆಲ್ಲ ಇರಬೇಕು ಅನ್ನುವಂತಹ ಸೋಲು ಗೆಲುವು ಹೊಂದಿಕೊಂಡು ಹೋಗೋ ಬದುಕು ಇವೆಲ್ಲವನ್ನು ಸಹ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಗಂಡಸಿನ ಹೀಗೋ ಹೆಣ್ಣಿನ ಸಿಡುಕು ಇವೆಲ್ಲವನ್ನು ಸಹ ಇಲ್ಲಿ ವಿವರಿಸ್ತಾ ಹೋಗ್ತಾ ಇರ್ತಾರೆ. ಮುಂದಿನ ಸಾಲುಗಳು ಹೇಗಿದೆ ಸ್ನೇಹಿತರೆ? ತಿಳಿದವರ ಬಗೆಯಲ್ಲಿ ನನ್ನ ಜೀವನಕ್ಕೆ ಬೆಳಕಿತ್ತು ನೋಡು, ಮುನಿದರು ಕ್ಷಮಿಸುವೆನು, ಕೂಸಿನೊಲು ರಮಿಸುವೆನು, ಅಂಗೈ ಹುಣ್ಣಿನ ಆರೈಕೆ ಕೊಡುವೆ, ಕೂಸೆಂದು ಹುಡುಗನೊಲು ಮುತ್ತ ನೀಡುವೆ, ನಿನ್ನ ಕಣ್ಣೀರ್ ಮುತ್ತು ನನ್ನ ಕುರುಳಿನ ಸುತ್ತು ಆಭರಣವೆಂದು ಮೆರೆದಾಡುತ್ತಿರುವೆ, ಸ್ವರ್ಗ ನರಕಕ್ಕೆ ಕರೆದಲ್ಲಿ ಬರುವೆ. ಇಲ್ಲಿ ಮುಂದಿನ ಸಾಲುಗಳು ಹೀಗಿದೆ ಸ್ನೇಹಿತರೆ. ತಿಳಿದವರ ಬಗೆಯಲ್ಲಿ ಒಂದು ಅರಿವಿರಬೇಕು ಪ್ರೇಮಿಗಳಿಗೆ, ಗಂಡ ಹೆಂಡತಿರಿಗೆ, ದಂಪತಿಗಳಿಗೆ. ಆ ಅರಿವು, ಆ ಅರಿವಿನಲ್ಲಿ ಒಮ್ಮೆ ನೀನು ಆ ಒಂದು ಬಗೆಯನ್ನು ಅನುಸರಿಸು, ನನ್ನ ಜೀವನಕ್ಕೆ ಬೆಳಕಾಗು. ದಾಂಪತ್ಯ ಒಬ್ಬರಿಗೊಬ್ಬರು ಬೆಳಕಾಗಿ ಒಂದು ಸಾಕ್ಷಾತ್ಕಾರವನ್ನು ಕಾಣೋದಕ್ಕೆ ಅನ್ನುವ ಆಶೆಯಲ್ಲಿ ಅರಿವಿನಲ್ಲಿ ಸಂಸಾರವನ್ನು ಮಾಡು. ಯಾವುದೇ ಒಂದು ನಿನ್ನ ದಡ್ಡತನಕ್ಕೆ ಸಂಸಾರಗಳನ್ನು ಹಾಳು ಮಾಡ್ಕೋಬೇಡ. ಅರಿವಿನಲ್ಲಿ ಸಂಸಾರವನ್ನು ನೋಡು, ನನ್ನನ್ನು ಒಮ್ಮೆ ನೋಡು, ನನ್ನ ಜೀವನಕ್ಕೆ ಬೆಳಕಾಗು. ನೀನು ನಿನ್ನನ್ನು ಕೇವಲ ಹೆಂಡತಿಯಲ್ಲ, ಯು ಆರ್ ಮೈ ಲೈಟ್ ಆಫ್ ಮೈ ಲೈಫ್, ನೀ ನನ್ನ ಬೆಳಕು, ನನ್ನ ಜೀವನದ ಬೆಳಕು ನೀನು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಮುನಿದರೂ ಕ್ಷಮಿಸುವೆನು, ನೀನು ಸುಮ್ ಸುಮ್ಮನೆ ಮುನ್ಸ್ಕೋತಾ ಇರ್ತೀಯಲ್ಲ, ನಾನು ಅದನ್ನು ಯಾವುದು ಕೌಂಟ್ಗೆ ಹಾಕ್ಕೊಳ್ಳಲ್ಲ ಅವಾಗ, ಯಾಕಂದರೆ ನೀ ನನ್ನ ಮನೆಯ ಭಾಳ ಬೆಳಕು, ನಾನು ಕ್ಷಮಿಸ್ತೀನಿ. ಕ್ಷಮಿಸೋದು ಅಂದಿನ ಕಾಲದ ಧರ್ಮ ಆಗಿದ್ದರು, ಈಗ ಅದು ದೊಡ್ಡ ಮಾತಾಗಿಲ್ಲದೆ ಆದರೂ ಅಂದಿನ ಕಾಲದಲ್ಲಿ ಆಗ ನೀನು ಮುನ್ಸ್ಕೊಂಡಿದ್ರು, ನಾನು ನಿನ್ನ ಕ್ಷಮಿಸ್ತೀನಿ, ನಂದೇನೋ ತಪ್ಪಿಲ್ಲ, ಅವಳು ಮುನ್ಸ್ಕೊಂಡಿದ್ದಾಳೆ, ಅವಳೇ ಸರಿ ಆಗ್ತಾಳೆ ಬಿಡು ಅಂತ

ನನ್ನೆಲ್ಲ ನಾನು ಕ್ಷಮಿಸ್ಕೊಂಡು ನಿನ್ನ ಜೊತೆ ಚೆನ್ನಾಗಿರ್ತೀನಿ. ಕ್ಷಮಿಸೋದು ಅಂದ್ರೇನು, ನಾನು ಹೇಗೆ ನಿನ್ನ ಅದೇ ರೀತಿ ಪ್ರೇಮಿಸ್ತೀನಿ, ನನಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರೋಲ್ಲ ಅನ್ನುವಂಥ ಮಾತುಗಳು. ಹಾಗೆ ಕೂಸಿನಲ್ಲೂ ರಮಿಸುವೆನು. ಹಾಗೆ ಕೂಸಿನ ಒಲುಮೆ ಅಂದರೆ ಮಗುವಿನ ಮುಗ್ಧ ಒಲುಮೆ ಇರುತ್ತಲ್ಲ, ಅದರಲ್ಲಿ ನಿನ್ನನ್ನು ನಾನು ಪ್ರೇಮಿಸ್ತೀನಿ ಅಂದರೆ ನಿಷ್ಕಲ್ಮಶವಾಗಿ ನಿನ್ನನ್ನು ಪ್ರೇಮಿಸ್ತೀನಿ ಅಂತ. ಹಂಗೈ ಹುಣ್ಣಿನ ಆರೈಕೆ ಕೊಡುವೆ, ಈ ಸಾಲು ಬಹಳ ಇಷ್ಟ ಸ್ನೇಹಿತರೆ ನನಗೆ. ಹಂಗೈ ಹುಣ್ಣು ಅಂದರೆ ಕಣ್ಣಿಗೆ ಕಾಣಿಸುತ್ತೆ, ಕೈಯಲ್ಲಿ ಆಗಿರುತ್ತೆ. ನಮ್ಮ ಅಂಗೈಲಿ ಯಾವುದರ ಗಾಯ ಆಗಿದರೆ ಎಷ್ಟು ಜಾಗರೂಕರಾಗಿರ್ತೀವಲ್ವ, ಅದೇ ಕಾಲಲ್ಲಾಗಿದ್ದರೆ ಯಾವಾಗೋ ಬೇರೆ ದೇಹದ ಯಾವುದೋ ಅಂಗದಲ್ಲಾಗಿದ್ದರೆ ಗೊತ್ತಾಗೋದಿಲ್ಲ, ಒಮ್ಮೊಮ್ಮೆ ಅದಕ್ಕೆ ಘಾಸಿ ಆಗ್ಬೋದು. ಆದರೆ ಅಂಗೈ ಹುಣ್ಣಾದರೆ ತುಂಬ ಕೇರ್ಫುಲ್, ಕೈನ ಬೆರಳುಗಳಲ್ಲಿ ಮೊದಲನೇದಾಗಿ ಪ್ರೊಟೆಕ್ಷನ್ ಕೊಟ್ಕೊತೀವಿ, ಅದಕ್ಕೆ ಏನೂ ಆಗದೆ ಇರೋ ಥರ ನೋಡ್ಕೊತೀವಿ. ನಮ್ಮ ಕಣ್ಣಿನ ಆರೈಕೆ ಇರುತ್ತೆ, ಅದನ್ನು ಈ ಯಾವುದೇ ಒಂದು ಔಷಧವನ್ನು ಹಚ್ಚೋದಿರ್ಬೋದು, ಅದನ್ನು ಮೇಂಟೈನ್ ಮಾಡೋದಿರ್ಬೋದು, ಇವೆಲ್ಲ ಆಗುತ್ತೆ. ಆ ರೀತಿ ಅಂತಹ ಸಂದರ್ಭದಲ್ಲಿ ನಿನ್ನನ್ನು ನಾನು ಯಾವ ರೀತಿ ನೋಡ್ಕೊತೀನಿ ಅಂದರೆ, ನನ್ನ ಅಂಗೈನಲ್ಲಿ ಉಣ್ಣಿದ್ರೆ ನಾನು ಹೇಗೆ ನೋಡ್ಕೊತೀನಿ ಹಾಗೆ ನೋಡ್ಕೊತೀನಿ ನಿನ್ನ. ಕೂಸೆಂದು ಹುಡುಗನೊಲು ಮುತ್ತು ನೀಡುವೆ, ಒಂದು ಮಗುವಿನ ಥರ ಅದೊಂದು ಪ್ರೇಮ. ಅತಿಶಯವಾಗಿದ್ದರೆ ಪ್ರೇಮಿಸ್ತವರು ಪ್ರೇಮಿಗಳಿಗೆ ಮಕ್ಕಳ ಕಾಣಿಸ್ತಾರಂತೆ. ಅಯ್ಯೋ ಏನೇ ಮಾಡಿದ್ರು ಮುದ್ದು, ಅವನು ಅವಳು ಏನೇ ಮಾಡಿದ್ರು ಮುದ್ದು ಅಂತ ಆ ಪ್ರೇಮಿಗಳ ಹತ್ರ ಆಡ್ತಾರಂತೆ. ಹಾಗೆ ಮಗುವಿನ ಥರ ನಿನ್ನನ್ನು ನೋಡ್ಕೊಂಡು ಒಂದು ಮುತ್ತನ್ನು ಕೊಡ್ತೀನಿ ನಿನಗೆ. ನಿನ್ನ ಕಣ್ಣೀರ್ ಮುತ್ತು ನನ್ನ ಕೊರಳಿನ ಸುತ್ತು, ಆಭರಣವೆಂದು ಮೆರೆದಾಡುತ್ತಿರುವೆ, ಸ್ವರ್ಗ ನರಕಕ್ಕೆ ಕರೆದಲ್ಲಿ ಬರುವೆ. ನಿನ್ನ ನೋವಿನ ಸಂತೋಷದ ಕಣ್ಣೀರುಗಳಿದವಲ್ಲ, ಅವುಗಳ ಮುತ್ತನ್ನೇ ನಾನು ನೀನು ಯಾವ ಸಂತೋಷದಲ್ಲಿ ಆನಂದ ಭಾಷ್ಪದಲ್ಲಿಡುವಂಥ ಕಣ್ಣೀರುಗಳನ್ನ ನಾನು ಅದನ್ನೇ ಒಂದು ಆಭರಣ ಅಂತ ನನ್ನ ಕೊರಳಿಗೆ ಧರಿಸ್ಕೊತೀನಿ. ನನ್ನ ಗೆಳತಿ ನನಗೆ ಕೊಟ್ಟ ಆಭರಣ ಅಂತ ನಾನು ಅಂದ್ಕೊತೀನಿ. ನನಗಿನ್ನೇನು ಬೇಡ, ನಿನ್ನ ಆನಂದ ಭಾಷ್ಪ ಇದೆಯಲ್ಲ ಅಷ್ಟು ಸಾಕು. ಅದನ್ನು ಆಭರಣವಾಗಿ ಹಾಕ್ಕೊಂಡು ನಾನು ಮೆರೆದಾಡ್ತೀನಿ ಹೊರಗಡೆ ಎಲ್ಲ, ನನ್ನ ಹೆಂಡತಿ ಹೀಗೆ, ನನ್ನ ಗೆಳತಿ ಹೀಗೆ ಅಂತ ಖುಷಿಯಿಂದ ಹೇಳ್ಕೊಂಡು ಓಡಾಡ್ತೀನಿ. ಹಾಗೆ ಸ್ವರ್ಗ ನರಕಕ್ಕೆ ಕರೆದಲ್ಲೆಲ್ಲ ಬರುವೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಎಷ್ಟು ಅದ್ಭುತವಾದ, ನೀನು ಕರೆದ್ರೆ ಸ್ವರ್ಗದಲ್ಲೂ ಐ ಆಮ್ ಹ್ಯಾಪಿ, ನರಕದಲ್ಲೂ ನನಗೆ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ನನಗೆ ಸ್ವರ್ಗದಲ್ಲೂ ಸುಖವಾಗಿರಬಲ್ಲೆ, ನರಕದಲ್ಲೂ ಸುಖವಾಗಿರಬಲ್ಲೆ, ಬಿಕಾಸ್ ನೀನಿದೆಯಲ್ಲ ಅಲ್ಲಿ, ನಿನ್ನ ಪ್ರೆಸೆನ್ಸ್ ಇದೆಯಲ್ಲ ನನಗೆ. ಸೊ ಅದಕ್ಕಿಂತ ಇನ್ನೇನು ಬೇಕು ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳಂತೂ ಬಂದಿದೆ ಸ್ನೇಹಿತರೆ. ಒಮ್ಮೆ ಹಾಗೆ ಸಂದೇಶಗಳನ್ನ ನೋಡಿಬಿಟ್ಟು ನಾನು ಇನ್ನು ಕೊನೆಯ ಸಾಲುಗಳಿದೆ, ಸಾಲುಗಳನ್ನ ತಿಳಿಸ್ತೀನಿ. ಚಿದಾನಂದ ಅವರು ಟಿ ಬಿ ಸರ್ಕಲ್ ಉತ್ತರದಿಂದ ಸಂದೇಶವನ್ನು ಕಳಿಸಿ ನಿರೂಪಣೆಯನ್ನು ಖುಷಿಯಿಂದ ಕೇಳ್ತಾ ಇದ್ದೇವೆ, ನಿರೂಪಣೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ 5 5 7 4 6 8 ಇವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ಬೇಂದ್ರೆಯವರ ಕವಿತೆ ಸಾಲುಗಳು ಚೆನ್ನಾಗಿದೆ ಅಂತ ಮೋನಿಕಾ ಅವರು ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ವಣಿಶವರು ಧಾರವಾಡದಿಂದ ಮೆಚ್ಚಿಕೊಂಡಿದ್ದಾರೆ. ಶ್ರುತಿ ವಸಂತ್ ಹರಕನಾಳುವಿಂದ ಎಂಥ ಕವಿತೆ ಸೂಪರ್, ಒಂದು ಗಂಡು ಮತ್ತು ಹೆಣ್ಣಿನ ಇಡೀ ಜೀವನವೇ ಅಡಗಿದೆ ಈ ಕವಿತೆಯ ಅರ್ಥ ಕೇಳಿದ್ರೆ ಸಾಕು, ನಮ್ಮ ನೆಮ್ಮದಿಯ ಜೀವನ ಸಾಗಿಸ್ಬೋದು ಗಂಡ ಹೆಂಡತಿಯ ನಡುವೆ ಅಂತ ಹೇಳ್ತಾ ಇದ್ದಾರೆ ಶ್ರೀಯವರ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ರಾಣಿಯವರು ಹಳೆಬೀಡಿನಿಂದ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದಾರೆ. ಹಾಗೆ ಕವಿತಾ ಶ್ರೀನಿವಾಸ ವಯಸ್ ಕಾಲೋನಿಯಿಂದ ಧಾರವಾಡದಿಂದ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ವಸ್ತುರುಗದಿಂದ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೆ ಯಾರಿದು ಸೌದತ್ತಿಯಿಂದ ಆಶಾ ಪ್ರಸನ್ನ ಪ್ರಜಕ್ತ ಪ್ರತೀಕ್ಷಾ ಅವರ ಮೆಚ್ಚುಗೆ ಸಂದೇಶ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ ದನ್ನಿ ಅವರ ಸಂದೇಶ, ದರಬೇಂದ್ರೆ ಅವರ ಕವಿತೆಯೊಂದನ್ನು ಆಯ್ಕೆ ಮಾಡಿದ್ದು ಸ್ತುತ್ಯಾರ್ಯ, ಕವಿಯ ಭಾವಲಹರಿ ಮತ್ತು ಅದರ ಹಿಂದಿನ ಪರಿಕಲ್ಪನೆ ಕುರಿತು ತುಂಬ ವಿಸ್ತೃತವಾಗಿ ವಿಮರ್ಶಿಸಿದ್ದೀರಿ, ಜೊತೆಗೆ ಹಾಡುಗಳು ಇಷ್ಟವಾದವು ಅಂತ ಹೇಳ್ತಾ ಇದ್ದಾರೆ. ಶಾಂತಚರ ಬಡಿಗೇರ ಕುಕ್ಕನೂರಿನಿಂದ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ತುಂಬ ತುಂಬ ಚೆನ್ನಾಗಿದೆ ನಿಮ್ಮ ಕವಿತೆ, ನಿಮ್ಮ ನಿರೂಪಣೆ ಹಾಡುಗಳು ಸಂಜೆ 5 ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಅಂತ ವರ್ಷ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಅಂಬುಜಾ ಮಳಕೇಡ್ಕರ ಇವರ ಸಂದೇಶ ಕಲಬುರಗಿಯಿಂದ, ವಾ ವಾ ಎಂಥ ಸಾಲು, 100% ಸತ್ಯ, ಹೂ ಅಂದರೆ ಸಾಕಷ್ಟು ಸಮಸ್ಯೆ ಬಗೆಯಿರುತ್ತೆ, ಮನಸ್ಸಿನ ಮಾತು ತಿಳಿದುಕೊಳ್ಳಬೇಕು, ಸಂಬಂಧ ಉಳಿಯಬೇಕೆಂದರೆ ಪ್ರತಿವಾದ ಇರಬಾರದು, ಈ ಕ್ಷಣಕ್ಕೆ ಸುಮ್ಮನೆ ಇರಬೇಕು, ಹೌದು ಕೆಸರಲ್ಲಿ ಕಲ್ಲೆಸೆಯಬಾರದು, ಹೃದಯದ ಬಾನಲ್ಲಿ ಈಜಾಡು, ಮನಸ್ಸಿನಿಂದ ಒಮ್ಮೆ ನೋಡು, ಎಂತಹ ಅದ್ಭುತ ಕವಿತೆ ಆರಿಸಿ ತಂದಿದ್ದೀರಿ, ಅರ್ಥವತ್ತಾಗಿ ಅದನ್ನು ಬಿಡಿಬಿಡಿಯಾಗಿ ತಿಳಿಸಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನೇರಳಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು, ನೀವು ಕವಿತೆ ಹೇಳೋ ಪರಿ ಕೇಳ್ತಾನೆ ಇರಬೇಕು ಅನಿಸುತ್ತೆ, ತುಂಬ ಸೊಗಸಾಗಿ ಮೆಲೋಡಿಯಾಗಿ ಹೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಸುಮಾರು ಸುಂಕದಕಟ್ಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಕಾರ್ಯಕ್ರಮದ ಕೊನೆಯ ಸಾಲುಗಳಿದೆ, ಆ ಸಾಲುಗಳನ್ನು ತಿಳಿಸ್ತೀನಿ.

ಹಾಗೆ ನಿಷ್ಕಲ್ಮಶ ಪ್ರೀತಿ ಮಾತು ಮನಸ್ಸಿಗೆ ತಟ್ಟಿತು. ಕವಿಯ ಪ್ರೀತಿಯ ತೊಳಲಾಟ ವಿಪರೀತ ಇಷ್ಟ ಆಯಿತು. ನಿಮ್ಮ ಎಕ್ಸ್ಪ್ಲನೇಷನ್ ಮನರಂಜನೀಯ ಆಗಿದೆ ಅಂತ ರತ್ನ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಕವಿ

ಇನ್ನು ಕವಿತೆಯ ಕೊನೆಯ ಸಾಲುಗಳು ಹೀಗಿದೆ ಸ್ನೇಹಿತರೆ. ಇದಿರಾಡಿದಿರು ಮತ್ತೆ, ಕೊನೆದಾಗ ಮತ್ತೆ ಹೇಳ್ತಾ ಇದ್ದಾರೆ. ಇದಿರಾಡದಿರು ಮತ್ತೆ, ಎದಿರಾಡದಿರು ಇತ್ತ, ಮಾಡದಿರು ಬಾಳನ್ನು ಬೇಳೆಯಂತೆ, ಕೂಡಿರಲಿ ಬಾಳು ಇಡಿಗಾಳಿಯಂತೆ, ನಾನೆಂದರೂ ಒಂದೇ, ನೀನೆಂದರೂ ಒಂದೇ, ಒಂದುಗೂಡಿಕೆ ಇರದ ಜನಕ್ಕೆ ನೊಂದೆ, ನೀನು ನನ್ನವಳೆಂದು ಬಳಿಗೆ ಬಂದೆ, ಹೊಸ ಹುಟ್ಟು ಬರುವುದಿದೆ ಇನ್ನು ಮುಂದೆ, ಆಗೋಣ ಆ ಜಗದ ತಾಯಿ ತಂದೆ. ಇಲ್ಲಿ ಕವಿ ಈಗೇನು ಸಾಮರಸ್ಯದ ಮಾತನ್ನು ಹೇಳ್ತಾ ಇದ್ದಾರೆ, ಮತ್ತೆ ಎದುರಾಡಬೇಡ ಚಿನ್ನ, ಮತ್ತೆ ಎದುರಾಡೋಕ್ಕೋಗ್ಬೇಡ ಪ್ಲೀಸ್, ಈ ಮಾಡದಿರು ಬಾಳನ್ನು ಬೇಳೆಯಂತೆ, ಬೇಳೆ ಥರ ಬಿಡ್ಬಿಡಿಯಾಗಿರೋ ಥರ ಮಾಡಬೇಡ ಬಾಳನ್ನು ನೀನು, ಕೂಡಿರಲಿ ಬಾಳು ಇಡಿಗಾಳಿಯಂತೆ, ನಾವು ಕೂಡಿರಬೇಕು, ಬೇಳೆ ಸಪ್ರೇಟ್ ಸಪ್ರೇಟ್ ಆಗುತ್ತಲ್ಲ, ಆ ಥರ ಆಗೋದು ಬೇಡ, ಆಗ ಮಾಡಬೇಡ ನೀನು, ಒಂದು ಇಡಿಗಾಳಿಯಂತೆ ನಾವು ಕೂಡ್ಕೊಂಡು ಜೊತೆಲಿರೋಣ, ನಾನೆಂದರೂ ಕೂಡ ಒಂದೇ, ನೀನಂದರೂ ಕೂಡ ಒಂದೇ, ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ನಾವಿಬ್ಬರು ಒಂದೇ ಕಣೆ, ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಗೂಡಿಕೆ ಇರದ ಜನಕ್ಕೆ ನಾನು ಒಂದೆ. ಪ್ರೇಮದಲ್ಲಿ ಹಾಗೆ ದಾಂಪತ್ಯದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆಗುತ್ತೆ, ಅನೇಕ ಮನಸ್ತಾಪಗಳು ಬರುತ್ತೆ. ಆಗ ಅದನ್ನು ಸರಿ ಮಾಡಿಕೊಳ್ಳದೆ ಒಂದುಗೂಡದೆ ಇರುವಂಥ ಜನನ ನೋಡಿ ನಾನು ನೊಂತಾ ಇದ್ದೀನಿ. ಅಂಥದ್ರಲ್ಲಿ ಚಿನ್ನ ನಾನು ನಿನ್ನನ್ನು ಬಿಟ್ಟಿರ್ತೀನೇನೆ, ನೀನು ಈ ಕೋಪ ಸಿಡುಕು ಎಲ್ಲ ಬಿಟ್ಟು ಬಂದುಬಿಡು, ನಾವು ಚೆನ್ನಾಗಿರೋಣ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನಾವು ಸಮಾಜದ ಇತರರಂತೆ ಆಗೋದು ಬೇಡ, ನಾವು ಚೆನ್ನಾಗಿರೋಣ ಕಣೆ, ಚೆನ್ನಾಗಿರೋಣ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನೀನು ನನ್ನವಳೆಂದು ಬಳಿಗೆ ಬಂದೆ, ಆ ಜನರು ನೋಡ್ಬಿಟ್ಟು ನಂಗೆ ಬೇಜಾರಾಯ್ತು, ಸ್ತು ನಾನು ಅವ್ರ ಥರನೇ ಆಡಿದ್ರೆ ಹೇಗೆ, ಜೊತೆಗೆ ಒಂದಾಗದಿರೋರನ್ನ ನೋಡಿ ನಾನು ಬೇಜಾರು ಪಡ್ಕೋತಾ ಇದ್ದೆ, ಅದಕ್ಕೆ ನಾನು ನಿನ್ನ ಹತ್ರ ಯಾಕೆ ಬಂದೆ ಗೊತ್ತಾ, ಅರ್ಥ ಮಾಡ್ಕೊ, ನಾನು ನಿನ್ನ ಹತ್ರ ಯಾಕೆ ಬಂದೆ ಅಂತಂದರೆ, ನೀನು ನನ್ನವಳು, ನಿನ್ನ ನೆಂಟಿ, ನಿನ್ನನ್ನು ಪ್ರೇಯಸ್ಸಿ, ನಿನಗೆ ನನ್ನೆಲ್ಲ ಪ್ಲಸ್ ಮೈನಸ್ ಗೊತ್ತು, ನನಗೆ ನಿನ್ನೆಲ್ಲ ಪ್ಲಸ್ ಮೈನಸ್ ಗೊತ್ತು, ನನ್ನ ಬದುಕು ಸಾವು ಎಲ್ಲವೂ ನಿನ್ನ ಜೊತೆ ಆಗಿರೋದ್ರಿಂದ ನಾನು ನಿನ್ನ ಹತ್ರ ಬಂದೆ, ಅದಕ್ಕೆ ನಾನು ನಿನ್ನ ಬಿಟ್ಟು ಬೇರೆ ಕಡೆ ಹೋಗಲಿಲ್ಲ ಅಲ್ವಾ, ನಾನು ನಿನ್ನ ಹತ್ರನೇ ಬಂದೆ ಅಲ್ವಾ, ನೀ ಯಾಕೆ ಬಂದೆ, ನೀ ನನ್ನವಳು ಅನ್ನುವಂಥ ಒಂದೇ ಒಂದು ಕಾರಣದಿಂದ ಬಂದೆ, ಹಾಗೆ ಹೊಸ ಹುಟ್ಟು ಬರುವುದಿದೆ ಇನ್ನು ಮುಂದೆ. ಇಲ್ಲಿ ಕವಿಯ ಪ್ರೇಯಸಿ ಹೆಂಡತಿ, ಆಕೆ ಒಂದು ಗರ್ಭಿಣಿ ಆಗಿದ್ದರೂ ಆಗಿರ್ಬೋದು, ಅದರಿಂದ ಮುಂದೆ ಒಂದು ನಮ್ಮಿಬ್ಬರ ಪ್ರೇಮದ ಪ್ರತೀಕವಾಗಿ ಒಂದು ಹೊಸ ಹುಟ್ಟು ಬರಲಿದೆ. ಆ ಒಂದು ಹೊಸ ಹುಟ್ಟಿಗೆ ಆಗೋಣ ಆ ಜಗದ ತಾಯಿ ತಂದೆ. ಆ ಒಂದು ಜಗ ಸೃಷ್ಟಿಯಾಗುತ್ತಲ್ಲ ನಮ್ಮ ನಡುವೆ, ಒಂದು ಮಗು ಆಗುತ್ತಲ್ಲ, ಆ ಮಗುವಿಗೆ, ಆ ಮಗುವಿನ ಜಗತ್ತಿಗೆ, ಆ ಜಗತ್ತಲ್ಲಿ ನಾನು ತಂದೆ ಆದರೆ ನೀನು ತಾಯಿ ಆಗ್ತೀಯ, ಬಾ ನಾವಿಬ್ಬರು ಈ ಸೃಷ್ಟಿಗೆ ತಂದೆ ತಾಯಿ ಹೋಗೋಣ, ಪ್ರೇಮದ ಸೃಷ್ಟಿಯನ್ನು ಮುಂದುವರ್ಸ್ಕೊಂಡು ಹೋಗೋಣ, ನನ್ನ ನಿನ್ನ ಪ್ರೇಮದ ಪ್ರತೀಕವಾಗಿ ಒಂದು ಜೀವ ಬರುತ್ತೆ, ಆ ಜೀವಕ್ಕೆ ನಾವಿಬ್ಬರು ತಂದೆ ತಾಯಿಯಾಗಿ ಬದುಕೋಣ ಅಂತ ಇಲ್ಲಿ ಕವಿ ಕರೀತಾ ಇದ್ದಾರೆ. ಯಾವುದೋ ಒಂದು ಮನಸ್ತಾಪ ಉಂಟಾಗಿ ಈ ಒಂದು ಕವಿತೆಯನ್ನು ಬರೆದಿದ್ದಾರೆ. ಅಂದರೆ ಮನಸ್ತಾಪ ಉಂಟಾದಾಗ ಹೇಗೆ ನಿಭಾಯಿಸ್ಬೋದು ಅಂತ, ಇಲ್ಲಿ ಗಂಡಿನ ತಪ್ಪಿರ್ಬೋದು ಅಥವಾ ಹೆಣ್ಣಿನ ತಪ್ಪಿರ್ಬೋದು, ಆದರೆ ಇಲ್ಲಿ ಕವಿ ಕೇಳ್ಕೊತಾ ಇದ್ದಾರೆ, ಬೇಡ ನಾವು ಪಾಸ್ಟ್ಗೆ ಹೋಗಿ ಮತ್ತೆ ಅದನ್ನು ಡಿಗ್ ಮಾಡಿ ಅದನ್ನು ಇನ್ನಷ್ಟು ಸ್ಪಾಯ್ಲ್ ಮಾಡೋದು ಬೇಡ, ಅದೆಲ್ಲ ಬಿಟ್ಟಾಕು, ನಾನು ನಿನಗೆ ನಿನ್ನ ಹತ್ರ ಒಂದು ಮಗು ಥರ ಬರ್ತೀನಿ, ಒಂದು ಬೊಂಬೆ ಥರ ಬರ್ತೀನಿ, ನಿನ್ನ ಇಷ್ಟ ಬಂದಂಗೆ ಆಡಿಸ್ಕೊ, ಆದರೆ ನನ್ನ ಹತ್ರ ಒಂದು ತಾಯಿ ಥರ ಇರು, ನೀನು ಅಷ್ಟು ಸಾಕು, ಹಳೆದನ್ನು ಕೆದಕ್ಬೇಡ, ನಾವಿಬ್ಬರು ಇತರರಂತೆ ಜಗಳ ಆಡಿಕೊಂಡು ದೂರ ಆಗೋದು ಬೇಡ, ನಾವಿಬ್ಬರು ಒಂದಾಗೋಣ, ಜಗದ ಸೃಷ್ಟಿಗೆ ಕಾರಣ ಆಗೋಣ ಅಂತ ಇಲ್ಲಿ ಕವಿ ಕೇಳಿದ್ದಾರೆ ಸ್ನೇಹಿತರೆ.

ಹಾಗೆ ನಿರೂಪಣೆ ನಿರುಪಮ ಮಾತಿನ ಶೈಲಿ ನಿರರ್ಗಳ ಸಂದರ್ಭೋಚಿತ ಸ್ವರ ಏರಿಳಿತ ಖುಷಿಯಲ್ಲಿ ಹೃದಯ ಬಡಿತ ತುಂಬ ತುಂಬ ಧನ್ಯವಾದಗಳು ಅಂತ ವೇದ ಶೆಟ್ಟಿ ಕಾಳವರದಿಂದ ಒಂದು ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು.

ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಇನ್ನೂ ಬರ್ತಾನೆ ಇದೆ ಸ್ನೇಹಿತರೆ. ಇವೆಲ್ಲ ಸಂದೇಶಗಳು ನೋಡಿ ಖುಷಿಯಾಯಿತು, ನಿಮಗೆ ತಲುಪ್ತಲ್ಲ ಕವಿತೆ ಅನ್ನೋದೇ ಖುಷಿಯ ವಿಷಯ. ಇನ್ನು ಇದಾಗಿತ್ತು ಇಂದಿನ ಪ್ರೇಮನಿನಾದ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂಥ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ.

ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11:00. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ಸಂಕಟ ಸೂತ್ರದ ವಿಚಾರವಾಗಿ ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎರಡು ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು ಪರಿಸ್ಥಿತಿ ಸುಧಾರಿಸಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ಈ ತಿಂಗಳ 13ರಂದು ಬಂದ್ ನಡೆಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯದಡಿ ಈವರೆಗೆ ಶೇಕಡ 79.43% ಮತದಾರರ ಅರ್ಜಿಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಶೇಕಡ 1.23% ಮತದಾರರು ಸ್ವತಃ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ. ಶೇಕಡ 19.69% ಮತದಾರರನ್ನು ಮನೆ ಬದಲಿಸಿದ, ಮರಣ ಹೊಂದಿದ, ಬೇರೆಡೆ ಪಟ್ಟೆಯಲ್ಲಿರುವ, ಹೀಗೆ ವಿವಿಧ ವರ್ಗಗಳಲ್ಲಿ ಗುರುತಿಸಲಾಗಿದೆ. ರಾಜ್ಯಾದ್ಯಂತ ನಾಗರಿಕ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ಇಂದು ಲಿಖಿತ ಪರೀಕ್ಷೆ ನಡೆಯಿತು. ಹಾಸನ, ಚಿಕ್ಕಬಳ್ಳಾಪುರ, ಬಾಗಲಕೋಟೆ, ದಾವಣಗೆರೆ, ಬೆಳಗಾವಿ ಸೇರಿದಂತೆ ರಾಜ್ಯದ ಬಹುತೇಕ ಕಡೆ ಪರೀಕ್ಷೆ ಶಾಂತಿಯುತವಾಗಿ ನಡೆದ ಬಗ್ಗೆ ವರದಿಯಾಗಿದೆ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಿದೆ. ಭಾರತದ ರಾಷ್ಟ್ರಧ್ವಜದ ವಿನ್ಯಾಸ ರೂಪಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಪಿಂಗಳಿ ವೆಂಕಯ್ಯ ಅವರ ಜನ್ಮದಿನ ಇಂದು. 1921ರಲ್ಲಿ ವಿಜಯವಾಡದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನು ಭೇಟಿಯಾದ ಪಿಂಗಳಿ ವೆಂಕಯ್ಯ ಅವರು ತಾವು ವಿನ್ಯಾಸಗೊಳಿಸಿದ್ದ ಧ್ವಜದ ಮಾದರಿಯನ್ನು ಪ್ರದರ್ಶಿಸಿದರು. ನಂತರ ಹಲವು ಬದಲಾವಣೆಗಳೊಂದಿಗೆ ತ್ರಿವರ್ಣ ಧ್ವಜವು ಭಾರತದ ರಾಷ್ಟ್ರೀಯ ಧ್ವಜವಾಗಿ ರೂಪುಗೊಂಡಿತು. ಭಾರತದ ಪ್ರಮುಖ ವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರು ಮೊಣಕಾಲಿನ ಗಾಯದಿಂದ ಸಂಪೂರ್ಣವಾಗಿ ಚೇತರಿಸಿಕೊಳ್ಳದ ಹಿನ್ನೆಲೆಯಲ್ಲಿ ಶ್ರೀಲಂಕಾ ವಿರುದ್ಧದ 2 ಟೆಸ್ಟ್ ಪಂದ್ಯಗಳ ಸರಣಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಕಾಮನ್ವೆಲ್ತ್ ಕ್ರೀಡಾಕೂಟ 2026ಕ್ಕೆ ಇಂದು ರಾತ್ರಿ ಗ್ಲಾಸ್ಗೋ ನಗರದಲ್ಲಿ ಅದ್ದೂರಿ ಸಮಾರೋಪ ಸಮಾರಂಭದೊಂದಿಗೆ ತೆರೆ ಬೀಳಲಿದೆ. 11 ದಿನಗಳ ಕ್ರೀಡಾ ಶ್ರೇಷ್ಠತೆ, ಸ್ನೇಹ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಸಂಭ್ರಮಿಸಲಾಯಿತು. ಭಾರತೀಯ ಕಾಲಮಾನ ರಾತ್ರಿ 1:30ಕ್ಕೆ ಸಮಾರಂಭ ಆರಂಭವಾಗಲಿದೆ. 2030ರ ಶತಮಾನೋತ್ಸವ ಕಾಮನ್ವೆಲ್ತ್ ಕ್ರೀಡಾಕೂಟದ ಆತಿಥ್ಯ ವಹಿಸಲಿರುವ ಅಹಮದಾಬಾದ್ಗೆ ಧ್ವಜ ಮತ್ತು ಬ್ಯಾಟನ್ನನ್ನು ಸಾಂಪ್ರದಾಯಿಕವಾಗಿ ಹಸ್ತಾಂತರಿಸಲಾಗುವುದು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿದು ಭಾರತೀಯ ಆಕಾಶವಾಣಿ ಕನ್ನಡ. ಒಂದು ಒಳ್ಳೆಯ ಸಂದೇಶ ಸ್ನೇಹಿತರೆ, ಓದಬೇಕು ಅನ್ನಿಸ್ತಿದೆ. ಆದ್ದರಿಂದ ಆ ಶೋ ಮುಗಿದ್ಮೇಲೆ ಈ ಸಂದೇಶವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇಂತಹ ಕವಿಯತ ಪ್ರಿಯತಮ ಎಲ್ಲರ ಬಾಳಲ್ಲೂ ಇದ್ದರೆ ಜೀವನ ಪಾವನ. ಇಂದಿನ ಕವಿತೆಯ ಎಲ್ಲ ಸಾಲುಗಳು ಅದ್ಭುತ ಅದ್ಭುತ ಅಂತ ಹೇಳ್ತಾ ಇದ್ದಾರೆ. ಹೌದು, ಇಂತಹ ಕವಿಯತ ಪ್ರಿಯತಮ ಎಲ್ಲರ ಬಾಳಲ್ಲೂ ಇದ್ದರೆ ಜೀವನ ಪಾವನ. ಹೌದು, ಅಂತಹ ಜೀವಗಳು ಎಲ್ಲರ ಬಾಳಲ್ಲೂ ಇರಲಿ. ಆದರೆ ಅಂತಹ ಜೀವಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಜೀವ ಅಂಥವರ ಬಾಳಲ್ಲಿ ಇರಲಿ, ಇಲ್ಲಾಂದರೆ ಕವಿಯ ಹೃದಯ ಸೊರಗಿ ಅದು ಮೂಕ ಆಗುತ್ತೆ ಅಷ್ಟೆ. ಅರ್ಥ ಮಾಡಿಕೊಳ್ಳುವಂಥ ಜೀವಗಳಿರಬೇಕು. ಏನಾದರೂ ಹೇಳಿದ್ರೆ ಓಕೆ, ಏನಕ್ಕೆ ಹೇಳ್ತಾ ಇದ್ದಾಳೆ, ಏನಕ್ಕೆ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳುವಂಥ ಜೀವ ಯಾವಾಗ ಬರುತ್ತೆ, ಅಂತಹ ದಾಂಪತ್ಯಗಳು ಅಂತಹ ಪ್ರೇಮಗಳೆಲ್ಲ ಸಫಲ ಆಗುತ್ತೆ. ಇಲ್ಲಾಂದರೆ ಎತ್ತು ಏರಿಗೆ ಕೋಣ ನೀರಿಗೆ ಅಂದಂಗೆ ಆಗುತ್ತೆ. ಯಾವತ್ತೂ ಪ್ರೇಮಿಗಳಲ್ಲಿ ಅದೇ ಇರಬೇಕಾದದ್ದು. ಈ ಒಂದು ಕವಿತೆ ಎಷ್ಟು ಚೆನ್ನಾಗಿದೆ ಬೇಂದ್ರೆಯವರು ಬರೆದಿರೋದು ಅಂತ ಅಂದರೆ, ಆ ಒಂದು ಯಶಸ್ವಿ ದಾಂಪತ್ಯದಲ್ಲಿ ಅನೇಕ ಸೋಲುಗಳು, ಅನೇಕ ಸಾರಿಗಳು, ಅನೇಕ ಕಣ್ಣೀರುಗಳು ಇವೆಲ್ಲ ಇದ್ದೇ ಇರುತ್ತೆ. ಆದರೆ ಹೊಂದಿಕೊಂಡು ಹೋಗುವಂಥ ಜೀವಗಳಿಗೆ ಮಾತ್ರ ಒಂದು ಸುಂದರವಾದ ಬದುಕು ಇಸ್ ನಾಟ್ ಎ ಈಸಿ. ಈ ಒಂದು ಸಾಕ್ಷಾತ್ಕಾರ ಸಿನಿಮಾದಲ್ಲಿ ಅಂಥ ಪ್ರೇಮವನ್ನು ಮಾಡ್ತಾರೆ, ಆದರೆ ಅವರು ಜೊತೆ

ಏನೆಲ್ಲ ಕಷ್ಟವನ್ನು ಪಡ್ತಾರೆ. ದಿಸ್ ಇಸ್ ರಿಯಾಲಿಟಿ. ಯಾರೋ ಪುಣ್ಯ ಮಾಡಿದವರಷ್ಟೇ ಪ್ರೇಮಿಸ್ತವ್ರನ್ನ ಪಡ್ಕೊಳ್ಳೋರು. ಇನ್ನು ಮಿಕ್ಕಿದವರೆಲ್ಲ ಸಮಾಜ ದೂರ ಮಾಡೋದಕ್ಕಿಂತ ಹೆಚ್ಚಾಗಿ ಅವರವರೇ ದೂರ ಆಗ್ಬಿಡ್ತಾರೆ, ಜಸ್ಟ್ ಬಿಕಾಸ್ ಆಫ್ ಈಗೋ. ಅದೆಲ್ಲ ಸಂಸಾರವನ್ನು ಹಾಳು ಮಾಡುತ್ತೆ ಅಂತ ಬೇಂದ್ರೆ ಅವ್ರಿಗೆ ಅನಿಸಿ ಬರೆದಿರ್ಬೋದು. ಅವರು ಎಷ್ಟೆಲ್ಲ ಕಷ್ಟಗಳನ್ನು ನೋಡಿದ್ದಾರೆ, ಆದರೆ ಬದುಕನ್ನು ಬದುಕಿದ್ರು, ಪ್ರೇಮಿಸಿದ್ರು, ತನ್ನ ನಲ್ಲೆಗೋಸ್ಕರ ಬದುಕಿದ್ರು. ಅವರ ಪ್ರೇಮ ಅಚಲವಾಗಿತ್ತು, ಪ್ರೇಮ ಮುಖ್ಯ ಅನ್ನೋದು ಅವರ ಆಂತರ್ಯ ಆಗಿತ್ತು ಅಂತ ಅನಿಸುತ್ತೆ ಸ್ನೇಹಿತರೆ. ಓಕೆ, ಇಂದು ಸಂಜೆಯಿಂದ ಜೊತೆಯಲ್ಲಿದ್ದಂಥ ಕಾರ್ಯಕ್ರಮ ಕೇಳಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಸಂಜೆಯಿಂದ ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆಂಬ್ಯುಲೆನ್ಸ್ಗೆ ದಾರಿ ಬಿಡೋಣ, ಜೀವ ರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ಮದಾಗಲಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.